ಶುಭೋದಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters, ಅಂದರೆ 612 kHz, ಹಾಗೂ DRM ತರಂಗಾಂತರ 603 kHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 5ನೇ ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 27ನೇ ತಾರೀಖು ಸೋಮವಾರ. ಈಗ ಸಮಯ 5:59. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ಬಿ ಆರ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾರತಿ ಶ್ರೀಪತಿ ಭಟ್ ಅವರು ಹಾಡಿರುವ ಭಾವಗೀತೆಗಳು. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಪಲ್ಲವ, ಚಿತ್ರಗೀತೆಗಳು. 9:30 ಗಾನಗಂಗೆ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನಹರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ 12:05 ವನಿತಾ ವಿಹಾರ, ನೀ ಆಪರೇಷನ್, ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭಾವದ ಮಾತು ಕಾರ್ಯಕ್ರಮ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಚಿಕಿತ್ಸಾತ್ಮಕ ಯೋಗ. ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ಅಶೋಕ್ ಜೋಶಿ ಅವರಿಂದ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಎಂಎನ್ ನಾಗರತ್ನ. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ ಮರುಪ್ರಸಾರ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ, ಅಮಟೆಕಾಯಿ ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ನೀರಗುಂದಪಾಳ್ಯದ ನಾಗಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 8:15 ಮತ್ತು 8:30 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 9:15 ಸಾಯಿ ತೇಜಸ್ ಚಂದ್ರಶೇಖರ್ ಅವರಿಂದ ಭಾವಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಹಾಡುಗಾರಿಕೆ ಚಿನ್ಮಯ್ ಜೋಶಿ, ತಬಲಾ ಆದರ್ಶ ಶೆಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕನಕದಾಸರ ಒಂದು ರಚನೆಯನ್ನು ಕೇಳೋಣ. ವೃಂದಗಾನದಲ್ಲಿದೆ. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು.

ರೋಹಿಣಿ ದೇಶಪಾಂಡೆಯವರ ಗಾಯನದಲ್ಲಿ ಒಂದು ವಚನವನ್ನು ಕೇಳೋಣ. ವಿಶ್ವತೋಮುಖ ವಿಶ್ವತೋಪಾದ ವಿಶ್ವತೋಬಾಹು ವಿಶ್ವತೋಚಕ್ಷು.

ಡಿವಿಜಿಯವರ ಒಂದು ಮಾತು ಹೀಗಿದೆ, ದೈವ ಸಹಾಯವಿಲ್ಲದೆ ಜಯವಿಲ್ಲ, ಸ್ವಪ್ರಯತ್ನ ಇಲ್ಲದೆ ದೈವ ಸಹಾಯವೂ ಇಲ್ಲ.

0: ಆಕಾಶವಾಣಿ ಸಮಯ 6:38 ಇನ್ನು ಮುಂದೆ ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ ಚಿಂತನ ಕೇಳುವಿರಿ.
1: ಕುತೂಹಲ ಎನ್ನುವುದು ಮನುಷ್ಯನ ಸಹಜ ಪ್ರವೃತ್ತಿ. ಯಾಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳೊಂದಿಗೆ ಆತನು ಸೂರ್ಯೋದಯವನ್ನು ನೋಡುತ್ತಾನೆ. ಚಂದ್ರನಲ್ಲೂ ಅಂಥ ಪ್ರಶ್ನೆಗಳನ್ನೇ ಕೇಳುತ್ತಾನೆ ಮನುಷ್ಯ. ಸೂರ್ಯ, ಚಂದ್ರ, ಭೂಮಿ, ಆಕಾಶ ಇವೆಲ್ಲ ಪ್ರಕೃತಿಯ ಕೌತುಕಗಳು ಎಂಬ ಭಾವನೆ ನಮ್ಮದು. ಇಂದಿನ ವಿಜ್ಞಾನ ತಂತ್ರಜ್ಞಾನದ ದಿನಗಳಲ್ಲಿ ಮನುಷ್ಯ ಹೆಚ್ಚಿನ ಅನ್ವೇಷಣೆ ಆವಿಷ್ಕಾರಗಳಿಗೆ ತನ್ನನ್ನು ತೆರೆದುಕೊಂಡು ಪ್ರಕೃತಿ ಸಹಜವಾದ ವಾಸ್ತವಿಕತೆಯೊಂದಿಗೆ ಬದುಕಬೇಕು. ದಿನದ 24 ಗಂಟೆಗಳಲ್ಲೂ ಮನುಷ್ಯ ಒಂದಲ್ಲ ಒಂದು ಕಾರಣಕ್ಕೆ ಕುತೂಹಲಿಯಾಗಿ ಇರುತ್ತಾನೆ. ಸೂರ್ಯ, ಚಂದ್ರ, ನಕ್ಷತ್ರ, ಬೆಂಕಿ ಇವೆಲ್ಲವೂ ದೇವಶಕ್ತಿ ಅಥವಾ ಅಲೌಕಿಕ ಶಕ್ತಿಗಳ ಸೃಷ್ಟಿ ಎಂಬುದಾಗಿ ಭಾವಿಸಿಕೊಂಡಿದ್ದ ಮನುಷ್ಯ ಚಂದ್ರನ ಮೇಲೆ, ಬಾಹ್ಯಾಕಾಶದ ಮೇಲೆ ಹೆಜ್ಜೆಗಳನ್ನು ಊರುತ್ತಾನೆ, ಬಾವುಟಗಳನ್ನು ಹಾರಿಸುತ್ತಾನೆ. ಇವೆಲ್ಲವೂ ಮನುಷ್ಯನಲ್ಲಿ ಮೂಡಿದ ವೈಜ್ಞಾನಿಕ ಮನೋಭಾವದ ಪ್ರತಿಬಿಂಬಗಳು ಎಂದರೆ ತಪ್ಪಾಗಲಾರದು. ವೈಜ್ಞಾನಿಕ ಮನೋಭಾವವೆಂದರೆ ತಾರ್ಕಿಕ ಚಿಂತನೆ, ಅನುಭವ ಹಾಗೂ ಪರಿಶೀಲನೆ ಆಧಾರದ ಮೇಲೆ ಸ್ವೀಕರಿಸುವ ದೃಢ ನಿರ್ಧಾರ. ಮೂಢನಂಬಿಕೆ, ಅಂಧವಿಶ್ವಾಸ, ಅಪಪ್ರಚಾರ, ಕುತಂತ್ರಗಳ ಮೂಲಕ ಮನುಷ್ಯ ತನ್ನನ್ನು ಮಿತಿಗೊಳಿಸುತ್ತಾನೆ. ಇವೆಲ್ಲವನ್ನು ತಳ್ಳಿಹಾಕಿ ಸತ್ಯವನ್ನು ಹುಡುಕುವ ದೃಷ್ಟಿಕೋನ ಮನುಷ್ಯನಿಗೆ ಬಹಳ ಮುಖ್ಯವಾದುದು. ಮಾರಣಾಂತಿಕ ಕಾಯಿಲೆಗಳನ್ನು ಹೊಂದಿರುವ ಮನುಷ್ಯ ಉತ್ತಮ ಮಟ್ಟದ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವುದರ ಬದಲು ಮಾಟ ಮಂತ್ರವಾದಿಗಳಲ್ಲಿಗೆ ಹೋಗಿ ಅಪಾರವಾದ ನೋವು ನಷ್ಟಗಳನ್ನು ಅನುಭವಿಸುತ್ತಾನೆ. ದೈವ ದೇವರುಗಳಿಗೆ ಹರಕೆ ಹೇಳಿ ಕೊನೆಗೆ ಯಾವುದೂ ಪ್ರಯೋಜನಕ್ಕೆ ಬಾರದಿರುವಾಗ ವೈದ್ಯರಲ್ಲಿಗೆ ಬಂದು ಚಿಕಿತ್ಸೆ ಪಡೆದು ಗುಣಮುಖನಾಗುತ್ತಾನೆ. ವಿಜ್ಞಾನದ ಮಹತ್ವವನ್ನು ಅರಿತು ಮನುಷ್ಯ ತನ್ನ ಬದುಕಿನ ವಿವಿಧ ರಂಗಗಳಲ್ಲಿ ತೊಡಗಿಸಿಕೊಂಡರೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಬೆಳೆಯಲು ಸಾಧ್ಯ. ಪ್ರಶ್ನಾತ್ಮಕ ದೃಷ್ಟಿ, ದೃಢ ನಿರ್ಧಾರ, ವಿವೇಚನಾ ಶಕ್ತಿ, ಮುಕ್ತ ಮನಸ್ಸು, ಮೂಢ ನಂಬಿಕೆ, ಅಂಧಶ್ರದ್ಧೆಗಳ ವಿರುದ್ಧ ಪ್ರತಿರೋಧ, ಇಂತಹ ವಿಚಾರಗಳಲ್ಲಿ ಮನುಷ್ಯ ತನ್ನನ್ನು ತೊಡಗಿಸಿಕೊಳ್ಳುವುದನ್ನು ನಾನು ಹೆಚ್ಚು ಇಷ್ಟಪಡುತ್ತೇನೆ. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮನೋಭಾವವನ್ನು ಬೆಳೆಸುವಂಥ ವಾತಾವರಣ ನಿರ್ಮಾಣವಾಗಬೇಕು. ಆರೋಗ್ಯ ಜಾಗೃತಿ ಮೂಡಿಸಲು ಅಂಧವಿಶ್ವಾಸದಿಂದ ದೂರವಿರಿಸಿ ಉತ್ತಮ ವೈಜ್ಞಾನಿಕ ವಿಧಾನದ ಚಿಕಿತ್ಸೆ ದೊರಕುವಂತಾಗಬೇಕು. ಹಾಗೆಯೇ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ, ಉದ್ಯಮ ರಂಗದಲ್ಲಿ ವೈಜ್ಞಾನಿಕ ಮನೋಭಾವದ ಆವಿಷ್ಕಾರಗಳೇ ಸಾಮಾಜಿಕ ಜೀವನದಲ್ಲಿ ಅಂಧಶ್ರದ್ಧೆಗಳ ವಿರುದ್ಧ ಸಮಾನತೆ, ಸಹಿಷ್ಣುತೆಯ ಮನೋಭಾವ ಬೆಳೆಯಬೇಕು. ವಿಜ್ಞಾನ ಜನರಲ್ಲಿ ಧೈರ್ಯವನ್ನು ತುಂಬುತ್ತದೆ. ಮನುಷ್ಯ ಹೆಚ್ಚು ದೃಢ ವ್ಯಕ್ತಿತ್ವವನ್ನು ಹೊಂದುತ್ತಾನೆ. ನಮ್ಮ ದೇಶದ ಸಂವಿಧಾನವೇ ವೈಜ್ಞಾನಿಕ ಮನೋಭಾವವನ್ನು ನಾಗರಿಕರಲ್ಲಿ ವಿಸ್ತರಿಸುವ ಅವಕಾಶವನ್ನು ಕಲ್ಪಿಸಿದೆ. ಸಮಾಜದ ಪ್ರತಿಯೊಂದು ಜೀವರಾಶಿಗಳಿಗೂ ಬದುಕುವ ಹಕ್ಕಿದೆ. ನಾವು ಕೆಲವೊಂದು ಆರಾಧನೆಗಳಿಗಾಗಿ ಪ್ರಾಣಿಗಳನ್ನು ಬಲಿ ಕೊಡುವುದು, ಅವುಗಳ ರಕ್ತವನ್ನು ದೈವಾರಾಧನೆಗೆ ಮೀಸಲಿರಿಸುವುದು, ಮಾಂಸವನ್ನು ಸಂಬಂಧಿಸಿದವರೇ ತಿಂದು ತೇಗುವುದು, ಇದರಿಂದ ನಾಡಿಗೆ ಸುಭಿಕ್ಷೆ ದೊರಕುತ್ತದೆ ಎಂಬ ರಾಕ್ಷಸಿ ಸ್ವಭಾವ, ಅಂಧಶ್ರದ್ಧೆ, ಮೂಢನಂಬಿಕೆಗಳಿಂದ ನಾವು ಖಂಡಿತ ಹೊರಬರಬೇಕಾಗಿದೆ. ಇದು 21ನೇ ಶತಮಾನ. ವಿಜ್ಞಾನ, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬುದ್ಧಿಮತ್ತೆಯ ಕಾಲ ಇದು. ಇಲ್ಲಿ ವಾಸ್ತವಿಕ ಸತ್ಯದ ಪಾರುಪತ್ಯವೇ ನಡೆಯಬೇಕು. ನಾಗರಿಕ ಸಮಾಜ ಎಚ್ಚೆತ್ತುಕೊಂಡು ತನ್ನನ್ನು ಮತ್ತು ಹುಟ್ಟಿ ಬೆಳೆಯುತ್ತಿರುವ ನಾಡು, ದೇಶವನ್ನು ಮೂಢನಂಬಿಕೆಗಳಿಂದ ರಕ್ಷಿಸಬೇಕಾದ ಕಾಲವಿದು. ವಿಜ್ಞಾನದ ಸದುದ್ದೇಶ, ಬಳಕೆ, ಪ್ರಯೋಜನ ಇವೆಲ್ಲವನ್ನು ನಮ್ಮ ಪ್ರಬಲ ಶಕ್ತಿಯಾಗಿ ಸ್ವೀಕರಿಸಬೇಕು. ವಿಜ್ಞಾನವನ್ನು ಬದುಕನ್ನು ಕಟ್ಟಿಕೊಳ್ಳುವ ಮನುಷ್ಯರು ನಾಡಿನ ನಿಜವಾದ ಆಸ್ತಿಯಾಗುತ್ತಾರೆ. ವಿಜ್ಞಾನ ನಿಂತ ನೀರಲ್ಲ, ಹರಿಯುತ್ತಲೇ ಇರುತ್ತೆ. ಹೊಸ ಹೊಸ ರೂಪವನ್ನು ತಾಳಿ ನಾಡನ್ನು ಜಗತ್ತಿಗೆ ಪರಿಚಯಿಸುವ ವಾಹಕವಾಗುತ್ತದೆ. ಇದುವೇ ವಿಜ್ಞಾನದ ಅರಿವು, ವೈಜ್ಞಾನಿಕ ಮನೋಭಾವ. ಇದೇ ನಾವು ಗೌರವಿಸಬೇಕಾದಂಥ ವಿಚಾರ.
0: ಇದುವರೆಗೂ ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಒಂದು ನಗುವಿನ ನುಡಿ ಹೀಗಿದೆ: ನಕ್ಕರೆ ಜೊತೆಗೆ ಇಡೀ ಜಗವೇ ನಗುವುದು, ಅತ್ತರೆ ನಾವೊಬ್ಬರೇ ಅಳಬೇಕಾಗುವುದು. ಅನೇಕ ಕಾಯಿಲೆಗಳನ್ನು, ಮಾನಸಿಕ ಒತ್ತಡ, ಖಿನ್ನತೆಯನ್ನು ನಿವಾರಿಸಲು ಶಕ್ತವಾಗಿರುವ ನಗು ಖರ್ಚಿಲ್ಲದ ಸಿದ್ಧೌಷಧವಾಗಿದೆ.

0: ಆಕಾಶವಾಣಿ ಸಮಯ 6:35:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾನಗಲ್ ಊರಿನ ಹೆಸರು ಕೇಳಿದರೆ ಎಲ್ಲೋ ಗಾಯನ ಕೇಳಿದ ಹಾಗೆ ಆಗುತ್ತಲ್ಲ. ಗಂಗೂಬಾಯಿ ಹಾನಗಲ್ ಸ್ವರ ಸಾಮ್ರಾಜ್ಞಿ. ಅವರ ಹೆಸರು ಗಾಂಧಾರಿ ಹಾನಗಲ್ ಅಂತ ಇತ್ತು. ಆಮೇಲೆ ಗಂಗೂಬಾಯಿ ಹಾನಗಲ್ ಅಂತಾನೆ ಅವರು ಪ್ರಸಿದ್ಧರಾದರು. ಹಿಂದೂಸ್ತಾನಿ ಸಂಗೀತದ ಗಾನ ಸಾಮ್ರಾಜ್ಞಿ. ಅವರ ಗಾಯನವನ್ನ ನಾವು ಕೇಳಿದ್ದೇವೆ, ಅವರ ಮಾತನ್ನ ಕೇಳಿದ್ದೀರಾ? ಇಲ್ಲಿದೆ, ಆಲಿಸಿ.
2: ಅಲ್ಲೆಲ್ಲ ಅನಿಸ್ತದಲ್ಲ, ನಾ ಏನ್ ಮಾಡೇನಿ ಅಂತ. ಬರೀ ಅಲ್ಲಿ ಅಲ್ಲಿ ಹೆಸರಾಯ್ತು, ಇಲ್ಲಿ ಹೆಸರಾಯ್ತು, ನಾ ಇಲ್ಲಿ ಏನು ಮಾಡೇನಿ ಅಂತ ಒಮ್ಮೆ ವಿಚಾರ ಮಾಡ್ತೀನಿ. ನನಗೆ ಹಿಂಗೆ ಅನ್ನಿಸ್ತದೆ, ಸಂಗೀತ ಉಳಿಬೇಕು. ಹಂಗೆ ಹುಬ್ಬಳ್ಳಿ ಊರವ್ರನ್ನ ಏನಾರ ಒಂದು ಅದಕ್ಕೆ ಆಧಾರ ತೆಗೆದು ನಮ್ಮ ಸಂಗೀತ ಹೋಗ್ದಂಗೆ ಇದು ಮಾಡ್ರಿ ಅಂತ ಒಂದು ಮಾತು ನಮ್ಮ ಅಜ್ಜಿ ಹೇಳ್ತಿದ್ಲು. ಏ, ಸಂಗೀತ ಎಲ್ಲಿ ಹೋಗ್ತದೆ ಅನ್ಬೇಕು ಅಲ್ವ? ಈಗ ನೋಡಿದ್ರೆ ಏನೇನು ಹೊಸ ಹೊಸದು ಏನೇನು ಬರ್ಲಿಕ್ಕೆ ಹತ್ತದಲ್ಲ ಅಂತ ನಾ ಅನ್ಬೇಕು. ಹಂಗಲ್ಲ ನೋಡು, ಒಂದು ಬ್ಯಾಳೆ ಇರ್ತದೆ, ತೊಟ್ಲು ತೂಗಿ ನೆಲ್ಲಿಗೆ ನಿಂದಿರ್ತದಂತ, ಅದಕ್ಕೆ ಮತ್ತಾರ ಬಂದು ಕೈ ಹಚ್ಚಿ ಹಸ್ತಾರೆ. ಇದು ಹವಾ ಬಂದದ ಹೋಗ್ತದೆ, ಏನು ಹೆದರಬೇಡ ಅಂತ ಒಮ್ಮೆಮ್ಮೆ ಅದನ್ನು ವಿಚಾರ ಮಾಡ್ತೀನಿ. ಅದನ್ನು ನಾವು ನೋಡ್ತೇವೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಸಂಗೀತೆಯಲ್ಲಿ ಹೋಗುವುದಿಲ್ಲ. ಇದೊಂದು ಮಾತ್ರ ನನಗೆ ಇದು ಅದ, ಇದನ್ನು ಎಲ್ಲರೂ ತಾವು ಎಲ್ಲರೂ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ. ಅದಕ್ಕೆ ಸಂಗೀತ ಸಾಲಿನ ಬೇಕು, ಇದ ಬೇಕು, ಹಿಂಗಲ್ಲ. ಯಾವುದರ ರೀತಿಯಿಂದ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಶಾಸ್ತ್ರೀಯ ಸಂಗೀತ ಕಲಿತು ಅದನ್ನು ಉಳಿಸ್ಲಿಕ್ಕೆ. ನಮ್ಮ ಹುಬ್ಬಳ್ಳಿಯವರು ಅಂದ್ಕೊಳ್ಳಿ ಕೆಲವು ಮಂದಿ ಕೇಳ್ತಾರೆ ನನಗೆ, ಹೋದಲ್ಲಿ ಅಲ್ರಿ ನಿಮ್ಮ ಕರ್ನಾಟಕದಾಗ ಇಷ್ಟು ಮಂದಿ ಹಂಗಲ್ಲ ದೊಡ್ಡವರಾದರು, ಸವೆ ಗಂಧರ್ವ ಆಯ್ತು, ಮನ್ಸೂರ್ ಆಯ್ತು, ನೀವು ಆಯ್ತು, ಎಲ್ಲ ಬಿಪ್ಸೇನ್ ಆಯ್ತು, ಎಲ್ಲ ಆಯ್ತು, ಇಷ್ಟು ಮಂದಿ ದೊಡ್ಡವ್ರು ಹೆಂಗಾದ್ರಿ ಅಂತ ನಾ ಒಮ್ಮೆಮ್ಮೆ ನನಗೆ ಹಂಗಲ್ಲ ರೀ ಅದರ ಅರ್ಥ ಅಲ್ಲಿ

ಕನ್ನಡ ರತ್ನ ಭಂಡಾರದಲ್ಲಿ ಇವತ್ತು ನೀವು ಆಲಿಸಿದ ಧ್ವನಿ ಸ್ವರ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರದು ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಬೆಂಗಳೂರು. ವೃಂದಗಾನದಲ್ಲಿ ಮೂಡಿಬರಲಿರುವ ಎಂ ಗೋಪಾಲಕೃಷ್ಣ ಅಡಿಗರ ರಚನೆಯ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ಓ ಬನ್ನಿ ಜನರೇ, ಕನ್ನಡ ಹೊಲದ ತೆನೆ ತೆನೆಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಸಾರ್ವಜನಿಕ ಆಸ್ತಿಗೆ ಏನೋ ಒಂದು ಹಾನಿಯಾದಾಗ, ಧಕ್ಕೆ ಆದಾಗ ಪರಿಹಾರ ಯಾರು ಕೊಡಬೇಕು ಅಂತ ಅನ್ನೋದು ಬರುತ್ತೆ. ಯಾರು ಹಾನಿ ಮಾಡ್ತಾರೆ ಅವ್ರು ಕೊಡಬೇಕೋ ಅಥವಾ ಏನು ಜವಾಬ್ದಾರಿ ಇದೆ ನಮ್ಮ ನಾಗರಿಕರಿಗೆ?
3: ಇದು ಬಹಳ ಮುಖ್ಯ ಪ್ರಶ್ನೆ ಸರ್. ವಿಶೇಷವಾಗಿ ಗಲಭೆಗಳು, ಪ್ರತಿಭಟನೆಗಳು ಅಥವಾ ಅಪಘಾತಗಳ ಸಂದರ್ಭಗಳಲ್ಲಿ ಮೊದಲು ನಾವು ಏನ್ ತಿಳ್ಕೋಬೇಕು, ಸಾರ್ವಜನಿಕ ಆಸ್ತಿ ಅಂದ್ರೇನು? ಇಲ್ಲಿ ಸರ್ಕಾರಕ್ಕೆ ಸೇರಿದ ಆಸ್ತಿ ಯಾವ್ದಾವುದು? ಬಸ್ಗಳಾಗಿರ್ಬೋದು, ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ರಸ್ತೆ, ಸೇತುವೆ, ವಿದ್ಯುತ್ ಕಂಬಗಳು, ಸಾರ್ವಜನಿಕ ಸೌಲಭ್ಯಗಳು. ಅಂದರೆ ಇದೆಲ್ಲವೂ ಸರ್ಕಾರದ ಆಸ್ತಿ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಆಸ್ತಿ. ಸೊ ಇದನ್ನ ಕಾಪಾಡೋದು ನಮ್ಮ ಕರ್ತವ್ಯನೂ ಆಗಿರುತ್ತೆ. ಅದರಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದರೆ ಮುಖ್ಯವಾಗಿ ಅನ್ವಯಿಸುವ ಕಾಯ್ದೆ ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಕಾಯ್ದೆ. ಸೊ ಇಲ್ಲಿ ಕಾಯ್ದೆಯ ಪ್ರಕಾರ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ ಅವರಿಗೆ ಶಿಕ್ಷೆಯ ಜೊತೆಗೆ ಪರಿಹಾರವೂ ಕೂಡ ವಿಧಿಸಬಹುದು.
2: ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರಿಹಾರ ವಿಷಯವಾಗಿನೇ ಮಾತಾಡ್ತಾ ಇದ್ದೀವಿ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇದು ಹೇಗೆ ಅಪರಾಧ ಆಗತ್ತಂತ ಮಾತಾಡ್ತಾ ಇದ್ವಿ. ಯಾರು ಪರಿಹಾರವನ್ನು ಕೊಡಬೇಕು, ಯಾರು ಬಾಧ್ಯರು, ಬಾಧ್ಯಸ್ಥರು?
3: ಹೌದು ಸರ್, ಇದಕ್ಕೆ ಹೊಣೆಗಾರರು ಯಾರು? ಸರಳ ಉತ್ತರ, ಹಾನಿ ಮಾಡಿದವರಿಗೆ ಪರಿಹಾರ ಕೊಡಲೇಬೇಕು. ಇಲ್ಲಿ ಒಂದು ಮುಖ್ಯ ಅಂಶ ಏನಂದ್ರೆ, ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಗುಂಪು ಸೇರಿ ಹಾನಿ ಮಾಡಿದ್ದರೆ ಅಥವಾ ಎಲ್ಲರೂ ಒಟ್ಟಿಗೆ ಹೊಣೆಗಾರರು ಅಂತ ನಾವು ಹೇಳ್ತೀವಿ. ಇದನ್ನು ಕಲೆಕ್ಟಿವ್ ಲೈಬಿಲಿಟಿ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಭಟನೆಯಲ್ಲಿ ಒಂದು 50 ಜನ ಸೇರಿದ್ರು, ಇದ್ರಲ್ಲಿ 10 ಜನ ಮಾತ್ರ ಬಸ್ ಹೊಡೆದ್ರು, ಆದ್ರೆ ಗುಂಪಲ್ಲಿ ಎಲ್ಲರನ್ನೂ ಏನು ಪೊಲೀಸ್ ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಟ್ಟು ಗುಂಪುಗಾರಿಕೆ ಸೇರಿದ್ರು ಅಂತ ಹೇಳಿ ಅವ್ರಿಗೆ ಹೊಣೆಗಾರಿಕೆ ಹಾಕಿ ಅವ್ರ ಎಲ್ಲರ ಹತ್ರ ಇಂದಾನು ಅಮೌಂಟ್ ನ ಕಾಂಪೆನ್ಸೇಷನ್ ನ ಕಲೆಕ್ಟ್ ಮಾಡ್ಕೋತಾರೆ.
2: ನ್ಯಾಯಾಲಯ ಯಾವ ರೀತಿ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಮತ್ತೆ ಯಾವ ರೀತಿ ತನಿಖೆ ಮಾಡಿ ಒಂದು ಒಂದು ಅಂತಿಮ ಹಂತಕ್ಕೆ ಬರ್ತಾರೆ, ಅದ್ರ ಬಗ್ಗೆ ಹೇಳಿ.
3: ಹಾ ಸರ್, ಈಗ ನಾವು ನೋಡಬಹುದು, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ಕೇಸ್ ನಲ್ಲಿ ಇನ್ರೇ ಡಿಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗಲಭೆ ವೇಳೆ ಹಾನಿಯಾದರೆ ಸರ್ಕಾರದ ತನಿಖೆ ಮಾಡಿ ಆಮೇಲೆ ಹೊಣೆಗಾರಿಕೆಯಿಂದ ಪರಿಹಾರವನ್ನು ವಸೂಲಿ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗ್ಬಹುದು ಅಂದ್ರೆ, ಪ್ರಾಪರ್ಟಿನ ಅಟ್ಯಾಚ್ ಮಾಡಬಹುದು. ಈಗ ಯಾವ ವ್ಯಕ್ತಿ ಯಾವ ಗುಂಪು ಹಾನಿ ಮಾಡೋದಕ್ಕೆ

0: ಪ್ರೇರೇಪಿಸಿದ್ರು ಅಥವಾ ಗುಂಪಲ್ಲಿದ್ರು ಅವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ನಾವು ಹಣನ ವಸೂಲಿ ಮಾಡಬಹುದು. ಅಷ್ಟೇ ಅಲ್ಲದೆ ಕಾಂಪನ್ಸೇಷನ್ ರಿಕವರ್ ಮಾಡೋದಕ್ಕೆ ಯಾವ್ಯಾವ ಬೇರೆ ಸಿವಿಲ್ ಪ್ರೊಸೀಡಿಂಗ್ಸ್ ಇದೆ ಆ ಸಿವಿಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡಬಹುದು.
1: ಸರ್ಕಾರಗಳು, ಸಂಸ್ಥೆಗಳು ಏನೇ ಆಗಲಿ ಆ ಬಗ್ಗೆ ಜಾಗೃತಿಯನ್ನು ವಹಿಸ್ತವೆ. ಮತ್ತೆ ನಾವು ಈ ನ್ಯಾಯವಾಣಿ ಸರಣಿನಲ್ಲಿ ಹಿಂದೆ ಏನೇ ಒಂದು ನಷ್ಟ ಆದಾಗ ಇನ್ಸೂರೆನ್ಸ್ ಅದನ್ನು ಕೂಡ ಕ್ಲೇಮ್ ಮಾಡ್ತಾರೆ. ಆ ಕಂಪನಿಗಳು ಕೂಡ ಬಹುಶಃ ಪರಿಹಾರ ಕೊಡುವಲ್ಲಿ ಬಾಧ್ಯಸ್ಥರಾಗಿರ್ತವೆ ಅಂತ ನಾವು ಮಾತಾಡ್ಕೋಬಹುದು.
0: ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ, ನಾವು ಸಾರ್ವಜನಿಕ ಆಸ್ತಿ ಅಂದ್ರೆ ಸರ್ಕಾರದ್ದಲ್ಲ, ಅದು ನಮ್ಮೆಲ್ಲರದ್ದಾಗಿದೆ. ಅದನ್ನು ಹಾನಿ ಮಾಡುವುದು ನಮ್ಮದೇ ಸಂಪತ್ತನ್ನು ನಾಶ ಮಾಡುವಂತದ್ದಾಗಿ ಕಾನೂನು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಮತ್ತು ತಪ್ಪಿತಸ್ಥರನ್ನು ಸಂಪೂರ್ಣವಾಗಿ ಪರಿಹಾರ ವಸೂಲಿ ಮಾಡಲು ಇಚ್ಛಿಸುತ್ತದೆ.
1: ಹಾಗಾಗಿ ಈ ಎಲ್ಲಾ ವಿಷಯವನ್ನ ನಾಗರಿಕರಾಗಿ, ದೇಶದ ನಾಗರಿಕರಾಗಿ ಏನೇನು ತಿಳ್ಕೊಬೇಕಾಗಿದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಗುಂಪಿನಲ್ಲಿ ನಮ್ಮ ಕೆಲಸ ಏನಿರ್ತದೆ, ನಾವು ಸ್ವಲ್ಪ ಆ ಗುಂಪಿನಿಂದ ದೂರ ಸರಿಬೇಕು. ಇಲ್ಲಾಂದ್ರೆ ನಾವು ಯಾವುದೋ ಒಂದು ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಆ ಇಡೀ ಗುಂಪು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ಕೂಡ ಅಪರಾಧಕ್ಕೆ ಒಳಗಾಗ್ತೀವಿ, ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ ಅನಿವಾರ್ಯ. ಆವಾಗ ನಾವು ಎಷ್ಟೇ ನೆಪಗಳನ್ನು ಹೇಳಿದರೂ ಕೂಡ ಇಲ್ಲ, ಯಾಕಂದರೆ ಆ ಗುಂಪಿನ ಭಾಗವಾಗಿ ಅಂತ ನಮ್ಮನ್ನು ಪರಿಗಣಿಸ್ತಾರೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದ್ರಾಕ್ಷಿ ಹಾಗೂ ಮಾವು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಕೊನೆಯ ದಿನಾಂಕ ಇದೇ ತಿಂಗಳ 31st.
3: ಆಕಾಶವಾಣಿ ರೈತರಿಗೆ ಸಲಹೆ.
4: ರಾಜ್ಯ ಕೃಷಿ ಕ್ಷೇತ್ರದಲ್ಲಿ ವಿನೂತನ ಅಥವಾ ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದ ವಿಭಿನ್ನ ಸಾಧನೆ ಮಾಡಿದ ಸೃಜನಶೀಲ ರೈತ ಮತ್ತು ರೈತ ಮಹಿಳೆಯರಿಂದ 2026-27 ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗಾಗಿ ಆನ್ಲೈನ್ ಮೂಲಕ ಪ್ರತ್ಯೇಕವಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ FID ಫ್ರೂಟ್ ಐಡೆಂಟಿಫಿಕೇಷನ್ ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ RSK ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 2026-27 ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31st. ಅರ್ಜಿ ನಮೂನೆ, ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿ, ಅರ್ಜಿ ಸಲ್ಲಿಸಲು ಪಾಲಿಸಬೇಕಾದ ಮಾನದಂಡ, ಇನ್ನಿತರೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಬೇಕು. ಹಾಗೆಯೇ 2026-27 ಸಾಲಿನ ಕೃಷಿ ಪ್ರಶಸ್ತಿ ಕಾರ್ಯಕ್ರಮದಡಿ ಮುಂಗಾರು ಹಂಗಾಮಿನ ಬೆಳೆ ಸ್ಪರ್ಧೆಗೆ ಭಾಗವಹಿಸಲಿಚ್ಛಿಸುವ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಎಲ್ಲ ಮಟ್ಟಗಳಿಗೂ, ಅಂದರೆ ರಾಜ್ಯ, ಜಿಲ್ಲೆ, ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಗೆ ಅನ್ವಯಿಸುವಂತೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು. ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ FID ಫ್ರೂಟ್ ಐಡೆಂಟಿಫಿಕೇಷನ್ ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ RSK ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 2026

0: 2027 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿಯಡಿ ಬೆಳೆ ಸ್ಪರ್ಧೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 31, 2026. ಸ್ಪರ್ಧಿಸಬಹುದಾದ ಬೆಳೆಗಳ ವಿವರಗಳು, ಅರ್ಜಿ ನಮೂನೆ ಮತ್ತಿತರೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಬೇಕು. ಗಮನಿಸಿ, 2026-27 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿ ಮತ್ತು ಕೃಷಿ ಪಂಡಿತ ಪ್ರಶಸ್ತಿಗಾಗಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇದ್ದು, ಅರ್ಜಿ ಸಲ್ಲಿಸಲು ಆಗಸ್ಟ್ 31, 2026 ಕಡೆಯ ದಿನ. ರಾಜ್ಯ ಕೃಷಿ ಕ್ಷೇತ್ರದಲ್ಲಿ ವಿನೂತನ ಅಥವಾ ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದ ವಿಭಿನ್ನ ಸಾಧನೆ ಮಾಡಿದ ಸೃಜನಶೀಲ ರೈತ ಮತ್ತು ರೈತ ಮಹಿಳೆಯರಿಂದ 2026-27 ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗಾಗಿ ಆನ್ಲೈನ್ ಮೂಲಕ ಪ್ರತ್ಯೇಕವಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕಿಸಾನ್ ಪೋರ್ಟ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ FID ಫ್ರೂಟ್ ಐಡೆಂಟಿಫಿಕೇಷನ್ ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ RSK ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 2026-27 ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 31, 2026. ಅರ್ಜಿ ನಮೂನೆ, ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿ, ಅರ್ಜಿ ಸಲ್ಲಿಸಲು ಪಾಲಿಸಬೇಕಾದ ಮಾನದಂಡ ಇನ್ನಿತರೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಬೇಕು.
1: ಸಂಸ್ಕೃತದಲ್ಲಿ ವಾರ್ತೆಗಳು.
2: ವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪರೀಕ್ಷಾ ಪರಿಷ್ಕಾರಾರ್ಥಂ ಉಚ್ಚಸ್ತರೀಯ ಕಾರ್ಯಬಲಸ್ಯ ನಿರ್ಮಾಣಸ್ಯ ಘೋಷಣಾಂ ಕೃತವಾನ್. ಅಸ್ಯ ಕಾರ್ಯಬಲಸ್ಯ ಅಧ್ಯಕ್ಷತಾಂ ವಿಖ್ಯಾತಃ ಪ್ರೌದ್ಯೋಗಿಕಿ ವಿಶೇಷಜ್ಞಃ ನಂದನ್ ನಿಲೇಕಣಿ ಕರಿಷ್ಯತಿ. ಅಸ್ಮಿನ್ ಕಾರ್ಯಬಲೆ IB ಇತ್ಯಸ್ಯ ಪೂರ್ವ ನಿದೇಶಕಃ ತಪನ ಡೇಕಾ, ಪೂರ್ವ ಇಸ್ರೋ ಅಧ್ಯಕ್ಷಃ ಎಸ್ ಸೋಮನಾಥಃ, IIT ಚೆನ್ನೈ ಇತ್ಯಸ್ಯ ಪೂರ್ವ ನಿದೇಶಕಃ ವಿ ಕಾಮಕೋಟಿಃ, ಪೂರ್ವ ಶಿಕ್ಷಾ ಸಚಿವ ಅನಿತಾ ಕರವಾಲಃ ತಥಾ ಆಪೂರ್ತಿ ಶೃಂಖಲಾ ಪ್ರಬಂಧನ ವಿಶೇಷಜ್ಞಃ ಅಮಿತಲಾಲ್ ಮೀಣಾ ಚ ಸದಸ್ಯಾಃ ಭವಿಷ್ಯಂತಿ. ಏಕಸ್ಮಿನ್ ದೃಶ್ಯ ಶ್ರವ್ಯ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ಏತತ್ ಕಾರ್ಯಬಲಂ ಪರೀಕ್ಷಾ ವ್ಯವಸ್ಥಾಯಾಃ ಸುದೃಢೀಕರಣೆ ವಿಶೇಷಂ ಧ್ಯಾನಂ ಪ್ರದರ್ಶಯತಿ. ತಸ್ಯಾನುಶಂಸಾನಾಂ ಆಧಾರೇಣ ಭಾವಿ ಪರೀಕ್ಷಾಣಾಂ ವಿಶ್ವಸನೀಯತಾಂ ಸುನಿಶ್ಚೇತುಂ ಆವಶ್ಯಕೋಪಾಯಾಃ ಯಥಾಶೀಘ್ರಂ ಕ್ರಿಯಂತೆ. ತೇನ ಏತದಪಿ ಉಕ್ತಂ ಯತ್ ಪರೀಕ್ಷಾ ಸಂಬದ್ಧಾನಾಂ ಅನಿಯಮಿತತಾನಾಂ ನಿವಾರಣಾಯ ಕಠೋರ ಪ್ರಾವಧಾನಯುಕ್ತಂ ನೂತನ ವಿಧೇಯಕಂ ಪ್ರಶಾಸನಂ ಅದ್ಯ ಸಂಸದಿ ಪ್ರಸ್ತೌತಿ.
3: हम पार्लियामेंट के अंदर कठोर कानूनों के प्रावधान के साथ नया कानून बनाने की दिशा में भी आगे बढ़ रहे हैं, लेकिन हमें भविष्य के लिए सोचना है. हमारी परीक्षा पद्धति ट्रांसपेरेंट हो, हमारी परीक्षा पद्धति में सबसे ज्यादा टेक्नोलॉजी का उपयोग हो, इन सारी बातों को ध्यान में रखते हुए विश्व प्रसिद्ध टेक्नोलॉजी एक्सपर्ट श्रीमान नंदन निलेकणी जी के नेतृत्व में एक हाई पावर टास्क फोर्स बनाने का निर्णय किया है जो एग्जामिनेशन रिफॉर्म की तरफ फोकस करेगा.
2: ಪ್ರಶಾಸನಂ ಅದ್ಯ ಲೋಕಸಭಾಯಾಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಂ 20-26 ಇತಿ ಪ್ರಸ್ತುತಂ ಕರಿಷ್ಯತಿ. ಏತಸ್ಯ ವಿಧೇಯಕಸ್ಯ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಅಧಿನಿಯಮಂ 20-24 ಇತ್ಯೇತಸ್ಮಿನ್ ಸಂಶೋಧನಮಸ್ತಿ. ಕೇಂದ್ರೀಯ ಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಹಃ ಏತದ್ ವಿಧೇಯಕಂ ಲೋಕಸಭಾಯಾಂ ಪ್ರಸ್ತೋಷ್ಯತಿ. ಗತ ಶುಕ್ರವಾಸರೆ ಕೇಂದ್ರೀಯ ಮಂತ್ರಿಮಂಡಲೇನ ಪ್ರಶ್ನಪತ್ರಸ್ಯ ಗೋಪ್ಯತಾಭಂಗೆ ಪರೀಕ್ಷಾಸು ಚ ಅನುಚಿತ ಸಾಧನ ಪ್ರಯೋಗಸ್ಯ ಪ್ರಕರಣೇಷು ದ್ರುತ ನ್ಯಾಯಾಲಯಾನಾಂ ಸ್ಥಾಪನಾಯ ದೋಷಿಭ್ಯಃ ಕಠೋರತರ ದಂಡ ವಿಧಾನಂ ಚ ಸುನಿಶ್ಚೇತುಂ ಪ್ರಾರೂಪ ವಿಧೇಯಕಂ ಅನುಮೋದಿತಂ. ಕೇಂದ್ರೀಯ ಮಂತ್ರಿ ಪ್ರಹ್ಲಾದ ಜೋಶಿ ಶಿಕ್ಷಾಮಂತ್ರಿಣಃ ಕಾರ್ಯಭಾರಂ ಅಧಿಗೃಹೀತವಾನ್. ಧರ್ಮೇಂದ್ರ ಪ್ರಧಾನಸ್ಯ ತ್ಯಾಗಪತ್ರಾನಂತರಂ ಗತ ಶನಿವಾಸರೆ ಸಹ ಅಸ್ಮಿನ್ ಪದೆ ನಿಯುಕ್ತಃ. ಶ್ರೀಜೋಶಿ ಸ್ವವರ್ತಮಾನ ಮಂತ್ರಾಲಯೈಃ ಸಹ ಶಿಕ್ಷಾ ಮಂತ್ರಾಲಯಸ್ಯ ದಾಯಿತ್ವಮಪಿ ನಿರ್ವಹಿಷ್ಯತಿ. ರಕ್ಷಾಮಂತ್ರಿ ರಾಜನಾಥ ಸಿಂಹ ಉಕ್ತವಾನ್ ಯತ್

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರು.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
4: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
4: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
4: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
4: ಸಿರಿಗನ್ನಡಂ ಗೆಲಿಗೆ,
3: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಳೆದ 12 ವರ್ಷಗಳಲ್ಲಿ ಖಾದಿ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಒಟ್ಟು ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ದೇಶಬಾಂಧವರು ಖಾದಿ ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿನಂತಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಅವರು ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಂಡರು. ವೋಕಲ್ ಫಾರ್ ಲೋಕಲ್ ಧ್ಯೇಯದೊಂದಿಗೆ ಧಾರವಾಡದ ಯುವ ನವೋದ್ಯಮಿ ಅವನಿ ಚೇತನ್ ದೇಶಪಾಂಡೆ ವಸ್ತ್ರಕುಟಿ ಕೈಮಗ್ಗ ಹಾಗೂ ಖಾದಿ ವಸ್ತ್ರಭಂಡಾರ ಸ್ಥಾಪಿಸಿ ಉಡುಗೆ ಎಂಬ ಸ್ಥಳೀಯ ಬ್ರ್ಯಾಂಡ್ ಮೂಲಕ ಕರ್ನಾಟಕದ ಕೈಮಗ್ಗ ಖಾದಿ ಉತ್ಪನ್ನಗಳನ್ನು ಪಾಂಡಿಚೇರಿಯಲ್ಲೂ ಪ್ರಚುರಪಡಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುದ್ರಾ ಯೋಜನೆಯಿಂದ ಪ್ರೇರಿತರಾದ ಯುವ ನವೋದ್ಯಮಿ ಅವನಿ ಹಾಗೂ ಚೇತನ್ ದೇಶಪಾಂಡೆ ದಂಪತಿ ಕಳೆದ 2018 ಆಗಸ್ಟ್ 15ರಂದು ಧಾರವಾಡದಲ್ಲಿ ದೇಸಿ ಖಾದಿಯ ಕೈಮಗ್ಗ ಉತ್ಪನ್ನಗಳ ಮಳಿಗೆ ಆರಂಭಿಸಿ ಸ್ವಾವಲಂಬಿ ಉದ್ಯಮಿಗಳಾದರು. ತಮ್ಮ ವಸ್ತ್ರಕುಟಿಯಲ್ಲಿ 4 ಖಾದಿ ಹಾಗೂ ಕೈಮಗ್ಗ ನೇಕಾರರ 25 ಹೆಚ್ಚು ಕುಟುಂಬಗಳಿಗೆ ಉದ್ಯೋಗ ಹಾಗೂ ಯುವ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತೆ ನವೀನ ವಿನ್ಯಾಸದ ವಸ್ತ್ರಗಳನ್ನು ಸಿದ್ದಪಡಿಸಿ ದೇಶ ವಿದೇಶಗಳಿಗೂ ಈಗ ರವಾನಿಸುತ್ತಿದ್ದಾರೆ. ಪ್ರಧಾನಮಂತ್ರಿಯವರ ಮನದ ಮಾತು ಪಾಂಡಿಚೇರಿಯಲ್ಲಿ ಆಲಿಸಿರುವ ಅವನಿ ಚೇತನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
2: ನಾನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಆಕಾಶವಾಣಿ ಮೂಲಕ ಆಲಿಸಿದೆ. ಆಗ ನನಗನ್ಸಿದ್ದೆಂದರೆ ದೇಶವು ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕರಕುಶಲತೆ, ಆಟೋಟಗಳ ಸ್ಪರ್ಧೆಗಳು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯಿಂದ ಸಾಗುತ್ತಿದೆ. ಇದೇ ಕನಸನ್ನಿಟ್ಟುಕೊಂಡು ಚಿಕ್ಕದಾಗಿ ಕೈಮಗ್ಗ ಹಾಗೂ ಕರಕುಶಲ ಉಡುಪುಗಳಿಗೆ ಪ್ರೋತ್ಸಾಹ ನೀಡಲು ನಾವು ವಸ್ತ್ರಕುಟಿ ಎನ್ನುವ ಮಳಿಗೆಯನ್ನು ಆಗಸ್ಟ್ 15, 2018 8 ಹಿಂದೆ ಪ್ರಾರಂಭ ಮಾಡಿದೆವು. ನಮ್ಮ ಉತ್ತರ ಕರ್ನಾಟಕದ ನೇಕಾರರ ಕಡೆಯಿಂದ ಮತ್ತು ದೇಶದ ಇತರೆ ಭಾಗಗಳಾದ ಆಂಧ್ರ

0: ಪ್ರದೇಶದ ಕಲಂಕಾರಿ ಬಟ್ಟೆ, ಇಕತ್ ಬಟ್ಟೆ, ಒಡಿಶಾದ ಸಂಬಲ್ಪುರಿ ಬಟ್ಟೆ, ಪಶ್ಚಿಮ ಬಂಗಾಳದ ನೇಕಾರರ ಕೈಮಗ್ಗದ ಬಟ್ಟೆ ಮತ್ತು ದೇಶದ ಇತರೆ ಭಾಗಗಳಿಂದ ಕೈಮಗ್ಗದ ಬಟ್ಟೆಗಳನ್ನು ತರಿಸಿ ನಾವು ಸಿದ್ಧ ಉಡುಪುಗಳನ್ನು ತಯಾರಿಸಿ ವ್ಯಾಪಾರ ಮಾಡುತ್ತಿದ್ದೇವೆ. ಈಗಿನ ಪೀಳಿಗೆಗೆ ಇಷ್ಟವಾಗುವಂತೆ ಆಧುನಿಕ ವಿನ್ಯಾಸಗಳನ್ನು ಮಾಡಿ ಹ್ಯಾಂಡ್ಬ್ಲಾಕ್ ಪ್ರಿಂಟಿಂಗ್ ಹಾಗೂ ಕಸೂತಿ ಕಲೆಯ ಪರಿಚಯವನ್ನು ಮಾಡುತ್ತಿದ್ದೇವೆ. ನೇಕಾರರ ಕುಟುಂಬಗಳು, ಕರಕುಶಲ ಕಾರ್ಯಕರ್ತರು ಮತ್ತು ನಮ್ಮೊಂದಿಗೆ ಕೆಲಸ ಮಾಡುವ ಅನೇಕ ಕುಟುಂಬಗಳು ನಮ್ಮ ಕೈಜೋಡಿಸುತ್ತಿದ್ದಾರೆ. ಸ್ಥಳೀಯರಿಗೆ ಧ್ವನಿಯಾಗುವ ಮೂಲಕ ನಾವೆಲ್ಲರೂ ಖಾದಿ ಮತ್ತು ಕೈಮಗ್ಗದ ಉತ್ಪನ್ನಗಳನ್ನು ಪ್ರೋತ್ಸಾಹಿಸೋಣ. ಧನ್ಯವಾದಗಳು.
1: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಡೆಸುವ ಪರೀಕ್ಷೆಗಳಲ್ಲಿ ಕೈಗೊಳ್ಳಬೇಕಾದ ಸುಧಾರಣಾ ಕ್ರಮಗಳ ಕುರಿತು ಶಿಫಾರಸು ಮಾಡಲು ಆಧಾರ್ ಶಿಲ್ಪಿ ಎಂದೇ ಹೆಸರಾದ ಕನ್ನಡಿಗ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಕಣಿ ನೇತೃತ್ವದ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಪ್ರಕಟಿಸಿದ್ದಾರೆ. ಈ ಮಧ್ಯೆ ಕೇಂದ್ರದ ನೂತನ ಶಿಕ್ಷಣ ಖಾತೆ ಸಚಿವರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸಲು ತಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರದಲ್ಲಿ ಬಾಕಿ ಹಾಗೂ ವಿಳಂಬವಾಗಿರುವ ರಾಜ್ಯದ ಯೋಜನೆಗಳು ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಇಂದು ಸಂಜೆ 6:30ಕ್ಕೆ ವಿಶೇಷ ಸಭೆ ನಡೆಸಲಿದ್ದಾರೆ. ರಾಜ್ಯದ ಎಲ್ಲ ಸಂಸದರು, ರಾಜ್ಯಸಭೆ ಸದಸ್ಯರು ಪಾಲ್ಗೊಳ್ಳಲಿದ್ದು ಬಳಿಕ ಪ್ರಧಾನಮಂತ್ರಿಯವರ ಬಳಿ ಸರ್ವಪಕ್ಷ ನಿಯೋಗ ಕೊಂಡೊಯ್ಯುವ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಟಿಜಿ ಉಪಾಧ್ಯಾಯ ಅವರು ಇಂದಿನಿಂದ ಹೊಸದಿಲ್ಲಿಯ ತ್ಯಾಗರಾಜ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಸಹಾಯಕ ರೆಫರಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಹಲವಾರು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಟೇಬಲ್ ಟೆನಿಸ್ ಟೂರ್ನಿಗಳಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿರುವ ಟಿಜಿ ಉಪಾಧ್ಯಾಯ ಅವರನ್ನು ಕರ್ನಾಟಕ ಟೇಬಲ್ ಟೆನಿಸ್ ಸಂಸ್ಥೆ ನಾಮನಿರ್ದೇಶನ ಮಾಡಿದೆ. ಪ್ರದೇಶ ಸಮಾಚಾರಕ್ಕಾಗಿ ಟಿಜಿ ಉಪಾಧ್ಯಾಯ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನನ್ನನ್ನು ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ತಿಂಗಳ 27ರಿಂದ ಆಗಸ್ಟ್ 2ರವರೆಗೆ ನಡೆಯಲು ಅಸಿಸ್ಟೆಂಟ್ ರೆಫರಿ ಅಂತ ನಾಮಿನೇಟ್ ಮಾಡಿದ್ದಾರೆ. ನನಗೆ ಹೆಮ್ಮೆಯ ವಿಷಯ. 7 ದಿನ ನಡೆಯಲು ಈ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 35ಕ್ಕೂ ಹೆಚ್ಚು ದೇಶಗಳು ಪಾರ್ಟಿಸಿಪೆಂಟ್ಸ್, ಎಸ್ಪೆಷಲಿ ಟಾಪ್ ಪ್ಲೇಯರ್ಸ್ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಸ್ಕಾಟ್ಲೆಂಡ್, ಸೌತ್ ಆಫ್ರಿಕಾ, ಸಿಂಗಾಪುರ್, ಮಲೇಷಿಯಾ, ಇಂಡಿಯಾ ಭಾಗವಹಿಸುತ್ತಾರೆ. ಈ ಕ್ರೀಡಾಕೂಟದಲ್ಲಿ 7 ಕ್ಯಾಟಗರಿ ಕಾಂಪಿಟೇಷನ್ ಆಗ್ತದೆ. 1,000ಕ್ಕಿಂತ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಅಂದ್ರೆ ಪ್ಲೇಯರ್ಸ್, ಕೋಚಸ್, ಮ್ಯಾನೇಜರ್ಸ್, ಮೆಂಟರ್ಸ್, ಡೆಲಿಗೇಟ್ಸ್ ಎಲ್ಲ ಸೇರಿ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳುವರು. ನಮ್ಮಲ್ಲಿಂದ ಯಶಸ್ವಿನಿ ಗೋರ್ಪಡೆ ಕರ್ನಾಟಕದಿಂದ ಒಂದು ಒಳ್ಳೆ ಪ್ಲೇಯರು, ಅವರು ಕೂಡ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನಗೆ ಮಾಹಿತಿ ಇದೆ. ನಾನು ಫಸ್ಟ್ ಟೈಮ್ 1987 ವರ್ಲ್ಡ್ ಚಾಂಪಿಯನ್ಶಿಪ್ ಡೆಲ್ಲಿ ಒಳಗೆ ಅಂಪೈರ್ ಹೇಳಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗಿಂದ ಸುಮಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ರೆಫರಿ ಅಂತಲೂ ಕೆಲಸ ಮಾಡಿದ್ದೇನೆ. 2010 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಕೂಡ ಟೇಬಲ್ ಟೆನಿಸ್ ನಲ್ಲಿ ಅಸಿಸ್ಟೆಂಟ್ ರೆಫರಿ ಆಗಿ ಕೆಲಸ ಮಾಡಿದ್ದೇನೆ.
1: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಅಂದಿನ ಕೇಂದ್ರ ಗೃಹ ಖಾತೆ ಸಚಿವ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ದೂರದೃಷ್ಟಿಯ ಫಲವಾಗಿ ಭಾರತ ಒಕ್ಕೂಟದ ಪ್ರಮುಖ ಕೇಂದ್ರ ಪೊಲೀಸ್ ಪಡೆಯಾಗಿ ಆಂತರಿಕ ಭದ್ರತೆ ಕಾಪಾಡುವ ನಿರ್ಣಾಯಕ ಹೊಣೆ ಹೊತ್ತ ಪಡೆ ಸಿದ್ದವಾಯಿತು. ಜುಲೈ 27, 1939 ದೇಶೀ ಸಂಸ್ಥಾನಗಳಲ್ಲಿ ಹೆಚ್ಚುತ್ತಿದ್ದ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಅಶಾಂತಿಗೆ ಪ್ರತಿಕ್ರಿಯೆಯಾಗಿ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಹೆಸರಿನಲ್ಲಿ ಆರಂಭಗೊಂಡ ಈ ಪಡೆ ಕಾಲಕ್ರಮೇಣ ದೇಶದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಕೇಂದ್ರ ಅರೆಸೇನಾ ಪಡೆಗಳಲ್ಲಿ ಒಂದಾಗಿ ರೂಪುಗೊಂಡಿದೆ. ಶಿವಮೊಗ್ಗ ಕ್ಷೇತ್ರದ ಮಾಜಿ ಶಾಸಕ ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ಎಂ ಚಂದ್ರಶೇಖರಪ್ಪ ನಿಧನರಾಗಿದ್ದಾರೆ. ಅವರಿಗೆ 78 ವರ್ಷ.

ವಯಸ್ಸಾಗಿತ್ತು. ಶಾಸಕರಾಗಿ ಹಾಗೂ ರಾಜ್ಯ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷರಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪಶು ವೈದ್ಯಾಧಿಕಾರಿಗಳ 400 ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮದ ಆರೋಪಗಳ ಹಿನ್ನೆಲೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಂತಿಮ ಆಯ್ಕೆ ಪಟ್ಟಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದ್ದು ಆರೋಪಗಳ ವಿಚಾರಣೆ ನಡೆಸಲು 4 ಸದಸ್ಯರನ್ನು ಒಳಗೊಂಡ ಉಪಸಮಿತಿ ರಚಿಸಿ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಕಾರ್ಯದರ್ಶಿ ಕೆ ಜ್ಯೋತಿ ಆದೇಶಿಸಿದ್ದಾರೆ. ವಿಜಯಪುರದ ಆದಿಲ್ಶಾಹಿ ಕಾಲದ ಐತಿಹಾಸಿಕ ಮಮದಾಪುರ ಕೆರೆ ಕರ್ನಾಟಕದ 3ನೇ ಅತಿದೊಡ್ಡ ಕೆರೆಯಾಗಿದ್ದು ಕೆರೆಗೆ ಮತ್ತೆ ಜೀವಕಳೆ ಬಂದಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಮಮದಾಪುರ ಕೆರೆ ಸುತ್ತಮುತ್ತಲಿನ 32 ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ವಿಜಯಪುರ ಜಿಲ್ಲೆಯ ಬಹುಭಾಗದಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸಲು ಮಹತ್ವದ ಪಾತ್ರ ವಹಿಸುತ್ತಿದೆ, ವಿಜಯಪುರ ಜನತೆಯ ಜೀವನಾಡಿಯಾಗಿದೆ ಎಂದಿದ್ದಾರೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅವರಿಗೆ ಅಮೆರಿಕದ ಮಲ್ಟಿ ಎಥ್ನಿಕ್ ಕಮಿಷನ್ ಪ್ರತಿಷ್ಠಿತ ಗ್ಲೋಬಲ್ ಸಿವಿಕ್ಸ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಶಿಕಾಗೋದಲ್ಲಿ ನೀಡಿ ಗೌರವಿಸಿತು. ಸಾರ್ವಜನಿಕ ಸೇವೆ, ಆರೋಗ್ಯ ಹಾಗೂ ಸಮಾಜ ಕಲ್ಯಾಣ ಕ್ಷೇತ್ರದಲ್ಲಿ ಖಾದರ್ ಅವರು ಸಲ್ಲಿಸಿದ ಅನುಪಮ ಸೇವೆಗಾಗಿ ಈ ಪುರಸ್ಕಾರ ನೀಡಿ ಗೌರವಿಸಿದ್ದಾಗಿ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಕೋಲಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಪರಿಚಯಿಸುವ ವಸ್ತು ಸಂಗ್ರಹಾಲಯ, ಗ್ರಂಥಾಲಯ ಹಾಗೂ 1000 ಆಸನಗಳ ಸಭಾಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ವಿಧಾನ ಪರಿಷತ್ ಶಾಸಕ ಎಂಎಲ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ಭಾರತಿ ಶ್ರೀಪತಿ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ವಿಸಿ ಐರಸಂಗ ಅವರ ರಚನೆಯ ಗೀತೆ ಇದ್ದರೂ ನೀ ನೂರು ಗಾವುದ ದೂರಿನೂರಲಿ ನಲ್ಲನೇ.

0: ಆಕಾಶವಾಣಿ ಬೆಂಗಳೂರು, ಸಮಯ 7:28.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
4: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
5: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
6: ಈ ಭಾಷೆ ಕಲಿಯೋದು
7: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
8: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
9: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
8: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
10: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಪ್ರಯತ್ನ ಮಾಡ್ತೀನಿ. ಓ ಹೌದು, 1000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಆಕಾಶವಾಣಿ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
5: ಐಸ್ ಕ್ರೀಂ ಬೇಕೇ ಐಸ್ ಕ್ರೀಂ, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
6: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
7: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಮೀರಾಬಾಯಿ ಚಾನುಗೆ ಸ್ವರ್ಣ. ಟಿ20 ಕ್ರಿಕೆಟ್, ಜಿಂಬಾಬ್ವೆ ವಿರುದ್ಧ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತು. ದೇಶದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆ ತರಲು ತಂತ್ರಜ್ಞಾನ ತಜ್ಞ ನಂದ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ, ಪರೀಕ್ಷಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವತ್ತ ಕಾರ್ಯಪಡೆ ಗಮನಹರಿಸಲಿದ್ದು, ಅದರ ಶಿಫಾರಸುಗಳ ಆಧಾರದ ಮೇಲೆ ಮುಂದಿನ ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಖಾತ್ರಿಪಡಿಸಲು ಶೀಘ್ರವೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೇಶದ ಪರೀಕ್ಷಾ ವ್ಯವಸ್ಥೆ ವಿಶ್ವಾಸಾರ್ಹ, ಪಾರದರ್ಶಕ ಹಾಗೂ ತಂತ್ರಜ್ಞಾನದ ಗರಿಷ್ಠ ಬಳಕೆಯನ್ನು ಒಳಗೊಂಡಿರಬೇಕು ಎಂದರು. ಕಾರ್ಯಪಡೆಯಲ್ಲಿ ಗುಪ್ತಚರ ದಳದ ಮಾಜಿ ನಿರ್ದೇಶಕ ತಪನ್ ಡೇಕಾ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್, ಐಐಟಿ ಚೆನ್ನೈನ ನಿರ್ದೇಶಕ ವಿ ಕಾಮಕೋಟಿ, ಮಾಜಿ ಶಿಕ್ಷಣ ಕಾರ್ಯದರ್ಶಿ ಅನಿತಾ ಕಾರ್ವಾಲ್ ಹಾಗೂ ವ್ಯವಸ್ಥಾಪನಾ ತಜ್ಞ ಅಮೃತ್ ಲಾಲ್ ಮೀನಾ ಸದಸ್ಯರಾಗಿದ್ದಾರೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕಠಿಣ ಕಾನೂನು ನಿಯಮಗಳನ್ನು ಒಳಗೊಂಡ ಹೊಸ ಮಸೂದೆಯನ್ನು ಇಂದು ಸಂಸತ್ತಿನಲ್ಲಿ ಮಂಡಿಸಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಾವಿತ್ರ್ಯ ಕಾಪಾಡುವುದು ಹಾಗೂ ಕೋಟ್ಯಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವುದು ಸರ್ಕಾರದ ಬದ್ದತೆಯಾಗಿದೆ ಎಂದು ಅವರು ಪುನರುಚ್ಚರಿಸಿದರು. ಹೊಸ ತಲೆಮಾರಿನ ಭವಿಷ್ಯವನ್ನು ರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ನಿರಂತರ ಸುಧಾರಣೆಯ ತತ್ವವನ್ನು ಅನುಸರಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ನಂದ ನೀಲೇಕಣಿ ನೇತೃತ್ವದ ಕಾರ್ಯಪಡೆ ದೇಶದ ಪರೀಕ್ಷಾ ವ್ಯವಸ್ಥೆಯ ಪಾವಿತ್ರ್ಯಕ್ಕೆ ಧಕ್ಕೆ ಉಂಟಾಗದಂತೆ ನೋಡಿಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತಿದ್ದು ಹಾಗೂ ಇಂತಹ ಅಪರಾಧ ಎಸಗಲು ಯಾರೂ ಧೈರ್ಯ ಮಾಡದಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿಕಸಿತ ಭಾರತ ನಿರ್ಮಿಸುವಲ್ಲಿ ದೇಶದ ಯುವಕರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಯುವಕರು ಅಭಿವೃದ್ದಿ ಹೊಂದಿದ ಭಾರತದ ಹಿಂದಿನ ಪ್ರೇರಕ ಶಕ್ತಿ ಮಾತ್ರವಲ್ಲದೆ ಅದರ ಅತಿದೊಡ್ಡ ಫಲಾನುಭವಿಗಳು ಕೂಡ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026 ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400 ಹೆಚ್ಚು

0: ಪೂರೈಸುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ದಿ ಪ್ರಕ್ರಿಯೆಯಿಂದ ಹೊರಗುಳಿದವರಿಗೆ ಆದ್ಯತೆ ನೀಡಲು ಹಾಗೂ ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರ ಭಾಗವಹಿಸುವಿಕೆಯು ಭಾರತದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು. ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ನಡೆದರೂ ಅದು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಕುರಿತಾಗಿ ಮಾತ್ರ ನಡೆಯಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪುನರುಚ್ಚರಿಸಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಅದನ್ನು ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಲಡಾಖ್ನ ದ್ರಾಸ್ನಲ್ಲಿ ನಡೆದ 27ನೇ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತದ ಸಾರ್ವಭೌಮತ್ವದ ವಿರುದ್ದದ ಯಾವುದೇ ದುಷ್ಕೃತ್ಯವು ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರು ಹಾಗೂ ಅವರ ಬೆಂಬಲರಿಗೆ ಭಾರತೀಯ ಸಶಸ್ತ ಪಡೆಗಳು ನೀಡಿದಂತೆಯೇ ದೃಢ ಮತ್ತು ತಕ್ಕ ಉತ್ತರ ನೀಡಲಾಗುವುದು ಎಂದು ಹೇಳಿದರು. ಆಪರೇಷನ್ ಸಿಂಧೂರ್ನ ಯಶಸ್ಸು ಪಾಕಿಸ್ತಾನದ ಯಾವುದೇ ದುಸ್ಸಾಹಸಕ್ಕೆ ಅದರ ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಪ್ರತಿಕ್ರಿಯಿಸುವ ಸಾಮರ್ಥ್ಯ ಭಾರತಕ್ಕಿದೆ ಎಂಬುದನ್ನು ಸಾಬೀತುಪಡಿಸಿದೆ ಎಂದರು. ಭಾರತ ನಾವೀನ್ಯತೆ, ಚಿಪ್ ವಿನ್ಯಾಸ ಹಾಗೂ ಅರೆವಾಹಕ ಉತ್ಪಾದನೆಯಲ್ಲಿ ಹೊಸ ಮೈಲಿಗಲ್ಲನ್ನು ಸಾಧಿಸುತ್ತಿದ್ದರೆ ಪಾಕಿಸ್ತಾನ ಒಳನುಸುಳುವಿಕೆ, ಭಯೋತ್ಪಾದನೆ ಮತ್ತು ಆತ್ಮಾಹುತಿ ದಾಳಿಕೋರರನ್ನು ಸೃಷ್ಟಿಸುವುದರಲ್ಲಿ ತೊಡಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಿ ಹೂಡಿಕೆದಾರರು ಜುಲೈ ತಿಂಗಳಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ನಿವ್ವಳ ಖರೀದಿದಾರರಾಗಿ ಹೊರಹೊಮ್ಮಿದ್ದು ಇದುವರೆಗೆ 14,946 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿದ್ದಾರೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಕಳೆದ ವಾರವೊಂದರಲ್ಲೇ ವಿದೇಶಿ ಹೂಡಿಕೆದಾರರು ದೇಶೀಯ ಷೇರು ಮಾರುಕಟ್ಟೆಗೆ 3,049 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇದೇ ವೇಳೆ ಭಾರತದ ಸಾಲ ಭದ್ರತೆ ಮಾರುಕಟ್ಟೆಯಲ್ಲೂ ವಿದೇಶಿ ಹೂಡಿಕೆದಾರರ ಆಸಕ್ತಿ ಮುಂದುವರೆದಿದೆ. ಜುಲೈ ತಿಂಗಳಲ್ಲಿ ಸಂಪೂರ್ಣ ಪ್ರವೇಶ ಮಾರ್ಗದ ಮೂಲಕ 9,521 ಕೋಟಿ ರೂಪಾಯಿ ಹಾಗೂ ಸಾಮಾನ್ಯ ಮಾರ್ಗದ ಮೂಲಕ 27,391 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ. ಭಾರತದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು 2026ರ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಚಿನ್ನದ ಪದಕ ಗೆದ್ದಿದ್ದಾರೆ. ಮಹಿಳೆಯರ 48 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಒಟ್ಟು 190 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಪ್ರಾಬಲ್ಯ ಸಾಧಿಸಿದ್ದಾರೆ. ಸ್ನಾಚ್ನಲ್ಲಿ 85 ಕಿಲೋಗ್ರಾಂ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 105 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ. 2018 ಮತ್ತು 2022ರ ನಂತರ ಈ ವಿಜಯವು ಅವರಿಗೆ ಸತತ 3ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು ತಂದುಕೊಟ್ಟಿತು. ಮೀರಾಬಾಯಿ ಚಾನು ಅವರ ಈ ಸಾಧನೆಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 60 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟಾರೆ 264 ಕೆಜಿ ತೂಕ ಎತ್ತಿದ ರಿಷಿಕಾಂತ್ ಸಿಂಗ್ ಸ್ನಾಚ್ನಲ್ಲಿ 121 ಕೆಜಿ ಎತ್ತುವ ಮೂಲಕ ದಾಖಲೆ ನಿರ್ಮಿಸಿದರು. ಕ್ಲೀನ್ ಮತ್ತು ಜರ್ಕ್ನಲ್ಲಿ 143 ಕಿಲೋಗ್ರಾಂ ಭಾರ ಎತ್ತಿದರು. ಪುರುಷರ 65 ಕೆಜಿ ವಿಭಾಗದಲ್ಲಿ ರಾಜ ಮುತ್ತುಪಾಂಡಿ ಒಟ್ಟು 286 ಕೆಜಿ ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಪೈಕಿ ಸ್ನಾಚ್ನಲ್ಲಿ 126 ಕೆಜಿ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 160 ಕೆಜಿ ಸೇರಿದೆ. ಬಾಕ್ಸಿಂಗ್ನಲ್ಲಿ ಪಾಕಿಸ್ತಾನದ ಸುಮಾಮಾ ರೆಹಮಾನ್ ಅವರನ್ನು ಸೋಲಿಸುವ ಮೂಲಕ ಜದುಮಣಿ ಸಿಂಗ್ ಪುರುಷರ 55 ಕೆಜಿ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ ಮಲಾವಿಯ ಡೆಬೋರೆ ವಿರುದ್ದ ಜಯಗಳಿಸುವ ಮೂಲಕ ಪ್ರೀತಿ ಪವಾರ್ ಮಹಿಳೆಯರ 54 ಕೆಜಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. 1 ಚಿನ್ನ 2 ಬೆಳ್ಳಿ ಮತ್ತು 1 ಕಂಚಿನೊಂದಿಗೆ ಭಾರತದ ಪದಕಗಳ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ. ಪ್ಯಾರಾ ಪವರ್ಲಿಫ್ಟರ್ ಜುಂಡು ಕುಮಾರ್ ಸ್ಪರ್ಧೆಯ ಮೊದಲ ದಿನದಂದು ಪುರುಷರ ಹೆವಿ ವೇಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ.

ಹರಾರಿಯಲ್ಲಿ ನಿನ್ನೆ ನಡೆದ ಜಿಂಬಾಬ್ವೆ ವಿರುದ್ದದ ಮೂರನೇ ಹಾಗೂ ಅಂತಿಮ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ 35 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ಸರಣಿಯನ್ನು 3-0 ಅಂತರದಿಂದ ವಶಪಡಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 192 ರನ್ ಗಳಿಸಿತು. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ್ದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 157 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಮಯಾಂಕ್ ಯಾದವ್ 3 ವಿಕೆಟ್ ಮತ್ತು ಯಶ್ ಠಾಕೂರ್ 2 ವಿಕೆಟ್ ಪಡೆದರು. ವೈಭವ್ ಸೂರ್ಯವಂಶಿ ಪಂದ್ಯಶ್ರೇಷ್ಠ ಮತ್ತು ಸರಣಿಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಹೊರ್ಮಸ್ ಜಲಸಂತಿಯಲ್ಲಿ ಸ್ಫೋಟಕ ಸಾಧನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ತೈಲ ಸಾಗಣೆ ಹಡಗಿನಲ್ಲಿ ಇಂದು ಸ್ಫೋಟ ಸಂಭವಿಸಿದೆ. ಇರಾನ್ ಅಧಿಕಾರಿಗಳು ನಿಗದಿಪಡಿಸಿದ್ದ ಸಮುದ್ರ ಮಾರ್ಗದಿಂದ ಹಡಗು ದಿಕ್ಕು ಬದಲಿಸಿದ್ದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಮೀರಾಬಾಯಿ ಚಾನುಗೆ ಸ್ವರ್ಣ. ಟಿ20 ಕ್ರಿಕೆಟ್ ಜಿಂಬಾಬ್ವೆ ವಿರುದ್ದ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಇಂದು ಜುಲೈ 27ನೇ ತಾರೀಖು ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟ ಪುಡಿಪೆದ್ದಿ ಸಾಯಿಕುಮಾರ್ ಅವರ ಜನ್ಮದಿನ. ಅವರು ಮುಖ್ಯವಾಗಿ ಕನ್ನಡ ಮತ್ತು ತೆಲುಗು ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಡಬ್ಬಿಂಗ್ ಕಲಾವಿದರೂ ದೂರದರ್ಶನ ನಿರೂಪಕರೂ ಆಗಿದ್ರು. ಈ ಸಂದರ್ಭದಲ್ಲಿ ಶುಭ ಕೋರುತ್ತಾ ಅವರ ನಟನೆಯ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ನಾಗದೇವತೆ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರು.

ಖ್ಯಾತ ನಟ ಸಾಯಿಕುಮಾರ್ ಅವರು 1996 ಕನ್ನಡ ಚಲನಚಿತ್ರ ಪೊಲೀಸ್ ಸ್ಟೋರಿಯಲ್ಲಿ ಕಾಣಿಸಿಕೊಂಡರು. ನಂತರ ಅಗ್ನಿ IPS, ಸೆಂಟ್ರಲ್ ಜೈಲ್, ಪೊಲೀಸ್ ಸ್ಟೋರಿ ಭಾಗ 2 ಪ್ರಮುಖ ಹಿಟ್ ಚಿತ್ರಗಳಾಗಿ ಇವರ ಸಂಭಾಷಣೆಗಳು ಕರ್ನಾಟಕದ ಮನೆ ಮನೆಗಳಲ್ಲಿ ಖ್ಯಾತಿ ಹೊಂದಿ ಮನೆ ಮಾತಾಗಿದ್ರು. ಸಾಯಿಕುಮಾರ್ ಅವರು ತಮ್ಮ ಒಂದು ಸಂದರ್ಶನದಲ್ಲಿ ಹೀಗೆ ಹೇಳಿದ್ದಾರೆ, ನನ್ನನ್ನು ತಾರೆಯನ್ನಾಗಿ ಮಾಡಿದ್ದಕ್ಕಾಗಿ ಮತ್ತು ನನ್ನ ಕಷ್ಟದ ದಿನಗಳಲ್ಲಿ ನನಗೆ ಪೊಲೀಸ್ ಸ್ಟೋರಿ ನೀಡಿದ್ದಕ್ಕಾಗಿ ನಾನು ಕನ್ನಡ ಜನತೆಗೆ ಋಣಿಯಾಗಿದ್ದೇನೆ ಅಂತ. ಅವರ ನಟನೆಯ ಮತ್ತೊಂದು ಗೀತೆ ನಿಮಗಾಗಿ, ಚಿತ್ರ ವಿಜಯದಶಮಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸುಜಾತರವರ ದನಿಯಲ್ಲಿದೆ. ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ದೇವ ಅವರದಾಗಿದೆ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:30. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೆಎಸ್ ಚಿತ್ರಾರವರ ಧ್ವನಿಯಲ್ಲಿ ನಮ್ಮೂರ ಮಂದರ ಹೂವೆ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಕೆ ಕಲ್ಯಾಣ್, ರಾಗ ಸಂಯೋಜನೆ ಇಳೆಯರಾಜ ಅವರದಾಗಿದೆ.

0: ಹಂಸಲೇಖಾರವರ ಸಾಹಿತ್ಯ ಹಾಗೂ ಸಂಗೀತವಿರುವ ಗಟ್ಟಿಮೇಳ ಚಿತ್ರದ ಗೀತೆ ಹಾಡಿದ್ದಾರೆ ಕೆಎಸ್ ಚಿತ್ರ.
1: ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು.
2: ಈಗ ಬಂತು ದಾರಿಗೆ.

ಸಿಂಗಾರವ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಕೆಎಸ್ ಚಿತ್ರ, ಸಿ ಅಶ್ವಥ್ರವರ ರಾಗ ಸಂಯೋಜನೆ, ಗೋಪಾಲ್ ವಾಜಪೇಯಿ ಅವರ ಸಾಹಿತ್ಯವಿದೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೆಚ್ಚೆದೆವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲಿ, ಕ್ಷಮೆ ದೋಷಿಗಳಲ್ಲಿ ಕೆಚ್ಚೆದೆ ವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲಿ, ಶಮವ ನೀಂ ಗಳಿಸಲಿ, ನಾಲ್ಕು ತಪಗಳೇ ಸಾಕು ಭ್ರಮೆಯೊಮಿಕ್ಕೆಲ್ಲ ತಪ ಮಂಕುತಿಮ್ಮ, ಶಮವ ನೀಂ ಗಳಿಸಲಿ, ನಾಲ್ಕು ತಪಗಳೇ ಸಾಕು ಭ್ರಮೆಯೊಮಿಕ್ಕೆಲ್ಲ ತಪ ಮಂಕುತಿಮ್ಮ.

ಡಿ ವಿ ಜಿ ಅವರು ಅನೇಕ ನಾಲ್ಕು ನಾಲ್ಕುಗಳ ಬಗ್ಗೆ ಮಾತಾಡ್ತಾರೆ. ನಾಲ್ಕು ತಂತಿ, ನಾಲ್ಕು ತಂತಿ ಅಂತ ಬೇಂದ್ರೆಯವರು ಪ್ರಸಿದ್ಧವಾಗಿರೋ ಕವನ ಸಂಕಲನ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು. ಡಿ ವಿ ಜಿ ಅವರು ಜ್ಞಾನಪೀಠವನ್ನು ಪಡೆದೇ ಹೋದರೂ ಕೂಡ ಅವರ ಈ ಕೃತಿನೇ ಯಾವುದೇ ಜ್ಞಾನಕ್ಕೂ ಪೀಠವಾಗಿರುವಂಥ ಕೃತಿ. ಕ್ಷಮೆ, ಕೆಚ್ಚದೆ, ಸಮತೆ, ನಿರ್ಮತ್ಸರತೆ, ಈ ನಾಲ್ಕಕ್ಕೆ ತಪಸ್ಸು, ಮಿಕ್ಕಿದ್ದೆಲ್ಲ ಭ್ರಮೆ ಅಂತ ಖಚಿತವಾಗಿ ಹೇಳ್ತಾರೆ. ಕ್ಷಮೆ, ಯಾರ ಬಗ್ಗೆ ಕ್ಷಮೆ, ಯಾರು ತಪ್ಪು ಮಾಡಿದಾರೋ ಅವ್ರ ಬಗ್ಗೆ ಕ್ಷಮೆ, ಇದು ಬಹಳ ಕಷ್ಟ. ಕೆಚ್ಚದೆ ವಿಧಿಯ ಬಿರುಬಿನಲ್ಲಿ, ವಿಧಿ ಏನಿದೆಯಲ್ಲ, ಫೇಟ್ ಇದೆಯಲ್ಲ, ಅದು ನಮ್ಮನ್ನು ತುಂಬ ಒರಟಾಗಿ ನಡೆಸ್ಕೊಳತ್ತೆ. ಬಿರುಬು ಅಂದರೆ ಒರಟತನ, ಬಿರುಸು. ಅದನ್ನು ನಾವು ಕೆಚ್ಚದೆಯಿಂದ ಎದುರಿಸ್ಬೇಕು. ಯಾವುದು ನಮ್ಮನ್ನು ಒರಟಾಗಿ ನಡೆಸ್ಕೊಳತ್ತೋ ಅದ್ರ ಜೊತೆ ನಾವು ಅಷ್ಟೇ ಒರಟತನದಿಂದ ನಡ್ಕೋಬೇಕು, ಹೆದರಬಾರ್ದು. ಸಮತೆ, ಎಲ್ಲವನ್ನು ಸಮವಾಗಿ ನೋಡಬೇಕು, ಯಾವುದು ಹೆಚ್ಚಿಲ್ಲ ಕಡಿಮೆ ಇಲ್ಲ. ಕುವೆಂಪುರದೇ ಒಂದು ಕಾದಂಬರಿಯ ಪ್ರಾರಂಭದಲ್ಲಿದೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಇಲ್ಲಿ ಎಲ್ಲವೂ ಮುಖ್ಯ ಅನ್ನೋದು, ಮತ್ತು ಯಾವುದೂ ಮುಖ್ಯವಲ್ಲ ಅನ್ನೋದು. ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಎವ್ರಿ ಒನ್ ಈಸ್ ಇಂಪಾರ್ಟೆಂಟ್, ನೋ ಒನ್ ಈಸ್ ಇಂಡಿಸ್ಪೆನ್ಸಿಬಲ್ ಅಂತ. ಅದನ್ನು ಸಮತೆ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ಅಂತ ಕಾಣುತ್ತೆ. ನಿರ್ಮತ್ಸರತೆ, ಇನ್ನೊಂದು ಹೊಟ್ಟೆ ಕಿಚ್ಚು. ಜಗತ್ತಿನಲ್ಲಿ ಎಲ್ಲ ಕಿಚ್ಚಿಗಿಂತ, ಕಾಳುಗಿಂಚಿಗಿಂತಲೂ ದೊಡ್ಡ ಕಿಚ್ಚು ಅಂದರೆ ಹೊಟ್ಟೆ ಕಿಚ್ಚು.

ಹೊಟ್ಟೆ ಕಿಚ್ಚಿದೆಯಲ್ಲ ಅದು ಮತ್ಸರ, ಈ ಮತ್ಸರವನ್ನು ಪಡಬಾರದು. ಈ ನಾಲ್ಕು ಗುಣಗಳು ಕ್ಷಮೆ, ಕೆಚ್ಚದೆ, ಸಮತೆ, ನಿರ್ಮತ್ಸರತೆ, ಸೋಲ್ಲಿ ಗೆಲ್ಲಿ ಒಂದೇ ರೀತಿ ಇರಬೇಕು, ವಿಧಿ ಜೊತೆ ಧೈರ್ಯದಿಂದ ಇರಬೇಕು, ದೋಷ ಮಾಡಿದವ್ರನ್ನ ತಪ್ಪು ಮಾಡಿದವ್ರನ್ನ ಕ್ಷಮಿಸಬೇಕು, ಶಮ ಎಲ್ಲ ನಮ್ಮ ಇಂದ್ರಿಯಗಳನ್ನು ಸರಿಯಾದ ರೀತಿ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು. ಈ ನಾಲ್ಕೇ ದೊಡ್ಡ ತಪಸ್ಸು. ಈ ತಪಸ್ಸು ಇದೆಯಲ್ಲ, ತಪಸ್ಸು ಅಂದರೆ ಡಿ ವಿ ಜಿಯವರು ಹೇಳೋದು ನಿತ್ಯ ಜೀವನದ 24 ಗಂಟೆಯಲ್ಲಿ ಮನುಷ್ಯನಾಗಿ ನಾನು ಬದುಕುವಾಗ ಎಚ್ಚರದಿಂದ ಬಾಳುವಂಥ ಒಂದು ದಾರಿ, ಅದನ್ನೇ ಅವರು ತಪಸ್ಸು ಅಂತ ಹೇಳ್ತಿರೋದು. ಮಿಕ್ಕಿದ್ದೆಲ್ಲ ಭ್ರಮೆ. ಅದು ಬಿಟ್ಟು ನಾನು ಇಷ್ಟು ಮಂತ್ರ ಹೇಳಿದೆ, ಅಷ್ಟು ಜಪ ಮಾಡಿದೆ, ಅಷ್ಟು ಮಾಡಿದೆ ಅಂದರೆ ಅದೆಲ್ಲವೂ ಜಪತಪಗಳಾಗೋದಿಲ್ಲ. ನಿಜವಾದ ಜಪತಪಗಳು ಅಂದರೆ ಕೆಚ್ಚದೆ, ಕ್ಷಮೆ, ಸಮತೆ, ಶಮ. ಈ ನಾಲ್ಕನ್ನು ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ.

ವ್ಯರ್ಥ ಶವವಾಹಕರಿಗೇಕೆ? ಸತಿಯುಗೋಳಿಡಲಿ ಸಾಲಿಗನು ಬೊಬ್ಬಿಡಲಿ. ಮೃತನ ಸಂಸಾರ ಕಥೆ ಶವವಾಹಕರಿಗೇಕೆ? ಸತಿಯುಗೋಳಿಡಲಿ ಸಾಲಿಗನು ಬೊಬ್ಬಿಡಲಿ. ಜಿತಮನದಿ ಚಿತಿಗಟ್ಟಿ ಕೊಂಡೊಯ್ಯುತಿಹರವರು ಧೃತಿಯ ತಳೆ ನೀನಂತೂ ಮಂಕುತಿಮ್ಮ. ಜಿತಮನದಿ ಚಿತಿಗಟ್ಟಿ ಕೊಂಡೊಯ್ಯುತಿಹರವರು ಧೃತಿಯ ತಳೆ ನೀನಂತೂ ಮಂಕುತಿಮ್ಮ.

0: ಇದು ಬಹಳ ಸುಂದರವಾಗಿರುವಂತಹ ಪದ್ಯ. ಅಂದರೆ ಜೀವನದ ರುದ್ರ ವಿಲಾಸವನ್ನು ನೋಡಿರುವಂತಹ ಒಂದು ತತ್ವದರ್ಶಕ, ಒಬ್ಬ ಫಿಲಾಸಫರ್ ಹೇಳಿರುವ ಪದ್ಯ ಇದು. ಮೃತನ ಸಂಸಾರ ಕಥೆ ಶವವಾಹಕರಿಗೇಕೆ, ಯಾರೋ ಹೆಣ ಹೊತ್ಕೊಂಡು ಹೋಗ್ತಿರ್ತಾರೆ, ಸತ್ತ ಮೇಲೆ ಹೆಣ, ಎಷ್ಟೇ ಸುಂದರವಾಗಿದ್ದರು ದೇಹ ಸತ್ತ ಮೇಲೆ ಹೆಣ, ಶವವಾಹಕರಿಗೆ ಸತ್ತವನ ಸಂಸಾರದ ಕಥೆ ಯಾಕೆ ಬೇಕು? ಸತಿಯು ಗೋಳಿಡಲಿ, ಸತ್ತವನ ಹೆಂಡತಿ ಬಾಯ್ಬಿಡ್ಕೊಳ್ಳಿ, ಸಾಲಿಗನು ಬೊಬ್ಬಿಡಲಿ, ಸಾಲ ಕೊಟ್ಟನು ಅಯ್ಯೋ ನನ್ನ ಸಾಲ ಹೋಯಿತು ಯಾರು ಕೊಡ್ತಾರೆ ಅಂತ ಅವನು ಬಾಯ್ಬಿಟ್ಕೊಳ್ಳಿ. ಜಿತ ಮನದಿ ಚಿತಿಗಟ್ಟಿ ಕೊಂಡೊಯ್ಯುತಿಹರವರು, ಅವರು ಗಟ್ಟಿಯಾದ ಮನಸ್ಸಿನಿಂದ ಆ ಶವವನ್ನು ಶವಾಗಾರಕ್ಕೆ ಸಾಗಿಸ್ತಾ ಇದ್ದಾರೆ, ಸ್ಮಶಾನಕ್ಕೆ ಸಾಗಿಸ್ತಾ ಇದ್ದಾರೆ. ಧೃತಿಯ ತಳೆ ನೀನಂತೂ, ಆ ಹೊತ್ಕೊಂಡು ಹೋಗೋ ಶವವಾಹಕರು ಎಷ್ಟು ಧೈರ್ಯವಾಗಿದ್ದಾರೆ, ಎಷ್ಟು ಮನಸ್ಸನ್ನು ಬುದ್ಧಿಯನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಜಗತ್ತಲ್ಲಿ ನೀನು ಹಾಗೆ ಇರಬೇಕು, ಸ್ವಲ್ಪ ತಪ್ಪಿದ್ರೂ ಕೂಡ ಈ ಜಗತ್ತಿನಲ್ಲಿ ನೀನು ಪೂರ್ತಿ ಪ್ರಪಾತಕ್ಕೆ ಬಿದ್ದೋಗ್ತೀಯ ಅನ್ನೋದನ್ನು ಈ ಸತ್ತವನ ಸಂಸಾರದ ಒಂದು ರೂಪಕವನ್ನು ಇಟ್ಕೊಂಡು ಡಿ ವಿ ಜಿ ಅವರು ಹೇಳ್ತಿದ್ದಾರೆ. ಯಾಕೆಂದರೆ ಉತ್ತಮವಾಗಿರೋ ಕವಿಗಳು ರೂಪಕದ ಮೂಲಕ ಮಾತಾಡ್ತಾರೆ. ಈಟ್ಸ್ ಇಂಗ್ಲೀಷ್ ಭಾಷೆಯ ಕವಿ ಹೇಳ್ತಾರೆ, ವಿಸ್ಡಮ್ ಫಸ್ಟ್ ಸ್ಪೀಕ್ಸ್ ಥ್ರೂ ಮೆಟಫರ್ ಅಂಥೇಳಿ. ಅಂಥ ಒಂದು ಸಾವಿನ ಮೆಟಫರ್ನ, ಸಾವಿನ ರೂಪಕವನ್ನು ಇಟ್ಕೊಂಡು ಡಿ ವಿ ಜಿ ಅವರು ಬದುಕಿನ ಬಗ್ಗೆ ಮಾತಾಡ್ತಿದ್ದಾರೆ. ಪದ್ಯ ಕುರಿತಿರುವುದು ಜೀವನವನ್ನು, ಅದಕ್ಕೆ ಬಳಸುವ ಉದಾಹರಣೆ ಸಾವು. ಇದನ್ನು ನೋಡಬೇಕಂದ್ರೆ ಸಾವಿನಿಂದ ಜೀವನದ ಕಡೆಗೆ ನಮ್ಮನ್ನು ಎಚ್ಚರಿಸುವಂಥ ಪದ್ಯವಾಗಿ ಇದು ನಮಗೆ ಕಂಡುಬರುತ್ತೆ. ತುಂಬ ಮಾರ್ಮಿಕವಾದ ಪದ್ಯ ಇದು ಅಂತ ಹೇಳ್ಬೋದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಡಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆಂದು
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿರುವಿರಿ. ಸಮಯ ಸರಿಯಾಗಿ 9 ಗಂಟೆಯಾಗಿದೆ.

0: ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
2: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ

0: ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ಸಂಗೀತ ನಿರ್ದೇಶಕರು,
3: ಹಿನ್ನೆಲೆ ಗಾಯಕರು,
2: ಚಿತ್ರ ಸಾಹಿತಿಗಳು,
3: ವಾದ್ಯ ಸಂಗೀತಗಾರರು,
2: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
3: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
2: ನಮ್ಮ ವಾಣಿ ಆಕಾಶವಾಣಿ.

ಮೊದಲಿಗೆ ಸಹನ ಭಾರದ್ವಾಜ್ ಅವರ ದನಿಯಲ್ಲಿ ದಂಡಿ ಚಿತ್ರದಿಂದ ಆಯ್ದ ಗೀತೆ, ಸಂಗೀತ ರಮೇಶ್ ಕೃಷ್ಣ, ಸಾಹಿತ್ಯ ರಾಗಂ ಅವರದಾಗಿದೆ.

ಕೇಡಿ ಚಿತ್ರದಿಂದ ಆಯ್ದ ಗೀತೆ ಕೈಲಾಶ್ ಖೇರ್ ಪ್ರೇಮ್ ಹಾಗೂ ಸಂಗಡಿಗರ ದನಿಯಲ್ಲಿದೆ. ಸಾಹಿತ್ಯ ಬಿ ಎಸ್ ಮಂಜುನಾಥ್, ಸಂಗೀತ ಅರ್ಜುನ್ ಜನ್ಯ ಅವರದಾಗಿದೆ.

ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ದನಿಯಲಿ ಕಳ್ ಚಿತ್ರದ ಗೀತೆ, ಸಾಹಿತ್ಯ ಅನಿಲ್ ಕುಮಾರ್, ರಾಗ ಸಂಯೋಜನೆ ಅರ್ಜುನ್ ಜನ್ಯ ಅವರದಾಗಿದೆ.

ಪುಷ್ಪ ಭಾಗ ಎರಡು ಚಿತ್ರದಿಂದ ಆಯ್ದ ಗೀತೆ ಸಂತೋಷ್ ವೆಂಕಿ ಹಾಗೂ ಅಮಲಾ ಅವರ ಯುಗಳ ಧ್ವನಿಯಲ್ಲಿದೆ. ದೇವಿಶ್ರೀ ಪ್ರಸಾದ್ ಅವರ ರಾಗ ಸಂಯೋಜನೆಗೆ ವರದರಾಜು ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯವಿದೆ.

ಇದುವರೆಗೂ ಗೀತಾ ಪಲ್ಲವ ಹೊಸ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ, ಸಮಯ 9:30 ನಿಮಿಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ನಿಮ್ಮ ಬಾನುಲಿ ಗೆಳತಿ ಲಕ್ಷ್ಮೀ ಬಿಆರ್ ಮಾಡುವ ನಮಸ್ಕಾರ. ಎಂದಿನಂತೆ ನಮ್ಮ ನೆಚ್ಚಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮಾತು, ಮಾಹಿತಿ, ಮನರಂಜನೆ, ಸುಮಧುರ ಗೀತೆಗಳು ಪ್ರಸಾರವಾಗಲಿದೆ. ಕೇಳುಗರೇ, ಇಂದಿನ ಗಾನಗಂಗೆ ಕಾರ್ಯಕ್ರಮದ ವಿಷಯ ಆಶಾವಾದ. ಆಶಾವಾದ ಅಂದರೆ ಯಾವುದೇ ಸಂದರ್ಭದಲ್ಲೂ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸುವಂಥ ಸಕಾರಾತ್ಮಕ ಮಾನಸಿಕ ಮನೋಭಾವ ಆಗಿದೆ. ಆಶಾವಾದವು ಕಷ್ಟಗಳ ನಡುವೆನೂ ಭರವಸೆ ಮತ್ತು ವಿಶ್ವಾಸವನ್ನು ಕಾಪಾಡುತ್ತೆ. ಮನೋವಿಜ್ಞಾನದ ಪ್ರಕಾರ ಆಶಾವಾದಿಗಳು ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸ್ತಾರೆ, ಹಾಗೆ ಅವರು ಆರೋಗ್ಯದಿಂದ ಯೋಗಕ್ಷೇಮವನ್ನು ಹೊಂದಿರ್ತಾರೆ. ಆಶಾವಾದಿಯಾದವನು ಬಾಳಲ್ಲಿ ಮುಂದಕ್ಕೆ ಬರಬಹುದು. ಬದುಕಿನಲ್ಲಿ ಸಿಗೋ ತೃಪ್ತಿ, ನೆಮ್ಮದಿ, ಸಮಾಧಾನ, ಸೌಲಭ್ಯಗಳು, ಸಂತೋಷ ಇವೆಲ್ಲವನ್ನು ಮನುಷ್ಯ ನಿರೀಕ್ಷಿಸೋದು ಆಸೆಯಲ್ಲಿನೇ. ಆಶಾವಾದ ಪದ ಬಂದಿರೋದು ಆಸೆ ಅನ್ನೋ ಪದದಿಂದ. ಒಳ್ಳೆಯದನ್ನು ಪಡೆದುಕೋಬೇಕು ಅನ್ನೋ ಇಚ್ಛೆನೇ ಆಸೆ ಅಂತ ಹೇಳಬಹುದು. ನಿರೀಕ್ಷೆ ಕೂಡ ಒಂದು ರೀತಿಲಿ ಆಸೆನೇ. ಈ ಆಸೆ ಅನ್ನೋದು ಚೇತೋಹಾರಿ ಟಾನಿಕ್ ಇದ್ದಂತೆ. ಮನುಷ್ಯ ಇಂದು ಜೀವಿಸ್ತಾ ಇರೋ ಮೂಲ ಜೀವಾಳ ಕೂಡ ಆಸೆನೇ ಹೌದು.

ಕೆಎಸ್ ನರಸಿಂಹಸ್ವಾಮಿಯವರ ಒಂದು ರಚನೆಯನ್ನು ಕೇಳಿ ಬಂದೆವು. ಹಾಡಿದ್ದವರು ಎಸ್ ಜಾನಕಿ, ಚಿತ್ರ ಮೈಸೂರು ಮಲ್ಲಿಗೆ. ಸಿ ಅಶ್ವಥ್ರವರ ರಾಗ ಸಂಯೋಜನೆ ಈ ಗೀತೆಗಿತ್ತು.

ಆಶಾವಾದ ಇಲ್ಲವಾದಾಗ ಮಹಾನ್ ಕಾರ್ಯಗಳನ್ನು ಮಾಡೋದಿರಲಿ, ಸಣ್ಣ ಕೆಲಸವನ್ನು ಸಹ ಮಾಡೋಕೆ ಸಾಧ್ಯ ಆಗಲ್ಲ. ಆಸೆ ಅನ್ನುವ ಅದಮ್ಯ ಚೇತನ ಜೀವನಕ್ಕೆ ಶಕ್ತಿ ತುಂಬತ್ತೆ. ಅದು ಮನುಷ್ಯನಿಗೆ ತನಗೆ ಬೇಕಾದನ್ನು ಪಡೆಯೋಕೆ, ಹೋರಾಡಿ ಸಾಧಿಸೋಕೆ ಹಾಗೂ ಗುರಿ ಮುಟ್ಟೋಕೆ ಪ್ರೇರೇಪಿಸುತ್ತೆ. ಪ್ರತಿಯೊಬ್ಬರೂ ದಿನದಿಂದ ದಿನಕ್ಕೆ ಉತ್ತಮ ಮಟ್ಟ ತಲುಪೋ ಒಂದು ಬಯಕೆಲೆ ಕ್ರಿಯಾಶೀಲರಾಗಿರ್ತಾರೆ. ಆಸೆಯಿಂದ ಆಸೆಯೆಡೆಗೆ ಸಾಗೋದು ಸ್ವಾಭಾವಿಕ ಪ್ರಕ್ರಿಯೆ.

ಜೀವನದಲ್ಲಿ ಪ್ರತಿ ದಿನವೂ ಹೊಸದಾಗಿಯೇ ಪ್ರಾರಂಭವಾಗುತ್ತೆ. ಕಳೆದು ಹೋಗಿರೋ ವಿಚಾರಗಳಿಗಾಗಿ, ಹಿಂದೆ ಸರಿದ ಕ್ಷಣಗಳ ಆಗು ಹೋಗುಗಳಿಗಾಗಿ ಚಿಂತಿಸ್ತಾ ಕೂತ್ಕೊಳ್ಳೋದು ಸರಿಯಲ್ಲ. ಅನುದಿನವೂ ಆಶಾವಾದದ ಹಾದಿಯಲ್ಲಿ ಮುನ್ನಡೆಯೋದೇ ಸೂಕ್ತ ಮಾರ್ಗ. ಇದರಿಂದ ನಾವು ಖಂಡಿತವಾಗಿ ಯಶಸ್ಸನ್ನು ಕಾಣಬಹುದು.

ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿರುವ ಪರ್ವ ಚಿತ್ರದಿಂದ ಗೀತೆಯನ್ನು ಕೇಳುತ್ತಿದ್ದೇವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ಇದುವರೆಗೂ ಆಶಾವಾದದ ಬಗ್ಗೆ ಏನು ತಿಳ್ಕೊಂಡ್ವಿ, ಅದು ನಾಣ್ಯದ ಒಂದು ಮುಖ. ಈ ಆಶಾವಾದ ಅನ್ನೋ ಆಸೆ ಬಯಕೆಗಳ ನಾಣ್ಯಕ್ಕೆ ಮತ್ತೊಂದು ಮುಖ ಕೂಡ ಇದೆ, ಅದೇ ನಿರಾಶೆ ಹಾಗೂ ದುರಾಸೆ. ನಿರಾಶಾವಾದ ಅನ್ನೋದು ಎಂದಿಗೂ ಕ್ರಿಯಾಶೀಲವಾಗಿರೋಕೆ ಬಿಡದೆ ಉನ್ನತಿಯ ಕಡೆ ಕರೆದುಕೊಂಡು ಹೋಗಲ್ಲ. ನಿರಾಶೆಯು ಬದುಕನ ಹತಾಶೆಗೊಳಿಸಿ, ಶಕ್ತಿಹೀನವನ್ನಾಗಿಸಿ, ಆತ್ಮಸ್ಥೈರ್ಯವನ್ನು ಕಂಗೆಡಿಸಿ ದುಃಖಿಗಳನ್ನಾಗಿಸಿದರೆ, ದುರಾಸೆಯ ಕಾಡ್ಗಿಚ್ಚು ಬಾಳ ನಂದನವನವನ್ನೆಲ್ಲ ಸುಟ್ಟು ಮಾನವೀಯತೆಯನ್ನು ಮರೆಯುವಂತೆ ಮಾಡುತ್ತೆ. ಯಾಕೆಂದರೆ ನಾವು ನಮ್ಮ ಆಚಾರ ವಿಚಾರಗಳಲ್ಲಿ, ಆಹಾರ ವಿಹಾರಗಳಲ್ಲಿ, ನಡೆನುಡಿಗಳಲ್ಲಿ ಹೇಗೆ ಹಿತಮಿತದ ಸಮತುಕನ ಕಾಯ್ಕೊಳ್ತೀವಿ, ಅದೇ ರೀತಿ ಆಸೆ ಬಯಕೆಗಳಲ್ಲೂ ಸಮತುಕ ಕಾಯ್ಕೊಳ್ಳೋದು ತೀರನೇ ಅಗತ್ಯ ಆಗಿದೆ. ಆಸೆ ದುರಾಸೆ ಆಗದಂತೆ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ.

ಸೂರಜ್ ಸಂತೋಷವರ ದನಿಯಲ್ಲಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದಿರಿ. ಆಶಾವಾದ ಅನ್ನೋದು ನಮ್ಮ ಸಂಗಾತಿ ಕೂಡ ಆಗಿದೆ. ಇದು ಬಾಳಿಗೆ ಮುದ ನೀಡುತ್ತೆ. ಜೀವನದ ವೈಭವ ಸಂಪದ್ಭರಿತತೆಯನ್ನು ಸಾಧಿಸೋಕೆ ಆಶಾವಾದವು ದೀಪದ ಬೆಳಕಿನಂತೆ ಮಾರ್ಗದರ್ಶಕ ಆಗತ್ತೆ. ಅದು ಬದುಕಿನ ಪರ್ವತವನ್ನು ಏರೋದಿಕ್ಕೆ ಮಾರ್ಗದರ್ಶಿ ಥರ ಕೆಲಸ ಮಾಡಿ ಸಮಾಧಾನಕರವಾದ ಸೂಕ್ತವಾದ ಚಿಂತನೆ ಹೊಂದೋಕೆ ಸಹಕರಿಸಿ ಸ್ಫೂರ್ತಿ ನೀಡಿ ಪ್ರೋತ್ಸಾಹ ನೀಡುತ್ತೆ. ನಮ್ಮ ಬಾಳ ಪಯಣದ ಅಂತ್ಯದವರೆಗೂ ಸುಗಮ ಜೀವನದ ಸೆಲೆಯಾಗತ್ತೆ. ಪ್ರಪಂಚದಲ್ಲಿನ ಎಲ್ಲರೂ ಆಸೆ ಮೇಲೇ ಅವಲಂಬಿತರಾಗಿರ್ತಾರೆ. ಒಬ್ಬ ವಿದ್ಯಾರ್ಥಿ ಹೆಚ್ಚು ವಿದ್ಯಾರ್ಜನೆ ಮಾಡಿ ಅಂಕ ಗಳಿಸೋಕೆ ಆಸೆ ಪಡಬಹುದು. ವ್ಯಾಪಾರಿ ತನ್ನ ವ್ಯಾಪಾರದ ಮೊತ್ತ ಕೋಟಿಗಳಾಗಲಿ ಅಂತ ಆಶಿಸಬಹುದು. ಪ್ರಿಯತಮ ತನ್ನ ಪ್ರೇಯಸಿಯ ಸಂಘಕ್ಕಾಗಿ ಬಯಸುವುದು, ಗುಮಾಸ್ತನೊಬ್ಬ ಅಧಿಕಾರಿಯಾಗೋಕೆ ಇಷ್ಟಪಡೋದು, ಹೀಗೆ ಇನ್ನೂ ಅನೇಕ ಆಸೆಗಳಿವೆ. ಆದರೆ ಈ ಆಶಾವಾದ ಅನ್ನೋ ದೀಪಕ್ಕೆ ಪ್ರಯತ್ನ ಅನ್ನೋ ಎಣ್ಣೆ ಮತ್ತು ಛಲ ಅನ್ನೋ ಬತ್ತಿಗಳು ತುಂಬ ಅಗತ್ಯವಾಗಿದೆ. ಇದರ ಜೊತೆಗೆ ಆತ್ಮವಿಶ್ವಾಸದ ಅಗ್ನಿ ಸಂಪರ್ಕ ಆದರೆ ಆಶಾವಾದಕ್ಕೆ ಪುಷ್ಟಿ ಕೊಡುತ್ತೆ, ಬಯಕೆಗಳ ಮರದಲ್ಲಿ ಹೂ ಹಣ್ಣುಗಳು ಬಿಡುತ್ತೆ.

0: ಸೌಂದರ್ಯ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಧ್ವನಿಯಲ್ಲಿತ್ತು. ಗಾನಗಂಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಸಿರಿ ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ ಏನ್ ಮಾಡ್ತಾ ಇದೀಯಾ
2: ಹಲ್ಲುಜ್ತಾ ಇದೀನಿ ಕಣಮ್ಮ
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ
2: ಸರಿ ನಿಲ್ಸಿದೀನಿ ಬಿಡು
1: ದಯಮ್ಮ ನೀನು ಅಷ್ಟೇ ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ ಸುಮ್ನೆ ನೀರ್ ಸುರಿಸ್ಬೇಡ
3: ಆಯ್ತ್ ಕಣಕ ಕೈ ಮುಸಿರಾಗಿತ್ತಾ ಹಂಗೇ ಬಿಟ್ಬಿಟ್ಟೆ
1: ಹಂಗೇನೆ ಎರಡೇ ಬಟ್ಟೆ ಇರೋದು ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು
3: ಹ್ಞೂ ಕಣಕ ಹಂಗೆ ಮಾಡ್ತೀನಿ ತಗ
2: ಅಮ್ಮ ಗಾಡಿ ತೊಳಿಬೇಕು ಪೈಪ್ ತಗೊಂಡು ಹೋಗ್ತೀನಿ
4: ಹೇ ಸಿರಿ ಅಮ್ಮ

0: ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
1: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ವಿರಾಮದ ನಂತರ ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಆಶಾವಾದ ಇದರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ದುರಾಸೆಯಿಂದಾಗಿ ಹಾನಿ ಮಾಡಿಕೊಂಡ ಪ್ರಾಣಿಗಳು ಮನುಷ್ಯರ ಕಥೆಗಳನ್ನ ಕೇಳಿರ್ತೀವಿ, ಕಣ್ಣಾರೆ ನೋಡಿರ್ತೀವಿ. ಹಾಗೆಯೇ ನೀತಿವಂತ ಆಶಾಭಾವನೆಗಳ ಒಳಿತಿನ ಬಗ್ಗೆ ಕೂಡ ಕೇಳಿರ್ತೀವಿ. ಆಸೆನೇ ದುಃಖಕ್ಕೆ ಮೂಲ ಅಂತ ಇರೋದನ್ನ ದುರಾಸೆಯೇ ದುಃಖಕ್ಕೆ ಮೂಲ ಅಂತ ಬದಲಿಸ್ಕೊಂಡ್ರೆ ತಪ್ಪಾಗಲಾರ್ದು. ಅತಿಯಾದ ಆಸೆಯೇ ಆಗಲಿ ನಿರಾಸೆನೇ ಆಗಲಿ ಅದು ವರ್ಜ್ಯ, ಯಾಕೆಂದರೆ ಅತಿ ಸರ್ವತ್ರ ವರ್ಜ್ಯೇತಂತ ಸುಭಾಷಿತ ಹೇಳುತ್ತೆ. ಯಾವುದನ್ನೇ ಆದರೂ ಸಮಯದ ಸಂದರ್ಭದ ಸೂಕ್ತತೆ ಅರ್ತು ಉಪಯೋಗಿಸ್ಕೊಂಡಾಗ ಮರುಭೂಮಿಯಲ್ಲಿ ಓಯಾಸಿಸ್ ಸಿಕ್ಕಂತೆ ಬದುಕು ಹಸನಾಗತ್ತೆ.

ಆಶಾವಾದಿಗಳಾಗಬೇಕಂದ್ರೆ ಮೊದಲು ಮುಖದಲ್ಲಿ ಒಂದು ನಗು ಇಟ್ಕೋಬೇಕು. ಎಂತಹ ಸನ್ನಿವೇಶ ಸಂದರ್ಭಗಳನ್ನು ಕೋಪ ಮಾಡಿಕೊಳ್ಳದೆ ಸ್ಥಿತಪ್ರಜ್ಞರಾಗಿ ಸಮಚಿತ್ತದಿಂದ ನಿರ್ವಹಿಸಬೇಕು. ಆಶಾವಾದಿಗಳು ಯಾವಾಗಲೂ ಮನಸ್ಸಿದ್ರೆ ಮಾರ್ಗ ಅನ್ನೋ ಮಾತಿನಂತೆ ಇರುವ ಸಣ್ಣ ಅವಕಾಶ ಸೌಲಭ್ಯಗಳನ್ನ ಬಳಸ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನ ಸಾಧಿಸ್ತಾರೆ. ಈ ಪ್ರಪಂಚದಲ್ಲಿ ನಾನು ಮನುಷ್ಯ ಜನ್ಮದಲ್ಲಿ ಹುಟ್ಟಿರೋದೇ ಭಾಗ್ಯ ಅಂತ ಭಾವಿಸಿ ಪ್ರತಿಯೊಂದು ಕ್ಷಣವನ್ನು ಆನಂದದಿಂದ ಆಸ್ವಾದಿಸ್ತಾರೆ. ಜೀವನದ ಪ್ರತಿ ಘಟನೆಗಳಲ್ಲೂ ಸಕಾರಾತ್ಮಕತೆಯನ್ನು ನೋಡೋರೇ ಆಶಾವಾದಿಗಳಾಗಿರ್ತಾರೆ. ನಿರಾಶಾವಾದಿಗಳು ನೆಮ್ಮದಿಯಿಂದ ಇರೋಕೆ ಸಾಧ್ಯವಾಗಲ್ಲ. ಯಾಕೆಂದರೆ ನಿರಾಶಾವಾದಿಗಳು ಪ್ರತಿಯೊಂದು ಕ್ರಿಯೆಯಲ್ಲೂ ನಕಾರಾತ್ಮಕತೆಯನ್ನು ನೋಡಿ ನಕಾರಾತ್ಮಕ ಆಲೋಚನೆಗಳಲ್ಲೇ ಮುಳುಗಿ ಕೋಪ ನಿರಾಸೆಗಳಿಂದ ಬದುಕು ಅತಿ ಕಠಿಣ ಅಂತ ತಮ್ಮನ್ನು ತಾವೇ ಕೀಳರಿಮೆಯಿಂದ ನೋಡಿಕೊಳ್ತಾ ಆತ್ಮವಿಶ್ವಾಸವನ್ನು ಕಳ್ಕೊತಾರೆ.

ಆಶಾವಾದಿಗಳು ಸೋಲಿಗೆ ಕಂಗೆಡದೆ ತಮ್ಮ ಸಾಮರ್ಥ್ಯ ಶಕ್ತಿಗೆ ತಕ್ಕಂತೆ ಕಷ್ಟಪಟ್ಟು ಕೆಲಸ ಮಾಡೋ ಗುಣಗಳನ್ನ ಅಳವಡಿಸಿಕೊಳ್ತಾರೆ. ಬದುಕಿನ ಪ್ರತಿ ಕ್ಷಣವನ್ನ ಕ್ರಿಯಾಶೀಲವಾಗಿಸಿಕೊಂಡು ಎಲ್ಲರ ಜೊತೆನೂ ಆನಂದದಿಂದ ಇರ್ತಾರೆ. ಆಗ ಪ್ರಪಂಚ ತುಂಬ ಸುಂದರವಾಗಿ ಕಾಣುತ್ತೆ. ನಿರಾಶಾವಾದಿಗೆ ಪ್ರಪಂಚ ದ್ವಂದ್ವ ಹಾಗೂ ಕುರೂಪದಿಂದ ತೋರುತ್ತೆ. ನಾವು ಹಸನಾದ ಬಾಳ ಹಾದಿಯಲ್ಲಿ ಸಾಗಬೇಕೇ ಹೊರತು ಹಳಸಿದ ಬಾಳು ಸವಸಬಾರದು. ಬದುಕನ್ನು ನಿರಾಶಾವಾದದಿಂದ ಬರಡಾಗಿಸೋದಕ್ಕೆ ತೊಡಗೋದು ಬೇಡ. ಆಸೆನೂ ಇರಬೇಕು, ಆಶಾವಾದವೂ ಇರಲಿ. ದುರಾಸೆ ತೋರದೆ ಅತ್ಯಂತ ವಿವೇಚನೆಯಿಂದ ಅದನ್ನು ಬಳಸಿ ಬಾಳಿನ ಸುಮಧುರ ಕ್ಷಣಗಳನ್ನ ಬಲಪಡಿಸಿ ಇಮ್ಮಡಿಗೊಳಿಸೋಣ. ಇದಾಗಿತ್ತು ಇಂದಿನ ಗಾನಗಂಗೆ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಈ ಗೀತೆ ನಿಮಗಾಗಿ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10:30:50 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಹಾಗೂ ಮುಕೇಶ್ ಅವರ ಧ್ವನಿಯಲ್ಲಿ ಶ್ರೀ 420 ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಶೈಲೇಂದ್ರ, ರಾಗ ಸಂಯೋಜನೆ ಶಂಕರ್ ಜೈಕಿಶನ್.

ಬ್ರಹ್ಮಚಾರಿ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸಾಹಿತ್ಯ ಶೈಲೇಂದ್ರ, ರಾಗ ಸಂಯೋಜನೆ ಶಂಕರ್ ಜೈಕಿಶನ್ ಅವರದಾಗಿದೆ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಪಿಬಿ ಶ್ರೀನಿವಾಸ್ ಹಾಗೂ ರಾಘವನ್ ಎಎಲ್ ಅವರ ಧ್ವನಿಯಲ್ಲಿ ಲಗ್ನಪತ್ರಿಕೆ ಚಿತ್ರದ ಈ ಎರಡು ಗೀತೆಗಳನ್ನು ಕೇಳಿದಿರಿ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ವಿಜಯ ಭಾಸ್ಕರ್ ಅವರದಾಗಿತ್ತು. ಮುಂದಿನ ಗೀತೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಯುಗಳ ಧ್ವನಿಯಲ್ಲಿ ದೂರದ ಬೆಟ್ಟ ಚಿತ್ರದ ಗೀತೆಯನ್ನು ಕೇಳೋಣ.

ಟಿಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಬಂಗಾರದ ಪಂಜರ ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್, ರಾಗ ಸಂಯೋಜನೆ ಜಿ ಕೆ ರಘು ಅವರದಾಗಿದೆ.

ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ ಇರುವ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್.

0: ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಈಗ 11:30. ಈಗ ಒಂದು ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ.

0: ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಪಿಬಿ ಶ್ರೀನಿವಾಸ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಬಂಗಾರದ ಮನುಷ್ಯ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳೋಣ. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ರಾಗ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದಾಗಿದೆ.

ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ, ಹನಿ ಹನಿಗೂಡ್ದ್ರೆ ಹಳ್ಳ.

0: ಕಾಸಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು,
1: ಕಾಸಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು.
2: ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ಟಪ್ಪು
0: ಹನಿ ಹನಿ ಗೂಡ್.

ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಗಜಪತಿ ಗರ್ವಭಂಗ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಟಿ ಉದಯಶಂಕರ್, ರಾಗ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದಾಗಿದೆ.

0: ಅದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿ ನೆನಪು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು. ಜಯ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

ಸುಂದರ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿ ನೆನಪು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ಕೆಜೆ ಜೇಸುದಾಸ್ ಅವರ ಕಂಠಸರಿಯಲ್ಲಿ ಗೋಪಿಕೃಷ್ಣ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುತ್ತಿದೆ. ಕ್ರೀಡಾ ವಿಜ್ಞಾನ ಪ್ರಯೋಗಾಲಯಗಳ ಸ್ಥಾಪನೆಗೆ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ಫಿಸಿಯೋಥೆರಪಿಸ್ಟ್ ನೆಟ್ವರ್ಕ್ ಕೊಲೋಕ್ವಿಯಂ 2026 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಠೀರವ ಕ್ರೀಡಾಂಗಣವನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ಭಾಗವಾಗಿ ಫಿಸಿಯೋಥೆರಪಿ ಹಾಗೂ ಕ್ರೀಡಾ ವಿಜ್ಞಾನಕ್ಕೆ ಪ್ರತ್ಯೇಕ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದಿದ್ದಾರೆ. ಇದರಿಂದ ಬೆಂಗಳೂರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಕ್ರೀಡಾ ವೈದ್ಯಕೀಯ ಮತ್ತು ಫಿಸಿಯೋಥೆರಪಿ ಭೌತ ಚಿಕಿತ್ಸೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದರು. ಗ್ಲಾಸ್ಗೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ 1 ಚಿನ್ನ 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿ ಪ್ರಸ್ತುತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಇಂದಿನಿಂದ ಅಥ್ಲೆಟಿಕ್ಸ್ ಕುಕ್ಕುಟ ಆರಂಭವಾಗಲಿದೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಕರ್ನಾಟಕದ ಲೋಕೇಶ್ ಸತ್ಯನಾಥನ್ ದೇಶವನ್ನು ಪ್ರತಿನಿಧಿಸಲಿದ್ದಾರೆ. ಈ ಮಧ್ಯಾಹ್ನ 3 ಗಂಟೆಗೆ ಅರ್ಹತಾ ಸುತ್ತಿನ ಸ್ಪರ್ಧೆ ನಡೆಯಲಿದೆ. ಇಂದಿನಿಂದ ಪ್ಯಾರಾ ಅಥ್ಲೆಟಿಕ್ಸ್ ಕೂಟ ಆರಂಭವಾಗಲಿದೆ. ಕೆಎಸ್ ಶಿಲ್ಪ F57 ಶಾರ್ಟ್ಪುಟ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು,

0: ದೇಶದ ಯುವ ಕ್ರೀಡಾ ಸಾಧಕರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು.
1: ಮೇರೆ ಪ್ಯಾರೆ ದೇಶವಾಸಿಯೋ, ಕುಛ್ ದಿನ ಪಹಲೆ ಗ್ಲಾಸ್ಗೋ ಮೇ ಕಾಮನ್ವೆಲ್ತ್ ಗೇಮ್ ಶುರು ಹುಯೆ. ಹರ್ ದೇಶವಾಸಿ ಭಾರತೀಯ ದಲ್ ಕೋ ನಿರಂತರ ಅಪನಿ ಶುಭಕಾಮನೆ ದೇ ರಹಾ ಹೈ. ಉನ್ಕಿ ಕಾಮನಾ ಹೈ ಕಿ ಸಭಿ ಖಿಲಾಡಿ ಔರ್ ಅಥ್ಲೀಟ್ ಬೆಹತರೀನ್ ಪ್ರದರ್ಶನ್ ಕರೆ ಔರ್ ಲೋಗೋ ಕಾ ದಿಲ್ ಭಿ ಜೀತೆ. ಸಾಥಿಯೋ, ಹಮಾರೆ ಯುವಾಓ ನೆ ಹಾಲ್ ಕೆ ದಿನೋ ಮೇ ಸ್ಪೋರ್ಟ್ಸ್ ಮೇ ಕೈ ಶಾನದಾರ್ ಉಪಲಬ್ಧಿಯಾ ಹಾಸಿಲ್ ಕಿ ಹೈ. ಪಿವಿ ಸಿಂಧು ಬ್ಯಾಡ್ಮಿಂಟನ್ ಮೇ ಜಾಪಾನ್ ಓಪನ್ ಕಾ ಖಿತಾಬ್ ಜೀತನೆ ವಾಲಿ ಪಹಲಿ ಭಾರತೀಯ ಬನ್ ಗಯಿ ಹೈ. ಉನ್ಕಿ ಇಸ್ ಉಪಲಬ್ಧಿ ಪರ್ ಪೂರೆ ದೇಶ್ ಕೋ ಗರ್ವ ಹೈ.
0: ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಜೂನ್ 30ರಿಂದ ನಿನ್ನೆ ಸಂಜೆ 6 ಗಂಟೆಯವರೆಗೆ ಒಟ್ಟು 10,26,130 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಟ್ಟು 11,90,214 ಜನರಿಗೆ ಮತದಾರ ಗಣತಿ ನಮೂನೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿರುವುದಾಗಿ ಅವರು ತಿಳಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ 15,05,315 ಮತದಾರರ ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮಾಜಿ ಶಾಸಕ ಎಚ್ಎಂ ಚಂದ್ರಶೇಖರಪ್ಪ ಅವರು ನಿನ್ನೆ ನಿಧನರಾದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಶಿವಮೊಗ್ಗ ಹೊರವಲಯದ ಹೊಸಹಳ್ಳಿ ತೋಟದಲ್ಲಿ ಜರುಗಲಿದೆ. ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆ, ಗಾಜನೂರು ಡ್ಯಾಂ ನಿರ್ಮಾಣವು ಅವರ ಶಾಸಕಾವಧಿಯಲ್ಲಿ ನಡೆದಿತ್ತು. ಕಲಬುರಗಿ ಜಿಲ್ಲೆಯ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಜನ ಮತ್ತು ಜಾನುವಾರುಗಳ ಕುಡಿಯುವ ನೀರು ಪೂರೈಕೆಗೆ ನಾರಾಯಣಪುರ ಜಲಾಶಯದಿಂದ 4.105 ಟಿಎಂಸಿ ನೀರು ಹರಿಸಲು ಪ್ರಾದೇಶಿಕ ಆಯುಕ್ತರು ಅನುಮೋದನೆ ನೀಡಿರುವುದಾಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ 519.12 ಮೀಟರ್ಗೆ ತಲುಪಿದೆ. ಜಲಾಶಯದಲ್ಲಿ 114.896 ಟಿಎಂಸಿ ನೀರು ಸಂಗ್ರಹವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಹಾಗೂ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯದಿಂದ ನೀರು ಹರಿಬಿಡಲಾಗಿದ್ದು ಕೃಷ್ಣಾ ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಕೋರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ನಾಳೆಯಿಂದ 3 ದಿನ ಸಂಗೀತೋತ್ಸವ ನಡೆಯಲಿದೆ. ಮಾಜಿ ರಾಷ್ಟಪತಿ ಹಾಗೂ ಕ್ಷಿಪಣಿ ತಜ್ಞ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ಅಬ್ದುಲ್ ಕಲಾಂ ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಧರಂ ಸಿಂಗ್ ಅವರು ನಾಡಿಗೆ ನೀಡಿದ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ. ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನೀ ಆಪರೇಷನ್ ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು ಕೇಳುತ್ತೀರಿ. ಕೇಳಿ ನೀ ಆಪರೇಷನ್.
3: ಆಪರೇಷನ್ ನೀ. ಇದೇನಪ್ಪ ಇದು? ಆಪರೇಷನ್ ಸಿಂಧೂರ ತರಹ ನಮ್ಮ ಕಾಲುಗಳದ್ದು ಒಂದು ಯುದ್ಧವೇನು ಇರಬಹುದು. ಆಪರೇಷನ್ ಎಂದ್ರೇನೆ ಭಯ. ಅದು ದೇಹದ ಯಾವ ಭಾಗಕ್ಕೆ ಆಗಲಿ ಒಂದು ರೀತಿ ಯುದ್ಧವಿದ್ದಂತೆಯೇ. ಈ ಮಂಡಿ ನೋವು

0: ಅಷ್ಟೊಂದು ದೀರ್ಘಕ್ಕೆ ಹೋಗುತ್ತದೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ಅಷ್ಟೊಂದು ಸೀರಿಯಸ್ ಆಗಿಯೂ ತೆಗೆದುಕೊಂಡಿರಲಿಲ್ಲ. ಏನೋ ವಯೋಮಾನಕ್ಕೆ ತಕ್ಕಂತೆ ಮಂಡಿಗಳಲ್ಲಿ ಸವಕಳಿ ಬಂದು ನೋವಾಗುತ್ತದೆ, ನಡೆಯಲು ಕಷ್ಟವಾಗುತ್ತದೆ ಅಷ್ಟೇ ಅಂದುಕೊಂಡಿದ್ದೆ. ಎಡಗಾಲು, ನೀನು ಅಷ್ಟಾದರೂ ನೋವು ಕೊಡುತ್ತಿದ್ದೆ. ನಾನೇನು ಎಂದೂ ನೋವನ್ನುಂಟು ಮಾಡಿಲ್ಲ, ನನ್ನಿಂದ ಯಾವ ತಪ್ಪೂ ಆಗಿಲ್ಲ. ಆದರೂ ನನಗೂ ಆಪರೇಷನ್ ಅಂದರೆ ಅನ್ಯಾಯವಲ್ಲವೇ? ಬಲಗಾಲು, ಹೌದು, ಎರಡೂ ಮಂಡಿಗಳಿಗೆ ಆಪರೇಷನ್ ಎಂಬುದು ನಿಶ್ಚಿತವಾಗಿದೆ, ನಿಜ. ನಿನಗೆ ಈಗಲ್ಲದಿದ್ದರೂ ಇನ್ನಾರು ತಿಂಗಳು ಬಿಟ್ಟು ಆಪರೇಷನ್ ಮಾಡೇ ಮಾಡ್ತಿದ್ರು. ಎಡಗಾಲು, ಯಾಕೆ? ನನಗೆ ನಿನ್ನ ತರಹ ನೋವೇ ಉಂಟಾಗಿಲ್ಲ, ನನ್ನಿಂದ ಎಂದೂ ನಡೆಗೆ ಅಪಚಾರವಾಗಿಲ್ಲ. ನೀನು ಸೊಟ್ಟೆಗೆ ನಡೆದರೂ ನಾನು ಬ್ಯಾಲೆನ್ಸ್ ಮಾಡಿ ನಡಿಗೆ ಮುಂದೆ ಸಾಗುವಂತೆ ಸಹಕರಿಸುತ್ತಿದ್ದೆ. ನನಗಿದು ಅನ್ಯಾಯವೇ? ಸರಿ ಬಲಗಾಲು, ಅದು ಹಾಗಲ್ಲ. ನಾವಿಬ್ಬರು ಒಂದೇ ಕಾಲಕ್ಕೆ ಹುಟ್ಟಿದವರಲ್ಲವೇ? ಅವಳಿ ಜವಳಿ ಅಂದುಕೋ, ಒಂದು ಕಾಲಿಗಾದದ್ದು ಇನ್ನೊಂದಕ್ಕೂ ಆಗಲೇಬೇಕು. ಎಡಗಾಲು, ಹಾಗೇನಾದರೂ ನಿಯಮವಿದೆಯೇ? ಆಗಲಿ ಬಿಡು, ನಿನಗೇನಾಗುತ್ತದೋ ಅದೇ ನನಗೂ ಆಗುತ್ತದೆ. ಅನುಭವಿಸೋದು ನಮ್ಮ ಹಣೆ ಬರಹವಷ್ಟೇ. ಬಲಗಾಲು, ಈ ನೀ ರಿಪ್ಲೇಸ್ಮೆಂಟು ಆಗಬಾರದೆಂದು ನಮ್ಮ ಒಡತಿಯಾದ ಈ ಮೇಡಮ್ ತುಂಬಾ ಪ್ರಯತ್ನಪಟ್ರಪ್ಪ. ಈ ಅಲೋಪತಿ ಆಸ್ಪತ್ರೆಯ ಮೆಟ್ಟಿಲನ್ನೇ ತುಳಿದಿರಲಿಲ್ಲ ಅವರು. ಡಾಕ್ಟರ್ ಕಣ್ಣಿಗೆ ಬಿದ್ದರೆ ಸಾಕು, ಎಲ್ಲಿ ಆಪರೇಷನ್ ಅಂತಾರೆ ಎಂದು ದೂರವೇ ಉಳಿದಿದ್ರು. ಎಡಗಾಲು, ಹೌದು, ನಾನೂ ಗಮನಿಸಿದ್ದೀನಿ. ಈಗಾಗಲೇ 15-20 ವರ್ಷಗಳಿಂದಲೂ ಈ ಸಮಸ್ಯೆ ಇದ್ದೇ ಇತ್ತು. ಆಯುರ್ವೇದದ ಉಪಚಾರವಂತೂ ಸದಾ ನಡೆದೇ ಇದೆ. ಅದಕ್ಕಿಂತ ಮೊದಲು ನಮ್ಮ ಬಗ್ಗೆ ಸ್ವಲ್ಪನಾದರೂ ಯೋಚಿಸಬೇಕಿತ್ತಲ್ಲವೇ? ಇಡೀ ದೇಹದ ಭಾರ ಹೊತ್ತ ನಮ್ಮ ಬಗ್ಗೆ ಒಂದು ದಿನ ಕೂಡ ಕಾಳಜಿ ಮಾಡಲಿಲ್ಲವಲ್ಲ. ಎಡಗಾಲು, ಅದ್ಯಾಕೆ? ಬಾಣಂತನದ ಸಂದರ್ಭಗಳಲ್ಲಿ ಕಾಳಜಿ ವಹಿಸಿರಲಿಲ್ಲವೇ? ಆಗ ಸಾಕಷ್ಟು ಉಪಚಾರ ಕಂಡಿದ್ವಿ.
1: ಹೌದು, ಆದರೆ ಮುಂದೆ ಒಮ್ಮೆನೂ ನಮ್ಮ ಬಗ್ಗೆ ಯೋಚಿಸಲಿಲ್ಲವಲ್ಲ ಎಂಬುದು ನನ್ನ ಆಪಾದನೆ.
0: ಎಡಗಾಲು, ಆವಾಗ ಯಾರಿಗೆ ತಾನೇ ಆ ಬಗ್ಗೆ ಚಿಂತೆ ಮಾಡಲು ಪುರುಸತ್ತಿರ್ತದೆ? ಸಂಸಾರ ರಥಕ್ಕೆ ಹೆಗಲು ಕೊಟ್ಟು ಮುನ್ನಡೆಸುವಲ್ಲಿ ಮಗ್ನರಾಗಿರ್ತಾರೆ. ಆಗ ಶರೀರವೂ ಗಟ್ಟಿಮುಟ್ಟಾಗಿರ್ತದೆ. ಯಾವ ವಿಕಾರಗಳು ಇಲ್ಲದಿದ್ದಾಗ ಸುಮ್ಮನೆ ಯಾರು ಕಾಳಜಿ ಮಾಡ್ತಾರೆ?
1: ಬಲಗಾಲು, ನೀನೇನೋ ಹೇಳ್ತೀಯಾ ಬಿಡು, ಆದರೆ ಮಕ್ಕಳನ್ನು ಹೊತ್ತು ಹೆತ್ತು ದೊಡ್ಡವರನ್ನಾಗಿ ಮಾಡುವಲ್ಲಿ ನುಗ್ಗಾಗಿ ಹೋಗ್ತಾರೆ, ನಿಜ. ಅಷ್ಟರಲ್ಲಿ ದೇಹದ ಮೇಲ್ಭಾಗದಲ್ಲಿ ಎಷ್ಟೊಂದು ವೈಪರೀತ್ಯಗಳುಂಟಾಗುತ್ತವೋ ಆ ದೇವರೇ ಬಲ್ಲ. ಅವಕ್ಕೆಲ್ಲ ಕಾಳಜಿ ಮಾಡೇ ಮಾಡ್ತಾರಲ್ವೇ?
0: ಎಡಗಾಲು, ಆಗೆಲ್ಲ ನಾವು ಸಹಕರಿಸಿಲ್ವಾ? ಅವರ ಜೊತೆ ಜೊತೆಗೆ ಹೆಜ್ಜೆ ಹಾಕಿಲ್ಲವಾ? ಅದು ನಮ್ಮ ಕರ್ತವ್ಯ ತಾನೇ. ಅವರು ನಡೆ ಎಂದಲ್ಲಿ ನಡೆಯಬೇಕು, ಕೂಡು ಎಂದಲ್ಲಿ ಕೂಡಬೇಕು, ಓಡು ಎಂದಲ್ಲಿ ಓಡಬೇಕು. ನಮ್ಮ ಕಾಲದಲ್ಲಂತೂ ಕಾರು ಬೈಕು ಯಾವ ಸೌಲಭ್ಯಗಳೂ ಇರಲಿಲ್ಲ. ಶಾಲೆಗೆ ಪಿಕಪ್ಪು ಡ್ರಾಪು ಇವೆಲ್ಲ ಕನಸಿನ ಮಾತೇ ಸರಿ. ಬಸ್ ಅನುಕೂಲ ಕೂಡ ಇರಲಿಲ್ಲ. ಎಷ್ಟೇ ದೂರವಾದರೂ ನಡೆದೇ ಹೋಗಬೇಕಾಗುತ್ತಿತ್ತು. ಆಗ ಕಷ್ಟಪಟ್ಟಿದ್ದರ ಪರಿಣಾಮವೇ ಈ ಸವಕಳಿಯ ಸ್ವರೂಪವಾಗಿರಬಹುದಲ್ವೇ? ಆ ದಿನಗಳಲ್ಲಿ ಗುರಿ ಮುಟ್ಟುವುದೊಂದೇ ನಮ್ಮ ಉದ್ದೇಶವಾಗಿರುತ್ತಿತ್ತು.
1: ಎಡಗಾಲು, ಹಾಗಾದರೆ ಈಗಿನವರಿಗೆ ಮಂಡಿ ಸವೆಯೋದೇ ಇಲ್ಲವೇ? ಅಥವಾ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವ ಹಳ್ಳಿಗಾಡಿನ ಜನರಿಗೆ ಈ ತರದ ಸಮಸ್ಯೆಗಳೇ ಇಲ್ಲವೇ?
0: ಬಲಗಾಲು, ನಿನ್ನೆರಡೂ ಪ್ರಶ್ನೆಗಳಿಗೆ ಉತ್ತರ ಸುಲಭವಾಗಿದೆ. ಹಳ್ಳಿಗಾಡಿನಲ್ಲಿ ದುಡಿಯುವ ಪರಿಶ್ರಮಿ ಜೀವಿಗಳಿಗೆ ದಿನನಿತ್ಯದ ಕೆಲಸ ರೂಢಿಯಾಗಿರುವುದರಿಂದ ಅವರ ಸ್ನಾಯುಗಳು ಗಟ್ಟಿಯಾಗಿ ಅದೇ ರೀತಿಯ ಜೀವನಕ್ಕೆ ಒಗ್ಗಿರುತ್ತವೆ. ಹೀಗಾಗಿ ಅವರ ಆರೋಗ್ಯ ಚೆನ್ನಾಗೇ ಇರುತ್ತದೆ. ಆಹಾರ ಪದ್ಧತಿಯೂ ಸರಳವಾಗಿರುತ್ತದೆ. ನಿಸರ್ಗದ ಸಹಜ ವಾತಾವರಣದಲ್ಲಿ ಅವರು ದಿನ ಕಳೆಯುವುದರಿಂದ ಅವರು ನಿರೋಗಿಗಳಾಗಿ ದೀರ್ಘಾಯುಷಿಗಳಾಗಿರ್ತಾರೆ. ಈಗಿನ ಕಾಲದಲ್ಲಿ ನಡಿಗೆಯೇ ಇಲ್ಲದೆ ಬರೀ ವಾಹನಗಳಲ್ಲೇ ಓಡಾಡುವವರಿಗೆ ಮಂಡಿ ಸವೆಯದೇ ಇರಬಹುದಲ್ಲವೇ?
1: ಬಲಗಾಲು,
0: ಅವರಿಗೆ ಬೇರೆ ತರ ವಿಕಾರವಾಗಬಹುದು. ಕುಳಿತಲ್ಲೇ ಕುಳಿತು ತೂಕ ಅರ್ಥಾತ್ ಮೈ ಭಾರ ಹೆಚ್ಚಾಗಬಹುದು. ಅದೇನೋ ಕೊಲೆಸ್ಟ್ರಾಲ್ ಅಂತಾರಲ್ಲ, ಕೊಬ್ಬು, ಅದು ಹೆಚ್ಚಾಗಿ ಆರೋಗ್ಯದಲ್ಲಿ ಹೇರುಪೇರು ಉಂಟಾಗಬಹುದು. ಅದಕ್ಕೆಂದೇ ಈ ಶುಗರು, ಬಿಪಿ, ಥೈರಾಯ್ಡ್ ಇತ್ಯಾದಿ ಎಲ್ಲ ಬಂದದ್ದು.
1: ಎಡಗಾಲು,
0: ಇದೇ ಕಾರಣಕ್ಕಿರಬಹುದು ಇಂದಿನ ದಿನಗಳಲ್ಲಿ ಎಲ್ಲರಿಗೂ ಹೆಲ್ತ್ ಕಾನ್ಶಿಯಸ್ ಬಂದಿರುವುದು. ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ. ವಾಕಿಂಗು ಕಂಪಲ್ಸರಿ ಆಗಿದೆ, ಜೊತೆಗೆ ಯೋಗಾಭ್ಯಾಸದ ತರಬೇತಿಯೂ ಅಗತ್ಯವೆನಿಸಿದೆ. ಆಗ ಜನರ ಜೀವನ ಪದ್ಧತಿಯೇ ಬೇರೆ ಆಗಿತ್ತು. ಶರೀರದ ಎಲ್ಲ ಅಂಗಾಂಗಗಳಿಗೂ ಶ್ರಮದ ಕೆಲಸಗಳಿರುತ್ತಿದ್ದವು. ಕುಟ್ಟುವುದು, ಬೀಸುವುದು, ಬಟ್ಟೆ ಒಗೆಯುವುದು ಮುಂತಾದವು. ಆಗ ಕೆಳಗೆ ಕುಳಿತುಕೊಂಡೇ ಅಡುಗೆ ಮಾಡುತ್ತಿದ್ದರಲ್ವಾ? ಇದರಿಂದ ಏಳುವುದು, ಕೂಡುವುದು ಹೀಗೆ ವ್ಯಾಯಾಮಪರ ಚಟುವಟಿಕೆಗಳೇ ಸಹಜವಾಗಿ ಸಾಗುತ್ತಿದ್ದ ಕಾರಣ ದೇಹದ ಅವಯವಗಳೆಲ್ಲ ಸ್ಟ್ರಾಂಗ್ ಆಗಿರುತ್ತಿದ್ದವು. ಯಾವಾಗ ಅಡುಗೆ ಕಟ್ಟೆ ಬಂತೋ, ನಿಂತುಕೊಂಡು ಅಡುಗೆ ಮಾಡುವ ಫ್ಯಾಷನ್ ಪದ್ಧತಿಯ ಆವಾಹನೆಯಾಯಿತೋ, ಅಂದಿನಿಂದ ಕಾಲುಗಳು ಮರಗಟ್ಟಿ ನಿಲ್ಲುವುದು ಶುರುವಾಯಿತು. ಅದೇ ರೀತಿ ಊಟಕ್ಕೆ ಡೈನಿಂಗ್ ಟೇಬಲ್ ಬಂತು, ಕಾಲುಗಳು ಸೆಟೆದು ನಿಲ್ಲತೊಡಗಿದವು. ಕಾಲು ಮಡಚಿ ಕೆಳಗೆ ಕುಳಿತುಕೊಳ್ಳೋದು, ಚಕ್ಕಳ ಮಕ್ಕಳ ಹಾಕೋದು ಮರೆತೇ ಹೋಯಿತು.
1: ಎಡಗಾಲು,
0: ಇದರ ಪರಿಣಾಮವಾಗಿ ವಿಸರ್ಜನೆಯ ಪ್ರಕಾರವೂ ಬದಲಾಯಿತು. ಕಮೋಡ್ ಬಂತು. ಇವೆಲ್ಲಾ ಸುಧಾರಣೆಗಳು ಸುಲಭೋಪಾಯಗಳೆಂದು ಹೊರಗಣ್ಣಿಗೆ ತೋರಿದರೂ ಆರೋಗ್ಯಕ್ಕೆ ಇವೆಲ್ಲ ಬಾಧಕಗಳೇ ಆದವು. ಅದೇನೇ ಇರಲಿ,
1: ನಮ್ಮ ಕಾಲುಗಳ ಸ್ನಾಯುಗಳಂತೂ ಇಟ್ಟಾಂಗೆ ಇರುವ ನಿಷ್ಪಾಪಿಗಳು. ನಡೆದರೆ, ಓಡಿದರೆ, ಕಸರತ್ತು ಮಾಡಿದರೆ ಮಾತ್ರ ಮಾಂಸಖಂಡಗಳು ಬಲಗೊಂಡು ದೇಹಕ್ಕೆ ಶಕ್ತಿ

0: ಒದಗಿಸುತ್ತವೆ. ಇನ್ನು ದೇಹದ ಮೇಲ್ಭಾಗದಲ್ಲಿ ಏನೇನು ಸ್ಥಿತ್ಯಂತರಗಳಾಗುತ್ತವೆಯೋ, ಕಣ್ಣು, ಕಿವಿ, ಮೂಗು, ಗಂಟಲು, ಬಾಯಿ ಇವೆಲ್ಲ ಒಂದು ಪಕ್ಷವಾದರೆ, ಶಿರೋಭಾಗದಲ್ಲಿರುವ ಮೆದುಳು ಅತ್ಯಂತ ಸೂಕ್ಷ್ಮ ಪ್ರಕೃತಿಯದಾಗಿರುತ್ತದೆ. ಶ್ವಾಸಕೋಶ ಹೃದಯಗಳ ಭಾಗಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಭಯವಾಗುತ್ತದೆ. ಹೊಟ್ಟೆಯಂತೂ ಸಮುದ್ರವಿದ್ದಂತೆ, ಅಲ್ಲಿ ಏನೇನು ನಡೆಯುತ್ತದೆಯೋ ಆ ದೇವರಿಗೆ ಗೊತ್ತು. ಬಲಗಾಲು, ಸಾಕು ಸಾಕು, ಅವುಗಳದೆಲ್ಲ ರಗಳೆ ನಮಗೆ ಬೇಡವೇ ಬೇಡ. ಇಡೀ ದೇಹಕ್ಕೆ ಆಧಾರ ಸ್ತಂಭಗಳಂತಿರುವ ನಮ್ಮ ಈ ಕಾಲುಗಳ ಬಗ್ಗೆ ಮಾತ್ರ ಯೋಚಿಸೋಣ. ಎಡಗಾಲು, ಹಾಗೇ ಆಗ್ಲಿ, ವಯಸ್ಸಿದ್ದಾಗ ನಾವು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟೆವು. ಆಗ ನಡಿಗೆಗೆ ವಿಶೇಷ ಅವಕಾಶವಿತ್ತು, ಅದನ್ನೂ ಪಾಲಿಸಿದೆವು. ಕೆಲವು ದಿನ ಹಳೆಯ ಪದ್ಧತಿಯ ಪ್ರಕಾರ ಕೆಳಗೆ ಕುಳಿತುಕೊಂಡೇ ಅಡುಗೆ ಇತ್ಯಾದಿ ಕಾರ್ಯಗಳಲ್ಲಿಯೂ ಜೊತೆಗೂಡಿದೆವು. ಬಲಗಾಲು, ಬಹುಬೇಗ ಬದಲಾವಣೆ ಬಂತು. ಮಿಕ್ಸರ್ ಗ್ರೈಂಡರ್ ಬಂತು, ಗ್ಯಾಸ್ ಬಂತು, ಗೀಜರ್ ಬಂತು, ಗಾಡಿ ಬಂತು, ಕಾರ್ ಬಂತು. ಹೊಸ ಸೌಲಭ್ಯಗಳು ಬಂದಂತೆಲ್ಲ ಸುಖ ಸಂತೋಷ ಹೆಚ್ಚಾಯಿತು. ವಾಷಿಂಗ್ ಮಷೀನ್, ಡಿಶ್ ವಾಷರ್ ಬಂದ ಮೇಲಂತೂ ಇನ್ನೂ ಸೌಕರ್ಯಗಳು ಹೆಚ್ಚಾಗಿ ಸಮಯ ಹೆಚ್ಚು ಉಳಿತಾಯವಾಗತೊಡಗಿತು. ಸಂಪಾದನೆಗೆ ಪುರುಷನೊಬ್ಬನೇ ದುಡಿದರೆ ಸಾಕಾಗಲಿಕ್ಕಿಲ್ಲವೆಂದು ಮನೆಯ ಗೃಹಿಣಿಯೂ ದುಡಿಯತೊಡಗಿದಳು. ಸಂಪಾದನೆ ಜಾಸ್ತಿಯಾದಂತೆ ಕಂಡುಬಂದಾಗ ಜೀವನದ ಅಗತ್ಯತೆಗಳು ಹೆಚ್ಚಾಗತೊಡಗಿದವು. ಅವುಗಳನ್ನು ಪೂರೈಸಲು ಮತ್ತೆ ದುಡಿತ, ಹಗಲಿರುಳೆನ್ನದೇ ಗಾಣದೆತ್ತಿನಂತೆ ದುಡಿಯುವ ಅಗತ್ಯತೆ ಉಂಟಾಯಿತು. ಇಷ್ಟನ್ನೆಲ್ಲ ನಾವ್ಯಾಕೆ ಯೋಚಿಸಬೇಕಪ್ಪ? ಕಾಲಚಕ್ರದ ಗತಿಯಲ್ಲಿ ಬದುಕುವ ಜೀವಿಗಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಕಡಿಮೆಯಾಯಿತು. ಕುಳಿತಲ್ಲೇ ಕೆಲಸ, ನಿಂತು ಅಡಿಗೆಯ ಕ್ರಮ, ಸಮಯಾಭಾವ, ಪರಸ್ಪರ ಮಾತುಕತೆಯಲ್ಲಿ ಚ್ಯುತಿ, ಅನಿವಾರ್ಯದ ಮೌನ, ಇವೆಲ್ಲ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನುಂಟು ಮಾಡತೊಡಗಿದವು. ಹೊರಗೆ ದರ್ಶಿನಿಗಳಲ್ಲಿ ನಾಲಿಗೆ ಚಪ್ಪಲಕ್ಕಾಗಿ ತಿಂಡಿ ತೀರ್ಥ ಸವೆಯೋದೂ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರತೊಡಗಿತು. ಹೋಗ್ಲಿ, ನಮಗೆ ಇದೆಲ್ಲ ಯಾಕೆ? ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾನೇ ಇದ್ದೀವಲ್ಲ, ಈ ಆಪರೇಷನ್ ಯಾಕೆ ಬಂತು ಅಂತ ನನ್ನ ಚಿಂತೆ. ಬಲಗಾಲು, ಈಗ ಚಿಂತೆ ಮಾಡಿ ಏನ್ ಪ್ರಯೋಜನ? ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಎಂಬ ಜಾಯಮಾನವಲ್ಲವೇ ನಮ್ಮದು. ಆದರೂ ಆಪರೇಷನ್ ಎಂದರೆ ಯಾಕೋ ಭಯ. ಬಲಗಾಲು, ಭಯ ಬಿಟ್ಟು ಬಿಡು, ಗುಂಡಿಗೆ ಗಟ್ಟಿ ಮಾಡಿಕೊಳ್ಳೋಣ. ಮುಂದೆ ಕಾಲುಗಳಲ್ಲಿ ನೋವು ಕಡಿಮೆಯಾಗಿ ಚೆನ್ನಾಗಿ ನಡೆಯಬಲ್ಲವೆಂದು ಡಾಕ್ಟರ್ ಹೇಳಿದ್ದಾರಲ್ಲವೇ. ಎಷ್ಟೋ ಜನ ಈ ಆಪರೇಷನ್ಗೆ ಒಳಗಾದವರು ಇದೇ ಮಾತನ್ನೇ ಹೇಳಿದ್ದಾರೆ. ಮಂಡಿ ಮೇಲೆ ಉದ್ದಕ್ಕೆ ಕೊರಿತಾರೆ, ಒಳಗಿನ ಡ್ಯಾಮೇಜ್ ಎಲ್ಲ ತೆಗಿತಾರೆ, ಒಳಗೆ ಯಾವುದೋ ಮುಖ್ಯವಾದ ವಸ್ತುವನ್ನ ತುಂಬುತ್ತಾರೆ, ಹೊಲಿಗೆ ಹಾಕಿ ಬಂದ್ ಮಾಡ್ತಾರ. ಇಷ್ಟೆಲ್ಲ ಮಾಡೋವರೆಗೆ ನಮ್ಮ ಗತಿ ಏನಾಗ್ತದೆ? ಡಾಕ್ಟರ್ ಅಂತೂ ಪರಿಚಯದವರೇ ಇದ್ದಾರೆ, ಪರಿಣಿತರು, ಅನುಭವಿಕರೂ ಆಗಿದ್ದಾರೆ. ಅವರನ್ನೇ ನಂಬುವುದು, ದೇವರ ಮೇಲೆ ಭಾರ ಹಾಕೋದು, ಸುಮ್ಮನಿದ್ದು ಬಿಡುವುದು, ಆಗೋದು ಹಾಗೇ ಆಗುತ್ತದೆ. ನಮಗೆ ನಾವೇ ಧೈರ್ಯ ತಂದುಕೋಬೇಕು. ಇಷ್ಟು ದಿನಗಳಿಂದಲೂ ಇಲ್ಲದ್ದು ಇದೀಗ ಒಮ್ಮೆಲೆ ಆಪರೇಷನ್ ಮಾಡುವ ಸ್ಥಿತಿ ಹೇಗೆ ಬಂತು ಅಂತ ಒಂದೆರಡು ದಿನಗಳಿಂದಲೂ ಯೋಚಿಸಲೇ ಇದ್ದೀನಿ, ಆದರೆ ಉತ್ತರ ಹೊಳಿತಾ ಇಲ್ಲ. ಒಂದು ದಿನ ಮಾರ್ಕೆಟ್ನಲ್ಲಿ ಅಡ್ಡಾಡುವಾಗ ನನ್ನ ಮಂಡಿ ಇರುವ ಜಾಗದಲ್ಲಿ ಏಕಾಏಕಿ ಚಳಕ್ಕೆಂದು ಸದ್ದಾಗಿ ಒಂದು ಬಗೆಯ ನೋವು ಕಾಣಿಸಿಕೊಂಡಿತು. ಅಂದಿನಿಂದ ಹೆಜ್ಜೆ ಇಡಲು ಕಷ್ಟವಾಗತೊಡಗಿತು. ಕಾಲು ಉಳುಕಿತೇನೋ ಎಂದುಕೊಂಡಿದ್ದೆ. ಪುಣ್ಯಕ್ಕೆ ಪರಿಚಯದವರು ಸಿಕ್ಕು, ಅವರೇ ಮನೆ ಮುಟ್ಟಿಸಿದ್ರು. ಎರಡು ದಿನ ಪೇನ್ ಕಿಲ್ಲರ್ ಮಾತ್ರೆ ಸೇವಿಸಿ ಹೇಗೋ ಬೆಂಗಳೂರಿಗೆ ಬಂದು ಸೇರಿದ್ರು. ಎಡಗಾಲು, ಹೌದು ನೆನಪಿದೆ, ಅಂದಿನಿಂದ ವಾಕಿಂಗೂ ಬಂದಾಯಿತು, ನಾನೂ ತುಂಬಾ ಸಹಕರಿಸಿದೆ, ಆದರೆ ನೋವು ಕಡಿಮೆ ಆಗಲೇ ಇಲ್ಲ. ಡಾಕ್ಟರ ಕಣಿಗೆ ಬೀಳಲೇಬೇಕಾಯಿತು. ಇದು ಒಂದು ನೆಪವಾಯಿತಷ್ಟೇ. ಡಾಕ್ಟರು ತಪಾಸಣೆ ಮಾಡಿದ ಮೇಲೆ, ಎಕ್ಸ್ರೇ ರಿಪೋರ್ಟ್ ನೋಡಿದ ಮೇಲೆ ಈ ಗ್ರಹಚಾರ ಕಾದಿತ್ತು, ಆಪರೇಷನ್ ಅನಿವಾರ್ಯವಾಯಿತು. ಹಣೆ ಬರಹದಲ್ಲಿದ್ದದ್ದು ತಪ್ಪಿಸಲು ಸಾಧ್ಯವಿಲ್ಲ, ಇಬ್ಬರೂ ಕೂಡಿ ಹೇಗೋ ಸಹಕರಿಸಿದರಾಯಿತು. ಬಲಗಾಲು, ಒಂದು ತಿಂಗಳು ಟೈಂ ಕೊಟ್ಟಿದ್ದರೂ ಯೋಚನೆ ಮಾಡಲು, ಮಕ್ಕಳ ಬೇಸಿಗೆ ಪ್ರವಾಸ ಮುಗಿಯಲಿ, ಅಲ್ಲಿಯವರೆಗೆ ಸಮಯವಿದೆ ಅಂದುಕೊಂಡಿದ್ದೆವು. ಮಕ್ಕಳಂತೂ ನಿರ್ಧರಿಸಿಯಾಗಿದೆ, ಕೊನೆ ನಿರ್ಧಾರವನ್ನು ಮೇಡಮ್ಗೆ ಹೇಳಲು ಬಿಟ್ಟಿದ್ದಾರೆ. ನೋವು ತಾಳದೆ ಒಪ್ಪಿಕೊಂಡು ಬಿಡ್ತಾರೆ. ಈಗ ಅನುಭವಿಸ್ತಾ ಇರೋ ನೋವಿನಿಂದ ಮುಕ್ತಿ ಪಡೆಯಬೇಕೆಂದ್ರೆ ಇದೊಂದೇ ದಾರಿ ಅಂತ ಇದ್ರು. ಯಾಕೋ ನನಗಂತೂ ಭಯವಾಗ್ತಾ ಇದೆ. ಹಿಂದೆ ಅದೇನೋ ಆಯುರ್ವೇದದ ಚಿಕಿತ್ಸೆ ಮಾಡಿಸಿಕೊಂಡಿದ್ರಲ್ಲ, ಅದಕ್ಕೆ ಜಾನು ಬಸ್ತಿ ಅಂತ ಅಂದ್ ಕರೆದಿದ್ರು. ಮಂಡಿ ಮೇಲೆ ಕಣಕದ ಕಟ್ಟೆ ಕಟ್ಟಿ ನೋವಿನ ಎಣ್ಣೆ ಬಿಸಿ ಮಾಡಿ ಹಾಕ್ತಾ ನಂತರ ಮಸಾಜ್ ಮಾಡಿ ಬಿಸಿನೀರು ಹನಿಸಿ ಕಳಿಸುತ್ತಿದ್ರಲ್ಲ, ಹಾಗೆ ಏನಾದರೂ ಮತ್ತೆ ಮಾಡಿದ್ರೆ ಆಗೋದಿಲ್ವಾ? ಬಲಗಾಲು, ಆ ತರಹದ ಚಿಕಿತ್ಸೆ ಮೂರ್ನಾಲ್ಕು ಸಲ ನಡೆದು ಹೋಗಿದೆ, ಯಾವ ಪ್ರಯೋಜನವೂ ಆಗಿಲ್ಲ. ಮೊನ್ನೆ ಆಕ್ಯುಪಂಚರ್ ಅಂದರೆ ಸೂಜಿ ಚಿಕಿತ್ಸೆಯನ್ನು ಒಂದಲ್ಲ ಐದಾರು ಸಲ ಮಾಡಿಸಿಕೊಂಡಿದ್ದಾರೆ, ಒಂದು ಕೂದಲೆಳೆಯಷ್ಟು ನೋವು ಕಡಿಮೆಯಾಗಿಲ್ಲ. ಎಡಗಾಲು, ಹಾಗಾದರೆ ಆಪರೇಷನ್ ನೀಗೆ ನಾವು ಸಿದ್ಧರಾಗಲೇಬೇಕೆನ್ನು. ಬಲಗಾಲು, ಹೂ ಮನಸ್ಸು ಗಟ್ಟಿ ಮಾಡಿಕೊಂಡು ತಯಾರಾಗಿದ್ದಾರೆ ಮೇಡಮ್, ನಾವು ಈ ಕಾರ್ಯದಲ್ಲಿ ಸಹಕರಿಸಲೇಬೇಕು. ಮೇಡಮ್ಗೆ ಹಿಂದೆ ಎಷ್ಟೋ ಸಲ ಈ ತರಹದ ಆಪರೇಷನ್ಗಳು ಆಗಿವೆ ಅಂತೆ. ಹೌದಾ? ಹೌದು, ಅದಕ್ಕೆಂದೇ ಇಷ್ಟೆಲ್ಲ ಆದ ಮೇಲಾದರೂ ಈ ಮಂಡಿ ಆಪರೇಷನ್ ಒಂದನ್ನಾದರೂ ತಪ್ಪಿಸಬೇಕಂತ ಸಾಕಷ್ಟು ಪ್ರಯತ್ನ ಪಟ್ಟರು, ಆದರೆ ಆಗಲೇ ಇಲ್ಲ.
1: ಹೌದು ಹೌದು, ಬೇರೆ ಪರಿಹಾರೋಪಾಯಗಳನ್ನೂ ನೆರವೇರಿಸಿದರು. ಆಯುರ್ವೇದದ ಮೊರೆ ಹೊಕ್ಕರು, ಹೋಮಿಯೋಪತಿಗೂ ಪ್ರಯತ್ನಿಸಿದರು, ಹಳ್ಳಿಗಾಡಿನ ಗೌಂಟಿ ಚಿಕಿತ್ಸೆಗೂ ತಲೆಬಾಗಿದರು, ಒಂದೂ ಫಲಕಾರಿಯಾಗಲಿಲ್ಲ. ಬಲಗಾಲು ಕೊನೆ

ಪರಿಸ್ಥಿತಿ ಕೈಮೀರಿದಾಗ ಈ ಅಲೋಪತಿ ಶಸ್ತ್ರಚಿಕಿತ್ಸೆಗೆ ಶರಣಾಗಬೇಕಾಯಿತು. ಇದನ್ನು ಬಿಟ್ಟಿದ್ದರೆ ಏನಾಗುತ್ತಿತ್ತು? ಮುಂದೆಂದೂ ಸರಿಯಾಗಿ ನಡೆಯಲು ಬಾರದೆ ಮನೆಯಲ್ಲಿ ಮೂಲೆಗುಂಪಾಗಿ ಕುಳಿತಿರಬೇಕಾಗುತ್ತಿತ್ತು. ಈ ಮೇಡಂ ಸುಮ್ಮನೆ ಕುಳಿತಿರುವವರಲ್ಲ, ಹಾಡು ಅಂದರೆ ಪ್ರಾಣ. ನಾಲ್ಕು ಜನಕ್ಕೆ ಹಾಡು ಕಲಿಸಿ ಹಾಡಿಸಿ ಆನಂದ ಪಡುವವರು. ಮನೆ ಹಿಡಿದು ಸುಮ್ಮನೆ ಕುಳಿತುಕೊಳ್ಳುವುದು ಸಾಧ್ಯವೇ ಇಲ್ಲ. ಕಾಲುಗಳು ನಮ್ಮ ಸ್ವಾಧೀನದಲ್ಲಿರಬೇಕೆಂದು ಬಯಸುವುದು ತಪ್ಪೇ? ನಾವಿರುವಷ್ಟು ದಿನ ಚೆನ್ನಾಗಿ ನಡೆದಾಡಿಕೊಂಡಿರಬೇಕೆಂದೇ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮೇಡಂ ಬಲಗಾಲು. ನಿಜ, ನಾವು ಅವರಿಗೆ ಈ ವಿಷಯದಲ್ಲಿ ಬೆಂಬಲ ಕೊಡಲೇಬೇಕು ಎಡಗಾಲು. ಹಾಗೇ ಆಗಲಿ, ಡನ್. ನಾವಿಬ್ಬರೂ ಆಪರೇಷನ್ಗೆ ಸಿದ್ಧರಾಗೋಣ. ಡಾಕ್ಟರು ತುಂಬಾ ಎಕ್ಸ್ಪರ್ಟ್ ಅಂತೆ, ಕೈಗುಣಾನೂ ಚೆನ್ನಾಗಿದೆಯಂತೆ. ಸುತ್ತಲೂ ಎಲ್ಲಾ ಕಡೆಯಿಂದಲೂ ಇದೇ ಅಭಿಪ್ರಾಯ ಬಂದಿದೆ. ಮೇಡಂ ಗಟ್ಟಿ ಮನಸ್ಸು ಮಾಡಿದ್ದಾರೆಂದ ಮೇಲೆ ನಾವು ತಯಾರಾಗೋಣ ಎಡಗಾಲು. ಎಲ್ಲಿ ಕೈ ಕೊಡು ಬಲಗಾಲು. ಕೈ ಎಲ್ಲಿಂದ ಕೊಡ್ಲಿ, ಕಾಲು ಜೋಡಿಸುತ್ತೇನಷ್ಟೇ. ಆಸ್ಪತ್ರೆಗೆ ದಾಖಲಾಗಿದ್ದು ಆಗಿದೆ. ಮತ್ತೆ ಎರಡೂ ಕಾಲುಗಳಿಗೆ ಆತಂಕ ಭಯ ಆವರಿಸಿಕೊಂಡಿದೆ. ಬಲಗಾಲು, ನಾಳೆ ನನ್ನದೇ ಮೊದಲ ಪಾಳಿ, ತುಂಬಾ ಭಯವಾಗ್ತಿದೆ ನನಗೆ ಎಡಗಾಲು. ಯಾಕೆ ಭಯ? ಮನೆಯಿಂದ ಬರುವಾಗ ಮೇಡಂ ಫ್ರೆಂಡ್ಸ್ ಎಲ್ಲಾ ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ರಲ್ಲ, ಅವರೆಲ್ಲರ ಹರಕೆಯಿಂದ ಒಳ್ಳೆಯದೇ ಆಗುತ್ತದೆ. ಆದರೂ ನಾಳೆಯಿಂದ ನನ್ನ ಸ್ಥಿತಿ ಏನೋ ಎಂತೋ, ಎಷ್ಟೊಂದು ನೋವು ಸಹಿಸಬೇಕೋ. ನಿದ್ರೆಯಂತೂ ಗಾವುದ ದೂರ. ಮೇಡಂಗೆ ಇವತ್ತು ನನ್ನ ಮೇಲೆ ಬಹಳಷ್ಟು ಪ್ರೀತಿ ಬಂದುಬಿಟ್ಟಿದೆ. ನನ್ನ ಮೇಲೆ ಅದೆಷ್ಟು ಸಲ ಕೈಯಾಡಿಸಿದ್ದಾರೋ, ಮಮತೆಯಿಂದ ಎತ್ತಿ ಹಿಡಿದಿದ್ದಾರೋ ಲೆಕ್ಕವಿಲ್ಲ. ಹರಕೆಗೆ ಹೋಗುವ ಕುರಿಯಂತಾಗಿದೆ ನನ್ನ ಅವಸ್ಥೆ ಎಡಗಾಲು. ಹೌದಪ್ಪ, ನನ್ನ ಬಗ್ಗೆಯೂ ಅಷ್ಟೇ ಪ್ರೀತಿ ಮಮತೆ ಸುರಿದಿದ್ದಾರೆ. ಸದ್ಯ ನನಗೆ ನೋವಿಲ್ಲದಿದ್ದರೂ ಆಪರೇಷನ್ಗೆ ಗುರಿಯಾಗಬೇಕಲ್ಲ ಎಂಬ ಚಿಂತೆ ಅವರಿಗೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಆಪರೇಷನ್ ವಿಧಿ ವಿಧಾನಗಳಿಗೆ ಕಾಲುಗಳನ್ನು ಒಡ್ಡಬೇಕಷ್ಟೇ. ಬೆಳಿಗ್ಗೆ 9 ಗಂಟೆಗೆ ರೆಡಿ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ. ರಾತ್ರಿಯಿಂದ ಒಂದು ಹನಿ ನೀರು ಕೂಡ ಮುಟ್ಟಿಲ್ಲ. ಬಹಳ ಕಠಿಣವಿದೆ ವೃತ ನಿಯಮ ಬಲಗಾಲು. ರಾತ್ರಿ ಇಡೀ ಹೊರಳಾಡಿ ನಿದ್ದೆಗೆಟ್ಟು ಬರೀ ಯೋಚನೆಗಳಲ್ಲೇ ಮುಳುಗಿ ಬೆಳಗು ಕಂಡಾಯಿತು. ಅದೇನೋ ವಿಚಿತ್ರವಾದ ಮನಸ್ಥಿತಿ. ಬೆಳಗಾಗುವ ತನಕವೂ ಭಯವಿತ್ತು. ಈಗ ಮೇಡಂ ಮನಸ್ಸು ಶಾಂತವಾಗಿದೆ, ನಿರ್ಭಯತೆಯಿಂದ ಕೂಡಿದೆ ಎಡಗಾಲು. ಹೆದರಿಕೊಂಡ್ರೆ ಏನಾಗುವುದು? ನಾನು ಜೊತೆಗಿರುತ್ತೇನೆ, ಶಾಂತ ರೀತಿಯಿಂದ ಸಹಕರಿಸು. ಇದು ಮೇಡಂ ಮಗ ಸೊಸೆ ಮಗಳು ಎಲ್ಲ ಬಂದು ಕಾಯ್ತಾ ಇದ್ದಾರೆ ಬಲಗಾಲು. ಯಾರು ಬಂದು ಏನು ಮಾಡ್ಯಾರು, ನಮ್ಮ ನಮ್ಮ ಪ್ರಾರಬ್ಧ ನಾವೇ ಅನುಭವಿಸಬೇಕಲ್ಲವೇ? ಮಗನಂತೂ ಔಪಚಾರಿಕವಾಗಿ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿದ ಎಡಗಾಲು. ನಡೆ ನಡೆ, ಕರೆ ಬಂತು, ವೀಲ್ ಚೇರು ಬಂತು, ಎಲ್ಲರನ್ನೂ ಬೀಳ್ಕೊಂಡು ಹೊರಟಿದ್ದಾಯಿತು. ಓಟಿ ಪ್ರವೇಶವೂ ಆಯಿತು. ಆಪರೇಷನ್ ಟೇಬಲ್ ಮೇಲೆ ಮಲಗಿದ್ದು ಆಯಿತು. ಸಿದ್ಧತೆಗೆ ಮೊದಲಾಯಿತು. ಎಡಗೈಗೆ ಸಲೈನ್ ಹಚ್ಚಿದರು, ಬಲಗೈಗೆ ಬಿಪಿ ಮಷಿನ್ ಜೋಡಿಸಿದರು. ಅದೆಂಥ ಝಗ್ ಝಗ್ ಬೆಳಕು, ಎಷ್ಟೊಂದು ಚಳಿಯಪ್ಪ ಇಲ್ಲಿ. ಫುಲ್ ಎಸಿ ಇರಬಹುದಲ್ವೇ? ಅದೋ ಬೆಚ್ಚಗೆ ಹತ್ತಿ ಬಟ್ಟೆಯಿಂದ ದೇಹದ ಮೇಲ್ಭಾಗವನ್ನೆಲ್ಲ ಕವರ್ ಮಾಡ್ತಾ ಇದ್ದಾರೆ. ಅರವಳಿಕೆ ಚುಚ್ಚುಮದ್ದು ಕೊಡಲು ಡಾಕ್ಟರ್ ಶ್ರೀನಿವಾಸ್ ಬಂದಿದ್ದಾರೆ. ಮೃದುವಾಗಿ ಮಾತನಾಡುತ್ತಾ, ಬೆನ್ನಿನ ಕೆಳಗೆ 2 ಇಂಜೆಕ್ಷನ್ ಕೊಟ್ಟರು ಅಂತ ಕಾಣ್ತದೆ. ಅದೋ ಸಂದೀಪ್ ಸರ್ ಕೂಡ ಬಂದರು ಎಡಗಾಲು. ಅಂದು 1 ತಿಂಗಳ ಹಿಂದೆ ನೋಡಿದವರನ್ನು ಇಂದೇ ನೋಡುತ್ತಿದ್ದೇವೆ. ಕ್ಷೇಮ ಸಮಾಚಾರ ಕೇಳಿದರು. ಈಗೋ ಕಾಲುಗಳು ಸಾವಕಾಶವಾಗಿ ಜುಮ್ ಎನ್ನುತ್ತಿವೆ. ನಮ್ಮಿಬ್ಬರನ್ನೂ ಮೇಲೆ ಮೇಲಕ್ಕೆ ಎಲ್ಲೋ ಅಂತರಿಕ್ಷಕ್ಕೆ ಕರೆದೊಯ್ದ ಅನುಭವ. ತುಂಬಾ ಮಜಾ ಬರುತ್ತಿದೆಯಲ್ಲವೇ? ಸಂದೀಪ್ ಸರ್ ಲೋಕಾಭಿರಾಮವಾಗಿ ಮಾತಾಡುತ್ತಾ ಸಹಚಾರಿಗಳೊಂದಿಗೆ ತಮ್ಮ ಕೆಲಸ ಶುರು ಮಾಡಿದರು. ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಹಚ್ಚಿದ್ದರು. ಕೇಳಲು ಹಿತವೆನಿಸುತ್ತಿತ್ತು. ಮುಂದೆ ಏನು ನಡೆಯುತ್ತೋ ಒಂದೂ ಗೊತ್ತಿಲ್ಲ. ಕಣ್ಣುಗಳಿಗೂ ಪಟ್ಟಿ ಹಾಕಿದ್ದರು. ಏನೋ ಹೊಡೆತದ ಸಪ್ಪಳ, ಕತ್ತರಿಸುವ ಸದ್ದು ಮಾತ್ರ ಆಗಾಗ ಕೇಳಿಸುತ್ತಿತ್ತು ಬಲಗಾಲು. ನಿನ್ನನ್ನಂತೂ ಮುಟ್ಟೇ ಇಲ್ಲ, ನನಗೂ ನೋವಿನ ಅನುಭವವಾಗಲೇ ಇಲ್ಲ. ದಿನನಿತ್ಯ ಇಂಥವು ಅದೆಷ್ಟು ಆಪರೇಷನ್ ಮಾಡುತ್ತಾರೋ. ಈ ವೈದ್ಯ ವೃತ್ತಿ ಎಷ್ಟೊಂದು ಕಠಿಣ ವೃತ್ತಿ ಎಂದೆನಿಸದೇ ಇರಲಿಲ್ಲ. ತುಂಬಾ ಗ್ರೇಟ್ ಅಪ್ಪ ಅವರು. ಅಂತೂ 1.5 ಗಂಟೆ ಕಳೆದಿರಬಹುದು. ಆಪರೇಷನ್ ಸಕ್ಸಸ್ ಆಯಿತೆಂದು ಸಂದೀಪ್ ಸರ್ರೇ ಹೇಳಿದರು. ಮೇಡಂಗೂ ಸಮಾಧಾನ ಹೇಳಿ ತುಂಬಾ ಕೋಆಪರೇಟಿವ್ ಅಂತ ಹೊಗಳಿದ್ರು ಕೂಡ. ಸಹಕರಿಸಿದ್ದು ನಾವು, ಪ್ರಶಂಸೆ ಅವರ ಮುಡಿಗೆ ಎಡಗಾಲು. ಹೌದು, ಮತ್ತೆ ನಮ್ಮಿಬ್ಬರನ್ನು ಹೊಂದಿದ್ದ ಒಡತಿ ಅವರಾಗಿದ್ದಕ್ಕೆ ಪ್ರಾಶಸ್ತ್ಯ ಅವರಿಗೆ ಅಲ್ಲವೇ? ಹೋಗ್ಲಿ ಬಿಡು, ನನ್ನ ಪಾಲಿನ ಕರ್ತವ್ಯ ಇಲ್ಲಿಗೆ ಮುಗಿಯಿತು ಎಂದು ನಿಟ್ಟುಸಿರು ಎಳೆದೆ ಎಡಗಾಲು. ನೀನದೆಷ್ಟು ಸ್ವಾರ್ಥಿ ಇದ್ದೀಯಾ, ನನ್ನ ಬಗ್ಗೆ ಯೋಚನೆ ಬರಲಿಲ್ಲವೇ? ಅರವಳಿಕೆಯಲ್ಲಿ ನಾನು ನಿನ್ನ ಜೊತೆಗೆ ಇರಲಿಲ್ಲವೇ ಬಲಗಾಲು? ನಾಳೆ

ನಡುಕ ಬಂದಿತ್ತು ಮೇಡಂಗೆ. ಐಸಿಯುನಲ್ಲೇ ಮಗ ಸೊಸೆಯರನ್ನು ಕರೆದು ಭೇಟಿ ಮಾಡಿಸಿದರು. ನಮ್ಮವರ ಮುಖ ಕಂಡು ಸ್ವಲ್ಪ ಹಾಯ್ ಎನಿಸಿತು. ಐಸಿಯುನಲ್ಲಿ ಬೇರೆ ಯಾರೂ ಇರಲಿಲ್ಲ, ಸ್ಮಶಾನ ಮೌನ, ಅಬ್ಸರ್ವೇಷನ್ಗಾಗಿ ಇಟ್ಟಿದ್ದು. ಕಣ್ಣು ಮುಚ್ಚಿದರೆ ನಿದ್ರೆಯೂ ಬರಲಿಲ್ಲ. ಅಲ್ಲಿ ಕಳೆದ ಹೊತ್ತು ತುಂಬಾ ಹಿಂಸೆ ಎನಿಸಿತು. ಆಮೇಲೆ ಎಕ್ಸ್ರೇ ಯೂನಿಟ್ಗೆ ಕರೆದೊಯ್ದು ಸರ್ಜರಿ ಆದ ಭಾಗದ ಎಕ್ಸ್ರೇ ಮಾಡಿ ಡಾಕ್ಟರಿಗೆ ತೋರಿಸಿ ನಂತರ ರೂಮಿಗೆ ಕರೆತಂದರು. ಎಡಗಾಲು. ಅಬ್ಬಾ, ಆಪರೇಷನ್ ನೀ ಪ್ರಥಮ ಹಂತ ಯಶಸ್ವಿಯಾಯಿತು. ಅರವಳಿಕೆ ಪ್ರಭಾವ ಕಡಿಮೆಯಾದಂತೆಲ್ಲ ನಿನಗೆ ನೋವು ಕಾಣಿಸಿಕೊಳ್ಳುತ್ತಿದೆಯೇ? ಸಲೈನು, ಇಂಜೆಕ್ಷನ್ನು, ಮಾತ್ರೆಗಳು ಇತ್ಯಾದಿ ಶುರುವಾಗಿವೆ. ನಾನು ಮಾತ್ರ ಅರವಳಿಕೆಯ ವಲಯದಿಂದ ಹೊರಬಂದು ಯಥಾಸ್ಥಿತಿಗೆ ತಲುಪಿದ್ದೇನೆ. ಬಲಗಾಲು. ನೋವೇನೋ ಅಲ್ಪ ಸ್ವಲ್ಪ ಎನಿಸುತ್ತಿದೆ, ಆದರೆ ಕಾಲು ಸರಿದಾಡುತ್ತಿಲ್ಲವಲ್ಲ. ಇಡೀ ದಿನ ಒಂದು ಹನಿ ನೀರು ಕೂಡ ಕುಡಿದಿರಲಿಲ್ಲ. ಸಂಜೆ ಎಳನೀರು ಕುಡಿದಾಯಿತು, ಇಡ್ಲಿ ಸಾಂಬಾರು ಉಪಹಾರವೂ ಆಯಿತು, ರಾತ್ರಿ ಬಿಸಿ ಬಿಸಿ ಊಟಾನೂ ಬಂತು. ಇನ್ನೇನು ರಾತ್ರಿ ಕಣ್ತುಂಬಾ ನಿದ್ರೆ ಮಾಡಿದರೆ ಆಯಿತು ಅಂದುಕೊಂಡೆವು. ಎಡಗಾಲು. ನಾನು ಕೂಡ ಹಾಗೆ ಯೋಚಿಸಿದ್ದೆ, ಆದರೆ ನಿದ್ರೆ ಹತ್ತಿರ ಕೂಡ ಸುಳಿಯಲಿಲ್ಲ. ಅಂದಿನ ರಾತ್ರಿ ನರಕಯಾತನೆಯೇ ಆಯಿತು. ನರಗಳ ಸೆಳೆತ, ಸ್ನಾಯುಗಳ ಬಿಗಿತ, ಅಸ್ವಾಭಾವಿಕ ನೋವು, ಕಾಲು ಭಾರವೆನಿಸಿ ಕೊರಡಿನಂತಾಗಿತ್ತು. ಅತ್ತಿತ್ತ ಚಲನೆಯಿಲ್ಲದೆ ಉದ್ದಕ್ಕೆ ಚಾಚಿ ಅಂಗಾತ ಒಂದೇ ಸ್ಥಿತಿಯಲ್ಲಿ ಮಲಗಿರಬೇಕಾದ ಅವಸ್ಥೆ. ಜೊತೆಗಿದ್ದ ಮಗಳನ್ನು ಮೇಡಂ ಅಂದು ತುಂಬಾ ಸಲ ಎಬ್ಬಿಸಿದರು, ಅಸಹನೆಯಿಂದ ಕಾಡಿದರು. ನಿದ್ರೆ ಇಲ್ಲದೆ ತೊಳಲಾಡಿದ ಆ ರಾತ್ರಿ ಎಂದೂ ಮರೆಯಲಾರದ ಸಂಕಟವನ್ನು ಅನುಭವಿಸಿದಂತಾಯಿತು. ಬಲಗಾಲು. ಬುದ್ಧಿ ಭೇಟಿಯಾಯಿತು ಮೇಡಂಗೆ. ಯಾಕಾದರೂ ಈ ಸಾಹಸಕ್ಕೆ ಕೈ ಹಾಕಿದನೆಂಬ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೆಂದು ಹೋದರು. ಆದರೂ ಆದದ್ದು ಆಗಿ ಹೋಗಿದೆ. ಇನ್ನೇನಿದ್ದರೂ ನೋವು ಸಹಿಸಿಕೊಳ್ಳುವ ಬಗೆಯೊಂದೇ ಈಗ ಉಳಿದಿರೋದು. ಎಡಗಾಲು. ಮೊದಲೇ ಎರಡೂ ಮಂಡಿಗಳ ಆಪರೇಷನ್ ಎಂದು ನಿಶ್ಚಿತವಾಗಿತ್ತಲ್ಲವೇ? ಎಡಗಾಲು. ಆದರೂ ಯಾಕೋ ನಿನ್ನ ನೋವಿನ ಪರಿ ನೋಡಿ ಸದ್ಯಕ್ಕೆ ಇದೊಂದೇ ಸಾಕು, ಇನ್ನೊಂದಕ್ಕೆ ಸ್ವಲ್ಪ ಗ್ಯಾಪ್ ಕೊಡೋಣವೇ ಎಂಬ ಆಲೋಚನೆಯಲ್ಲಿದ್ದಾರೆ ಮೇಡಂ. ಒಂದೇ ಸಲಕ್ಕೆ ಎರಡೂ ಆದರೆ ಎರಡೂ ಮಂಡಿಗಳಿಗೆ ಒಂದೇ ಸಲ ಔಷಧೋಪಚಾರ ನಡೆದು ಒಮ್ಮೆಗೆ ಈ ಯುದ್ಧ ಮುಗಿಯುತ್ತದೆ. ಇಲ್ಲದಿದ್ದರೆ ಪುನಃ 6 ತಿಂಗಳ ನಂತರ ಮತ್ತೆ ಶ್ರೀ ಗಣೇಶಾಯ ನಮಃ ಎಂದು ಮತ್ತೆ ಯುದ್ಧ ಶುರು ಮಾಡಬೇಕಾಗುತ್ತದೆ. ನೋಡೋಣ, ನಿರ್ಧಾರ ಅವರಿಗೆ ಬಿಟ್ಟದ್ದು. ಎರಡನೇ ದಿನವಾದ ಇಂದು ಫಿಸಿಯೋಥೆರಪಿಸ್ಟ್ ಬಂದು ತಮ್ಮ ಕಾರ್ಯವನ್ನು ಆರಂಭಿಸಿದರು. ರೂಮಿನ ಹೊರಗೆ ಕಾರಿಡಾರ್ನಲ್ಲಿ ಉದ್ದಕ್ಕೂ ವಾಕರ್ ಸಹಾಯದಿಂದ ನಡೆಸಿದರಲ್ಲವೇ? ನಿನ್ನೆನೇ ಕಾಲ್ಬೆರಳುಗಳ ಆಲುಗಾಟದೊಂದಿಗೆ ವ್ಯಾಯಾಮದ ಪಾಠ ಶುರು ಮಾಡಿದ್ದರು. ಇವತ್ತಂತೂ ಆರಾಮನಿಸಿತು, ಧೈರ್ಯ ಬಂತು. ಒಳಗೆ ನೋವು ಇದ್ದೇ ಇತ್ತು, ಆದರೆ ಹೆಜ್ಜೆ ಇಟ್ಟಂತೆ ಕಾಲು ಹಗುರವೆನಿಸತೊಡಗಿತು. ನಾಳೆ ಮೆಟ್ಟಿಲು ಕೂಡ ಹತ್ತಿಸಿ ಇಳಿಸುತ್ತಾರಂತೆ. ನಿನ್ನ ಆಪರೇಷನ್ ಆದಮೇಲೆ ನಾನು ನಿನ್ನ ಬೆಂಬಲಕ್ಕೆ ಇರ್ತೀನಿ, ಅಷ್ಟು ಧೈರ್ಯ ಬಂದಿದೆ ನನಗೆ. ಎಡಗಾಲು. ಇಷ್ಟು ಹೇಳಿದೆಯಲ್ಲ, ಸಾಕು, ನಾಳೆಯ ಸಮರಕ್ಕೆ ನಾನು ಸಿದ್ಧವಾಗ್ತೀನಿ. ನೋವು ಕಡಿಮೆ ಮಾಡಲು ಸತತವಾಗಿ ಔಷಧೋಪಚಾರ ನಡೆದೇ ಇದೆ. ಪ್ರತಿನಿತ್ಯ ಡಾಕ್ಟರು ಸ್ವತಃ ಬಂದು ಭೇಟಿಯಾಗ್ತಾರೆ, ನಗನಗುತ್ತಾ ಮಾತಾಡಿಸ್ತಾರೆ. ಅವರ ಮುಖ ನೋಡಿದ್ರೇನೆ ನೋವು ಅರ್ಧ ಕಡಿಮೆ ಆದಂತೆ ಅನಿಸುತ್ತದೆ. ಒಟ್ಟಾರೆ ನೋವಿಗೆ ಸ್ಪಂದಿಸಬೇಕಷ್ಟೇ. ಆದರೂ ಎರಡೂ ರಾತ್ರಿ ನಿದ್ರೆ ಆಗಲಿಲ್ಲ. ರಾತ್ರಿ ನಿದ್ರೆ ಇಲ್ಲದೆ ಕಳೆಯುವುದು ಅದೆಷ್ಟು ಘೋರವಲ್ಲವೇ ಮೇಡಂಗೆ? ಅದು ರೂಢಿಯಾಗಿ ಹೋಗಿದೆ. 2 ದಿನ ಬಿಟ್ಟು ಶುಕ್ರವಾರ ಮತ್ತೆ ಯುದ್ಧ ಶುರು. ಬಲಗಾಲು. ಯಥಾಪ್ರಕಾರ ಬೆಳಗಿನ 9 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆಯವರೆಗೂ ಮೊದಲಿನಂತೆಯೇ ಎಡಗಾಲಿನ ಮೇಲೆ ಎಲ್ಲ ವಿಧಿವಿಧಾನಗಳನ್ನು ಪ್ರಯೋಗಿಸಲಾಯಿತು. ಆಪರೇಷನ್ ಮುಗಿದ ತಕ್ಷಣ ಡಾಕ್ಟರು ಮೇಡಂಗೆ ಮಗನ ಜೊತೆ ಫೋನ್ನಲ್ಲಿ ಮಾತನಾಡಿಸಿದರು. ಈ ಸಲ ಮೊದಲಿನ ಹಾಗೆ ಭಯವೆನಿಸಲೇ ಇಲ್ಲ. ಮೇಡಂ ಮನಸ್ಸು ಶಾಂತವಾಗಿಯೇ ಇತ್ತು. ಓಟಿಯಿಂದ ಹೊರಗೆ ಬರಬೇಕಾದರೆ ಮಾತ್ರ ಇನ್ನೆಂದೂ ಇಲ್ಲಿಗೆ ಬರುವ ಪ್ರಸಂಗ ಬಾರದಿರಲಿ ಎಂದು ಆಶಿಸಿ ವಿದಾಯ ಹೇಳಿ ಬಂದರು. ಮನಸ್ಸು ಹಗುರಾಗಿತ್ತು, ಬದುಕಿನ ಒಂದು ಅಧ್ಯಾಯ ಮುಗಿದಿತ್ತು. ನೋವಂತೂ ಕಡಿಮೆಯಾದಲ್ಲ, ಎರಡೂ ಮಂಡಿಗಳಿಗೆ ಮೇಜರ್ ಸರ್ಜರಿ ಆಗಿದೆ. ಮನಸ್ಸು ಗಟ್ಟಿ ಮಾಡಲೇಬೇಕು, ನೋವನ್ನಂತೂ ಸಹಿಸಲೇಬೇಕು. ಆದರೆ ರಾತ್ರಿಯ ನಿದ್ರೆ ಸುಳಿವಂತೂ ಇಲ್ಲವೇ ಇಲ್ಲ. ಎರಡೂ ಕಾಲುಗಳು ಚಾಚಿದ ಕೊರಡುಗಳಷ್ಟೇ, ಚಲನೆಯೇ ಇಲ್ಲ. ಅಂಗಾತ ಮಲಗುವ ರೂಢಿ ಮೊದಲೇ ಇಲ್ಲ. ಅತ್ತಿತ್ತ ಹೊರಳಾಡುವ ಸಾಧ್ಯತೆಯೇ ಇಲ್ಲ. ನೋವಂತೂ ಸಹಜವೇ, ಎಷ್ಟು ಪೇನ್ ಕಿಲ್ಲರ್ ಕೊಟ್ಟರೂ ಅಷ್ಟೇ. ಅಂತೂ ಯುದ್ಧ ಗೆದ್ದ ಸಮಾಧಾನವಂತೂ ಇತ್ತು. ಆಸ್ಪತ್ರೆಯಲ್ಲಿ ಸರ್ವಿಸ್ ತುಂಬಾ ಚೆನ್ನಾಗಿತ್ತು. ಕಸ ಗುಡಿಸುವವರಿಂದ ಹಿಡಿದು ದಾದಿಯರ ತನಕವೂ ಸೇವೆ ಸಹನೀಯವಾಗಿತ್ತು. ಇಂಥ ಸೇವಾಗುಣ ಸಂಪನ್ನರಿಗೆ ಮಾತ್ರ ಈ ವೃತ್ತಿ ಶೋಭೆ ತರುವಂಥದ್ದಲ್ಲವೇ? ಪ್ರತಿನಿತ್ಯವೂ ಡಾಕ್ಟರ ಭೇಟಿ, ಅವರ ಸಮಾಧಾನದ ನುಡಿಗಳು ಧೈರ್ಯ ತುಂಬುತ್ತಿದ್ದವು. ಅದೇ ಒಂದು ರೀತಿ ತೃಪ್ತಿಕರವಾಗಿತ್ತು. ಎಡಗಾಲು. ನನ್ನ ಆಪರೇಷನ್ ಆದ ದಿನವೂ ಫಿಸಿಯೋಥೆರಪಿಸ್ಟ್ ಬಂದು ಕಾಲ್ಬೆರಳುಗಳ ಹಾಗೂ ಪಾದಗಳ ಮಿತಿಯಲ್ಲೇ ವ್ಯಾಯಾಮ ಮಾಡಿಸಿ ಹೋದರು. ಮರುದಿನದಿಂದ ನಡಿಗೆ ಶುರುವಾಯಿತು. ಆಶ್ಚರ್ಯವೆಂದರೆ ಬಲಗಾಲು ನನಗೆ ಚೆನ್ನಾಗಿ ಸಾಥ್ ಕೊಡುತ್ತೆ.
ಆಗುತ್ತಿತ್ತು. ಒಟ್ಟಿನಲ್ಲಿ ಮಕ್ಕಳೆಲ್ಲ ತಾವು ತಾವೇ ವಹಿಸಿಕೊಂಡು ಹಗಲು ಇರುಳು ಆಸ್ಪತ್ರೆಯ ಡ್ಯೂಟಿ ನಿರ್ವಹಿಸಿದರು. ಆಸ್ಪತ್ರೆಯಲ್ಲಿದ್ದದ್ದೇ 6 ದಿನಗಳು, ಒಂದು ಕಾಲಿಗೆ 3 ದಿನ, ಮತ್ತೊಂದಕ್ಕೆ 3 ದಿನ. ಕಾರಲ್ಲೇ ನಿಧಾನವಾಗಿ ಮಗ ಮನೆಗೆ ಕರೆದುಕೊಂಡು ಬಂದ. ಹಾಯ್ ಅನಿಸಿತು. ಮನೆಗೆ ಬಂದ ಮೇಲೆ ಮತ್ತೊಂದು ಹಂತ ಆರಂಭವಾಯಿತು. ರಾತ್ರಿ ನಿದ್ರೆ ಶೂನ್ಯವೇ. ಮರುದಿನ ಬೆಳಿಗ್ಗೆ 2 ಮಂಡಿಗಳಿಗೆ ಪ್ಲಾಸ್ಟಿಕ್ ಸುತ್ತಿ ಬಿಸಿನೀರಿನ ಸ್ನಾನ ಮಾಡಿಸಲಾಯಿತು. ಮೈ ಹಗುರಾಯಿತು. ಆಸ್ಪತ್ರೆಯಲ್ಲಿ 5-6 ದಿನ ಸ್ಪಂಜ್ ಬಾತ್ ಮಾಡಿ ಸಾಕಾಗಿತ್ತು.

0: ಎಡಗಾಲು. ಅಬ್ಬಬ್ಬಾ, ಆ ಡ್ರೆಸ್ಸು, ರೆಗ್ಸಿನ್ ಬೆಡ್ಡು ಎಲ್ಲ ರೋಸಿ ಹೋಗಿತ್ತು. ಆಸ್ಪತ್ರೆಯಲ್ಲಿದ್ದಷ್ಟೂ ದಿನಗಳಲ್ಲಿ ಒಂದು ರಾತ್ರಿ ಕೂಡ ನಿದ್ದೆ ಮಾಡಿರಲಿಲ್ಲ. ನಿಶಕ್ತಿ ಇದ್ದರೂ ನಿರುತ್ಸಾಹಕ್ಕೆ ಆಸ್ಪದವಿರದಂತೆ ದಿನವಿಡೀ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಈ ಮೇಡಂ. ರಾತ್ರಿ ಕಳೆಯುವುದು ಮಾತ್ರ ದುಸ್ತರವಾಗುತ್ತದೆ. ಈಗೀಗ ನೋವು ಕೂಡ ರೂಢಿಯಾಗಿ ಬಿಟ್ಟಿದೆ. ದಿನ ದಿನಕ್ಕೆ ವ್ಯಾಯಾಮ ಇರುವುದರಿಂದ ಜಡತ್ವ ಕಡಿಮೆಯಾಗುತ್ತಿದೆ. ಈಗೀಗ ವಾಕರ್ ಕೂಡ ಬೇಕೆನಿಸುವುದಿಲ್ಲ. ಒಂದು ತಿಂಗಳು ಕಳೆದ ಮೇಲೆ ಮತ್ತೆ ಚೆಕಪ್ಗೆ ಹೋಗಬೇಕು. ಆಗ ಯಾವ ಆಧಾರವೂ ಇಲ್ಲದೆ ಬರುವಂತೆ ಡಾಕ್ಟರೇ ಹೇಳಿದ್ದಾರೆ. ಅಂದರೆ ಅಲ್ಲಿಯವರೆಗೂ ನೋವು ಕಡಿಮೆಯಾಗಿ ಸಲೀಸಾಗಿ ನಡೆಯಲು ಬರುವ ಭರವಸೆ ಇದೆ. ಅಂತೂ ಆಪರೇಷನ್ ನೀ ಯಶಸ್ವಿಯಾಗಿದೆ. ಇದಕ್ಕೆ ಹಿನ್ನೆಲೆಯಾಗಿ ಅನೇಕರ ಪಾತ್ರ ಹಿರಿದಾಗಿದೆ. ಅವರನ್ನೆಲ್ಲ ಕೃತಜ್ಞತಾಪೂರ್ವಕವಾಗಿ ನಾವು ನೆನೆಯಲೇಬೇಕು.
1: ನೀ ಆಪರೇಷನ್ ಸ್ವಾನುಭವದ ಮಾತು ಇದುವರೆಗೂ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ಯಾಮಲಾ ಕುಲಕರ್ಣಿ.
2: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಸಮಯ 12:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.

0: ಜೊತೆಗೆ 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರೋ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಭಾಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಚಿಕಿತ್ಸಾತ್ಮಕ ಯೋಗ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಡಾಕ್ಟರ್ ಚಂದ್ರಶೇಖರ್ ಅವರೇ ನಮಸ್ಕಾರ.
3: ನಮಸ್ಕಾರ.
2: ತಾವು ಇವತ್ತಿನ ದಿವಸ ಯೋಗ ಚಿಕಿತ್ಸೆಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಮನುಷ್ಯನಿಗೆ ಬಹಳಷ್ಟು ರೋಗಗಳು ಬರ್ತವೆ. ಈಗ ಯೋಗ ಚಿಕಿತ್ಸೆ ಅಂದಾಗ ಯಾವ ಯಾವ ರೋಗಗಳಿಗೆ ಯಾವ ರೀತಿಯ ಯೋಗವನ್ನು ಮಾಡಬಹುದು ಅಂತ ಹೇಳ್ತೀರಿ?
3: ಇಲ್ಲಿ ಯೋಗ ಅಂದರೆ ಬರೀ ನಾವು ಆಸನಗಳು ಅಂತ ಅಷ್ಟೇ ಅಲ್ಲ, ಮುದ್ರಾ, ಪ್ರಾಣಾಯಾಮ, ಷಟ್ಕ್ರಿಯೆಗಳು, ಈ ಥರ ಅನೇಕ ಕ್ರಿಯೆಗಳನ್ನು ಮಾಡಿಕೊಂಡು ನಾವು ಅನೇಕ ರೋಗಗಳನ್ನು ಹೋಗಿಸ್ಕೋಬೋದು. ಯೋಗ ಶುರುವಾದಾಗ ಅದು ರೋಗಕ್ಕೋಸ್ಕರ ಅಂತ ಆಗಿಲ್ಲ, ಅದು ಪ್ರಿವೆನ್ಷನ್ ಆಫ್ ಡಿಸೀಸಸ್, ಡಿಸೀಸ್ ಬರದೇ ಇರೋ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಯೋಗ ಪ್ರಾರಂಭ ಆಯಿತು. ಆದರೆ ಇವತ್ತದು ಚಿಕಿತ್ಸಾತ್ಮಕ ಯೋಗವಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಹಾಗಾಗಿ ಅನೇಕ ರೋಗಗಳಿಗೆ ಅನೇಕ ಚಿಕಿತ್ಸೆಗಳನ್ನು ಮಾಡೋ ರೀತಿಯಲ್ಲಿ ಯಾವ್ಯಾವ ಶರೀರಶಾಸ್ತ್ರ ಮತ್ತು ಅಂಗಶಾಸ್ತ್ರಗಳ ಜೊತೆಲಿ ತೊಗೊಂಡು ಹೋದಾಗ ಯಾವ್ಯಾವ ಕ್ರಿಯೆಗಳು ಅಂದರೆ ಪೆಥಾಲಜಿಕಲ್ ಚೇಂಜಸ್ ಏನಾಗಿರುತ್ತೆ ಅದನ್ನು ಸಮತೋಲನಕ್ಕೆ ಬರೋ ರೀತಿ ಮಾಡೋದಕ್ಕೆ ಅನಾಟಮಿಕಲ್ ಇದನ್ನು ನೋಡ್ಕೋಬೇಕು ನಾವು. ಅಂದರೆ ಯಾವ ನರಗಳು, ಯಾವ ಮಾಂಸಖಂಡಗಳು, ಯಾವ ಮೂಳೆಗಳು ಯಾವ್ಯಾವ ರೀತಿ ಅದು ರೆಸ್ಪಾಂಡ್ ಮಾಡ್ತಾ ಇದೆ,

0: ಅದಕ್ಕೆ ಏನು ತೊಂದರೆ ಬಂದಿದೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತಹ ಅನೇಕ ಚಿಕಿತ್ಸೆಗಳನ್ನು ಅನೇಕ ಆಸನಗಳಿಂದಲೂ ಕೂಡ ಮಾಡಬಹುದು ಅಂತ ಇವತ್ತು ಅನೇಕ ಸಂಘಟನೆಗಳು ಅದರ ಬಗ್ಗೆ ರಿಸರ್ಚ್ಗಳನ್ನು ಮಾಡಿದೆ. ಈಗ ಹೃದ್ರೋಗಕ್ಕೆ ವೀರಭದ್ರಾಸನ ಮಾಡ್ಬೋದು, ವೀರಭದ್ರಾಸನ ಮೂರನೇ ಅಂದರೆ ಎ ಬಿ ಸಿ ಅಂತ ಇದೆ, ವೀರಭದ್ರಾಸನ ಸಿ ಮಾಡ್ಬೋದು. ಆಸ್ತಮಾಕ್ಕೆ ಧನುರಾಸನ, ಉಷ್ಟ್ರಾಸನ, ಈ ರೀತಿ ಶವಾಸನ ಮತ್ತು ಇವುಗಳನ್ನೆಲ್ಲ ಹೈಪರ್ ಟೆನ್ಷನ್ಗೆ ಮಾಡುವಂಥದ್ದು, ಯೋಗ ನಿದ್ರಾವನ್ನು ತಾಡಾಸನವನ್ನು ಹೈಪರ್ ಟೆನ್ಷನ್ಗೆ ಮಾಡುವಂಥದ್ದು, ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗಗಳಲ್ಲಿ ಪವನ ಮುಕ್ತಾಸನ, ಜಠರ ಪರಿವರ್ತನಾಸನ, ಹಲಾಸನ ಮತ್ತು ಪ್ರೋಸ್ಟೇಟ್ ಅಂತ ಗೆಡ್ಡೆಗಳು ಬರ್ತವೆ ಗಂಡಸರಲ್ಲಿ ಇದಿರುತ್ತೆ. ಅವರಿಗೆ ಡ್ರಿಬ್ಲಿಂಗ್ ಆಫ್ ಯೂರಿನ್ ಅಂತ ಅಂದರೆ ತೊಟ್ಟೊಟ್ಟೆ ಯೂರಿನ್ ಹೋಗುವಂಥದ್ದು, ಯೂರಿನ್ ತಡೆದು ತಡೆದು ಒಂದೊಂದು ಸಲ ಬಹಳ ಹೊತ್ತು ನಿಂತ್ಕೊಂಡ್ರು ಯೂರಿನ್ ಬರಲ್ಲ, ಆಮೇಲೆ ಯಾವಾಗಲೂ ಬರುತ್ತೆ. ಇದು ಪ್ರೋಸ್ಟೇಟ್ ದಪ್ಪ ಆಗಿರುವಂಥ ಒಂದು ಸಿಂಪ್ಟಮ್ಸ್ನ ಹೇಳುತ್ತೆ. ಅಂಥದ್ರಲ್ಲಿ ಬದ್ಧಕೋಣಾಸನವನ್ನು ಮಾಡ್ಬೋದು ಮತ್ತು ಪಿ ಸಿ ಓಡಿ. ಹೆಣ್ಮಕ್ಳಲ್ಲಿ ಇವತ್ತು 99% ಹೆಣ್ಮಕ್ಳಿಗೆ ಈ ಥರ ಪಿ ಸಿ ಓಡಿ ಇದೆ. ಯಾಕೆಂದರೆ ಯಾರೂ ವ್ಯಾಯಾಮ ಇಲ್ಲ ಅಥವಾ ಯೋಗ ಇಲ್ಲ, ಏನೂ ಮಾಡೋದಿಲ್ಲ. ಹಾಗಾಗಿ ಕೂತು ಕೂತು ಅವರಿಗೆ ಗರ್ಭಾಶಯದಲ್ಲಿ ಬರ್ತಕ್ಕಂಥ ಒಂದು ಸಿಸ್ಟ್ ಅಂತ ಗೆಡ್ಡೆ, ಅದನ್ನು ಕರಗಿಸ್ಕೊಳ್ಳೋಕ್ಕೋಸ್ಕರ ಮತ್ತು ಗೈನಿಕ್ ಪ್ರಾಬ್ಲಮ್ಸ್, ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದು ಅಥವಾ ಬ್ಲೀಡಿಂಗೇ ಆಗದೆ ಇರೋದು, ಬ್ಲೀಡಿಂಗ್ ಕಮ್ಮಿ ಆಗುವಂಥದ್ದು, ಇಂಥದಕ್ಕೂ ಸಹ ಈ ಬದ್ಧಕೋಣಾಸನ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಈಗ ಪ್ರಾಣಾಯಾಮನು ಕೂಡ ಯೋಗ ಅಂತಲೇ ಕರೆಯೋದ್ರಿಂದ ಇದು ನಮ್ಮ ದೇಹದ ಶಕ್ತಿಯನ್ನು, ವೈಟಾಲಿಟಿ ಅಂತ ಏನು ಕರಿತೀವಿ, ಅದನ್ನು ಹೆಚ್ಚು ಮಾಡುತ್ತೆ. ಲಂಗ್ಸ್ನ ಕೆಪಾಸಿಟಿಯನ್ನು ಜಾಸ್ತಿ ಮಾಡುತ್ತೆ. ಅಲರ್ಜಿಕ್ ಡಿಸಾರ್ಡರ್ಗಳಲ್ಲಿ ಮತ್ತು ಐ ಎಲ್ ಡಿ ಅಂತ ಕರಿತೀವಿ, ಇವತ್ತು ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ, ಇದಕ್ಕೆ ಔಷಧಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಯೋಗದ ಮೂಲಕ ವಾಸಿ ಮಾಡಿಕೊಳ್ಬೋದಾದಂಥ, ಸುಲಭದಲ್ಲಿ ವಾಸಿ ಮಾಡಿಕೊಳ್ಬೋದಾದಂಥ ಒಂದು, ಇದನ್ನು ನಾವು ಯೋಗದ ಮುಖಾಂತರ ನೋಡ್ತೀವಿ. ಇನ್ನು ಮೆಡಿಟೇಷನ್ನಲ್ಲಿ ಮೆಟಬಾಲಿಕ್ ಆಕ್ಟಿವಿಟಿ ಅಂತ ದೇಹದಲ್ಲಿ ಏನೇನು ಆಗ್ತಾ ಇದೆ ಅವೆಲ್ಲದನ್ನು ಇನ್ಕ್ರೀಸ್ ಮಾಡುವಂಥ ಒಂದು ಶಕ್ತಿ ಮೆಡಿಟೇಷನ್ ಇದೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ, ಯಾವುದು ಮನಸ್ಸಿನಿಂದ ಮತ್ತು ಅದರ ಪರಿಣಾಮವಾಗಿ ನಮಗೆ ದೇಹದ ಮೇಲೆ ಕಾಣಿಸ್ಕೊಳ್ತಕ್ಕಂಥ ಎರಡು, ಸೊಮ್ಯಾಟಿಕ್ ಅಂದರೆ ದೇಹದ ಇದು, ಸೈಕೋ ಅಂದರೆ ಮಾನಸಿಕ ರೋಗಗಳು ಅಂತ. ಇದು ಮನಸ್ಸಿನಿಂದ ಬರ್ತಕ್ಕಂಥ ಬೇರೆ ಬೇರೆ ಡಿಸಾರ್ಡರ್ಗಳನ್ನು ಕೂಡ ಕಡಿಮೆ ಮಾಡೋದನ್ನ ನಾವು ನೋಡ್ತೀವಿ ಮೆಡಿಟೇಷನ್ನಲ್ಲಿ. ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ಗಳಲ್ಲಿ ಕೂಡ ಮೆಡಿಟೇಷನನ್ನು ಮಾಡ್ಬೋದು. NREM ಅಂತ ಹೇಳ್ತಾರೆ, ನಾನ್ ರೊಟೇಟಿಂಗ್ ಐಬಾಲ್ ಮೂಮೆಂಟ್ ಅಂತ, ಅನೇಕ ಸಂಘಟನೆಗಳು ಇದರ ಸ್ಟಡಿ ಮಾಡಿದೆ. ಮನಸ್ಸಿನಲ್ಲಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇವುಗಳು ಹೊರಬರಬೇಕಾದ್ರೆ ನಾವು ಮೆಡಿಟೇಷನನ್ನು ಮಾಡಬೇಕು. ಜೀವನ ನೈಸರ್ಗಿಕವಾಗೇ ಇರಬೇಕು, ಯಾಕೆಂದರೆ ಸರಳ ಜೀವನ, ಉನ್ನತ ಚಿಂತನೆ ಇರೋರಲ್ಲಿ ಮಾತ್ರ ಇಂಥ ಒಂದು ಇದನ್ನು ಯೋಗದಲ್ಲಿ ಕಂಡುಕೋಬಹುದು ಅನ್ನೋದನ್ನು ನಾವು ನೋಡಿದ್ವಿ.
1: ಷಟ್ ಕ್ರಿಯೆಗಳು ಅಂತ ಹೇಳ್ತಾರಲ್ಲ ಡಾಕ್ಟ್ರೆ,
0: ಹೌದು,
1: ಇವು ಹೇಗೆ ರೋಗ ಬಾರದಂತೆ ತಡೆಗಟ್ಟುತ್ತವೆ ಅಂತೀರಿ?
0: ನೌಲಿ, ದೌತಿ, ಬಸ್ತಿ, ತ್ರಾಟಕ ಇವುಗಳನ್ನೆಲ್ಲ ನಾವು ಷಟ್ಕ್ರಿಯೆಗಳಲ್ಲಿ ಸೇರಿಸ್ತೀವಿ. ನೌಲಿ ಅಂದರೆ ಕರುಳಿನ ಒಂದು ಒಳಗಡೆಯ ಇರ್ತಕ್ಕಂಥ ಕರುಳಿನಲ್ಲಿ ಅನೇಕ ರೀತಿಯಾದಂತಹ ನಾವು ತಿನ್ನುವಂಥ ಆಹಾರದಿಂದ ಕೊಳೆತಂಥ ಅಂಶಗಳು ಹುಟ್ಟಿಕೊಂಡು ಅಲ್ಲಿ ಗ್ಯಾಸ್ ತುಂಬಿಕೊಳ್ಳುವಂಥದ್ದು ಇಂಥದ್ದೆಲ್ಲ ಆಗುತ್ತೆ. ಯಾವುದೇ ಕಾಯಿಲೆ ಬರಬೇಕಾದ್ರೆ ಮಂದಾಗ್ನಿನೇ ಕಾರಣ ಅಂತ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ.
1: ಮಂದಾಗ್ನಿ ಅಂದ್ರೇನು?
0: ಮೆಟಬಾಲಿಕ್ ಆಕ್ಟಿವಿಟಿ ಕಡಿಮೆ ಆಗಿ ಜೀರ್ಣಶಕ್ತಿ ಆಗದೇ ಇರತಕ್ಕಂಥದ್ದಕ್ಕೆ ಮಂದಾಗ್ನಿ ಅಂತ ಕರಿತೀವಿ. ವಿಜ್ಞಾನದ ಪ್ರಕಾರ ಅವರು ಇವತ್ತು ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಜೀರ್ಣಶಕ್ತಿಯೇ ಈಗ ಮೂಲ ಅನ್ನುವಂಥದ್ದನ್ನ ಇವತ್ತು ಒಪ್ಕೊಳ್ತಾ ಇದ್ದಾರೆ. ಗಟ್ ಡಿಸಾರ್ಡರ್ ಅಂತಲೇ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಗಟ್ ಡಿಸಾರ್ಡರ್ ಮುಖ್ಯ ಅನ್ನುವಂಥದ್ದನ್ನು ಇವತ್ತು ಹೇಳ್ತಿದ್ದಾರೆ. ಆದರೆ ಸರ್ವೇ ರೋಗ ಭವಂತಿ ಮಂದಾಗ್ನವು ಅಂತೇಳಿ ಬಹಳ ಹಿಂದೆ ಶಾಸ್ತ್ರಗಳು ಹೇಳಿದೆ, ಯೋಗದಲ್ಲೂ ಹೇಳಿದ್ದಾರೆ. ಯೋಗದಲ್ಲಿ ಎಷ್ಟು ಊಟ ಮಾಡಬೇಕು, ಒಂದೇ ಸಲ ಊಟ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಅದರಲ್ಲೂ ಯೋಗ ಪ್ರಾರಂಭ ಮಾಡುವಾಗ ಕ್ಷೀರಾಜ್ಯ ಭೋಜನಂ ಅಂತ, ಅಂದರೆ ಮೊದಲು ಸ್ವಲ್ಪ ದಿವಸ ಬರೀ ಹಾಲು, ಅನ್ನ ಮತ್ತು ತುಪ್ಪ ಮಾತ್ರ ತೊಗೋಬೇಕು, ಆ ನಂತರದಲ್ಲಿ ಮಾಮೂಲಿ ಊಟ ಮಾಡಿದ್ರೂ ಸಹ ನಿಮಗೆ ಡೈಜೆಷನ್ ಎಲ್ಲ ನಾರ್ಮಲ್ ಆಗಿರುತ್ತೆ ಮತ್ತು ನಿಮ್ಮ ಸತ್ವಗುಣ ಯಾವಾಗ ಪ್ರಕೃತಿಯನ್ನು ಹೊಂದುತ್ತೋ ಆಗ ರಜೋಗುಣ ಮತ್ತು ತಮೋಗುಣ ತಾನಾಗೇನೆ ಶಾಂತವಾಗಿರುತ್ತೆ, ರೋಗಗಳು ಬರಲ್ಲ. ಸಾತ್ವಿಕನಿಗೆ ರೋಗ ಕಡಿಮೆ, ರಾಜಸಿಕ ಮತ್ತು ಮಾನಸಿಕ ತಾಮಸಿಕ ಇದು ಯಾರಿಗಿರುತ್ತೆ ಅವರಿಗೆ ರೋಗಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಷಟ್ಕ್ರಿಯೆಗಳಲ್ಲಿ ನಾವು ವಮನವನ್ನು ಮಾಡಿಸುವಂಥದ್ದು ಅಂತ ಹೇಳ್ತೀವಿ. ಅದಕ್ಕೆ ನವಲಿ ದೌತಿ, ದೌತಿ ಅಂದರೆ ವಾಂತಿ ಮಾಡಿಸೋದು ಅಂತ. ಅದರಲ್ಲಿ ವಮನ ದೌತಿ ಅಂದರೆ ಬರೀ ನೀರಿಗೆ ಉಪ್ಪಾಕ್ಬಿಟ್ಟು ಹೊಟ್ಟೆ ತುಂಬ ಕುಡಿಸಿ ಒಂದು 10 ಲೋಟ 15 ಲೋಟ ನಿಧಾನಕ್ಕೆ ಕುಡಿಬೇಕು, ಕುಡಿದು ವಾಂತಿ ಮಾಡೋಂಥದ್ದು. ವಾಂತಿ ಮಾಡಿಬಿಟ್ರೆ ಲಂಗ್ಸಲ್ಲಿ ಇರ್ತಕ್ಕಂಥ ಅನೇಕ ಡಿಸೀಸ್ಗಳು ಅಂದರೆ ಅದರ ಶಕ್ತಿ ಕುಂದುತ್ತೆ ಮತ್ತು ಉಸಿರಾಟಕ್ಕೆ ಜಾಸ್ತಿ ಸಹಾಯ ಮಾಡುವಂತೆ ಅದಾಗುತ್ತೆ ಅನ್ನುವಂಥದ್ದು. ಹಾಗೆಯೇ ಜಠರದಲ್ಲಿ ಇರ್ತಕ್ಕಂಥ ಕಫವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಬಟ್ಟೆಯನ್ನು ತುಂಡನ್ನು ತಗೊಂಡು 1 ಮೀಟ್ರ್ ಉದ್ದ ತಗೊಂಡು ಅದನ್ನು ನುಂಗ್ತಾ ಹೋಗೋದು, ಅದಕ್ಕೆ ಮುಂದಕ್ಕೆ ಜೇನುತುಪ್ಪ ಹಾಕ್ಕೊಂಡು ನುಂಗ್ತಾ ಹೋಗಬೇಕು. ಅದು ಒಂದೇ ದಿವಸದಲ್ಲಾಗಲ್ಲ, 10 ದಿವಸ 12 ದಿವಸ ಬೇಕಾಗುತ್ತೆ, ನಿಧಾನಕ್ಕೆ ನುಂಗೋದು ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ. ಆ ರೀತಿ ನುಂಗ್ತಾ ನುಂಗ್ತಾ ಆಮೇಲೆ ವಾಪಸ್ ಹಾಗೆ ತೆಗೆದುಬಿಟ್ರೆ ಅನೇಕ ಕಫರೋಗಗಳು ಹೊರಟೋಗುತ್ತೆ, ಇದರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬರೋದನ್ನು ತಡೆಗಟ್ಕೋಬಹುದು. ಹಾಗೇನೆ ನೌಲಿ, ದೌತಿ, ಬಸ್ತಿ, ಬಸ್ತಿ ಅಂದರೆ ಎನಿಮ ಕೊಡೋದು ಅಂತ. ಅದರಲ್ಲಿ ಯಾವ ರೀತಿ ನೀರಿನಲ್ಲಿ ಒಂದು ಕಮಲದ ದಂಟು ಅಂತ ಅಂದರೆ ಒಳಗಡೆ ಕೊಳವೆ ಥರ ಇರುತ್ತೆ, ಅದು

0: ಯಾವುದೇ ರೀತಿ ಹಾರಂ ಮಾಡಲ್ಲ. ಹಾಗಾಗಿ ಆ ಕಮಲದ ದಂಟಿನ ಮುಖಾಂತರ ನೀರನ್ನ ಗುದದ್ವಾರದ ಮುಖಾಂತರ ಕೊಟ್ಟು ಕರುಳನ್ನ ಕ್ಲೀನ್ ಮಾಡ್ಕೋಬೇಕು. ಅಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ್ದನ್ನು ಮಾಡಬೇಕು ಷಟ್ಕ್ರಿಯೆಗಳಲ್ಲಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ತ್ರಾಟಕ ಅಂದ್ರೆ ಯಾರಿಗೆ ದೃಷ್ಟಿದೋಷ ಇರುತ್ತೆ ಅಂತವರು ಒಂದು 3-4 meters ದೂರದಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿ ಅದನ್ನೇ ಏಕಾಗ್ರತೆಯಿಂದ ನೋಡ್ತಾ ಸಹಜವಾಗಿ ಉಸಿರಾಡ್ತಾ ಉಸಿರಾಟದ ಕಡೆ ಗಮನ ಕೊಟ್ಟು ಅದನ್ನೇ ನೋಡ್ತಾ ಇದ್ರೆ ಕಣ್ಣಿನಲ್ಲಿ ನೀರು ಬರುತ್ತೆ. ಅದನ್ನ ಬಂದ ತಕ್ಷಣ ಕಣ್ಣನ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು, ಯಾವಾಗ ಅದು ಸ್ಟಿಮ್ಯುಲೇಟ್ ಆಗಿರುತ್ತೆ, ಒಳಗಡೆ ಮಸಲ್ಸ್ ಎಲ್ಲ ಒಂಥರ ಬಿಗಿ ಬಂದಿರುತ್ತೆ, ಕಣ್ಣು ಮುಚ್ಕೊಂಡ ತಕ್ಷಣಲೇ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ. ಹೀಗೆ ಆಗೋದ್ರಿಂದ ದೂರದೃಷ್ಟಿ ಸಮೀಪ ದೃಷ್ಟಿ ಕಣ್ಣಿಗೆ ಬರತಕ್ಕಂಥ ಬೇರೆ ಕಾಯಿಲೆಗಳು ನರಗಳಿಂದ ಬರ್ಬೋದು, ಕಣ್ಣಿನ ಮಾಂಸಖಂಡಗಳಿಂದ ಬರ್ಬೋದು, ಇವುಗಳನ್ನೆಲ್ಲ ತಪ್ಪಿಸ್ಕೋಬೋದು ಅನ್ನುವಂಥದ್ದನ್ನ ಅಲ್ಲಿ ನೋಡ್ತೀವಿ. ಹಾಗೇನೆ ಕಪಾಲಭಾತಿ ಅಂತ, ನಾವು ಉಸಿರನ್ನು ದೀರ್ಘವಾಗಿ ತಗೊಂಡು ಒಂದೇ ಸಲ ಫೋರ್ಸ್ ಅಲ್ಲಿ ಬಿಟ್ಟಾಗ ಕಪಾಲ ಅಂದ್ರೆ ಕೆನ್ನೆ, ಬಾತಿ ಅಂದ್ರೆ ಶೈನಿಂಗ್ ಅಂತ, ಅಂದ್ರೆ ಹೊಳೆಯುವಂತ ಮುಖ ಆಗಬೇಕು. ಅಂದ್ರೆ ಮುಖದ ಮೇಲಿನ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಅಂಗಗಳಿಗೆ ಶಕ್ತಿಯನ್ನು ತುಂಬುವಂಥದ್ದು ಕಪಾಲ ಭಾತಿಯಿಂದ ಆಗುತ್ತೆ. ದೀರ್ಘವಾಗಿ ಒಂದ್ಸಲ ಉಸಿರು ತಗೋಬೇಕು, ಒಂದೇ ಸಲ ಫೋರ್ಸ್ ಅಲ್ಲಿ ಉಸಿರನ್ನು ಬಿಡಬೇಕು. ಆ ರೀತಿ ಬಿಟ್ಟಾಗ ಬ್ರೈನ್ಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅಂದ್ರೆ ಈ ಕಿವಿಯಲ್ಲಿ ಶಬ್ದ ಬರ್ತಕ್ಕಂಥದ್ದು, ಅನೇಕ ರೋಗಗಳು ಜತ್ರೂರ್ಧ್ವಗತ ರೋಗಗಳು ಅಂತಲೇ ಕರೀತಾರೆ. ಅಂದ್ರೆ ಕುತ್ತಿಗೆಯಿಂದ ಮೇಲ್ಪಟ್ಟು ಯಾವ್ಯಾವ ರೋಗಗಳು ಬರುತ್ತೋ ಅದನ್ನೆಲ್ಲ ಹೋಗಿಸ್ಕೋಬಹುದು ಅಂತ ಹೇಳ್ತಾರೆ. ಹಾಗೇನೆ ಆರೋಗ್ಯವಂತ ಮಕ್ಕಳು ಆಗಲಿಲ್ಲ, ಯಾವುದೋ ಒಂದು ಮೆಂಟಲಿ ರಿಟಾರ್ಡೆಡ್ ಹುಟ್ಟುಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಅಂದರೆ 3-5 or 6 months ಗೊತ್ತಾಗುತ್ತೆ. ಆ ರೀತಿ ಮೆಂಟಲಿ ರಿಟಾರ್ಡೆಡ್ ಮೈಲ್ ಸ್ಟೋನ್ ಡಿಲೇ ಆಗಿದೆ ಅಂದರೆ ಅದರ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ, ನಿಧಾನಗತಿಯಲ್ಲಿ ಆಗ್ತಾ ಇದೆ ಅಂದಾಗ ಅಂಥ ಮಕ್ಕಳಿಗೆ ಶೀರ್ಷಾಸನ ಮಾಡಿಸ್ಬೇಕು. ಪ್ರತಿದಿನ ಕೈನಲ್ಲಿ ಹಿಡ್ಕೊಂಡು ಶೀರ್ಷಾಸನವನ್ನು ಮಾಡಿಸೋದ್ರಿಂದ 1 minute, ಆಮೇಲೆ 1.5, 2 minutes, 2.5 minutes, 3 minutes, ಈ ರೀತಿ ಜಾಸ್ತಿ ವಾರ ವಾರಕ್ಕೆ ಜಾಸ್ತಿ ಮಾಡಿಕೊಂಡು 5 ನಿಮಿಷದವರೆಗೆ ಆ ಥರ ಹಿಡ್ಕೋಬೋದು ಕೈನಲ್ಲಿ. ಆ ಬ್ರೈನ್ಗೆ ಫೋರ್ಸಲ್ಲಿ ಬ್ಲಡ್ ಬರೋದ್ರಿಂದ ನಾರ್ಮಲ್ ಚೈಲ್ಡ್ ಥರನೇ ಅದು ಬಿಹೇವ್ ಮಾಡೋಕ್ಕೆ ಶುರು ಮಾಡುತ್ತೆ. ಇಲ್ಲದೆ ಹೋದರೆ ಸುಮ್ಮನೆ ಗಲಾಟೆ ಮಾಡೋದು, ಕಿರ್ಚೋದು, ಕೂಗೋದು, ಮನೆಯಲ್ಲಿ ಏನೇನೋ ವಸ್ತುಗಳನ್ನು ಎಸೆಯೋದು, ಮತ್ತು ಏನೇನೋ ಅದರದ್ದೇ ಆದ ಲೋಕದಲ್ಲಿರುತ್ತೆ. ಅದು ಮುಂದೆ ಸಮಾಜಕ್ಕೂ ಒಂಥರ ತೊಂದರೆ, ಮನೆಯವ್ರಿಗೂ ತುಂಬ ತೊಂದರೆಯಾಗಿ ಒದ್ದಾಡ್ತಿರೋದಂಥದ್ದನ್ನ ನಾವು ನೋಡ್ತೀವಿ. ಇದನ್ನು ಚಿಕ್ಕ ವಯಸ್ಸಿನಲ್ಲೇ ನಾವು ತಡಿಬೋದಾದಂಥದ್ದು ಈ ಯೋಗಾಸನದ ಶೀರ್ಷಾಸನ ಅನ್ನುವಂಥದ್ದನ್ನು ಮಾಡೋದ್ರಿಂದ ತಡಿಬೋದು.
1: ಯೋಗದ ಬಗ್ಗೆ ಇವತ್ತು ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಈ ಚಿಕಿತ್ಸಾತ್ಮಕವಾಗಿ ಯೋಗ ಮತ್ತು ಯೋಗವನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಬೇಕು, ಈ ಬಗ್ಗೆ ಸಂಶೋಧನೆಗಳನ್ನು ನಮ್ಮ ದೇಶದಲ್ಲಿ ನಡೆಸ್ತಾ ಇರುವಂತಹ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ನೀಡಬಹುದಾ ಡಾಕ್ಟ್ರೆ?
0: ಅನೇಕ ಸಂಸ್ಥೆಗಳು ಇತ್ತೀಚೆಗೆ ಅಂದರೆ 100-150 years ಈಚೆಗೆ ಈ ರೀತಿಯ ಸಂಶೋಧನೆ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ರೋಗಗಳನ್ನು ತಗೊಂಡೇ ಮಾಡ್ತಾ ಇದ್ದಾರೆ. ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂಥೇಳಿ ಮುಂಗೇರ್ ಅಂತ, ಅಲ್ಲಿ ಒಂದು ಸಂಶೋಧನೆಗಳನ್ನು ಸ್ಕಿನ್ ಮೇಲೆ ಮಾಡಿದ್ದಾರೆ, ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಮಾಡಿದ್ದಾರೆ. ಹಾಗೆ ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಯಲ್ಲಿ ಸಹ ಅನೇಕ ರೋಗಗಳ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸಾತ್ಮಕವಾದಂತಹ ರಿಸರ್ಚ್ಗಳನ್ನು ಮಾಡ್ತಾ ಇದ್ದಾರೆ. ಲೋನಾವಾಲಾದಲ್ಲಿ ಕೈವಲ್ಯ ಧಾಮದಲ್ಲೂ ಸಹ ಅನೇಕ ರೀತಿಯಾದಂಥ ಇದನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪ್ರಶಾಂತಿ ಕುಟೀರ ಅಂತ, ಅಲ್ಲಿ ಇತ್ತೀಚೆಗೆ ಡಯಾಬಿಟಿಸ್ ಮೇಲೆ ಇಡೀ ದೇಶದಲ್ಲಿ ಆ ಡಯಾಬಿಟಿಸ್ ರೋಗಿಗಳನ್ನು ಆರಿಸ್ಕೊಂಡು ಅವರಲ್ಲಿ ಈ ಯೋಗಗಳು ಕೆಲವು ಸ್ಪೆಸಿಫಿಕ್ ಆಸನಗಳು ಪ್ರಾಣಾಯಾಮಗಳನ್ನು ಹೇಳಿಕೊಟ್ಟು ಒಂದೊಂದು ವಾರದ ಕ್ಯಾಂಪ್ಗಳನ್ನು ಮಾಡಿ 3 ತಿಂಗಳು ಬಿಟ್ಟು ಮತ್ತೆ ಅದೇ ರೀತಿ ಕ್ಯಾಂಪ್ಗಳನ್ನು ಮಾಡಿ ಹೇಗೆ ಶುಗರ್ನ ವಿಥೌಟ್ ಡ್ರಗ್ಸ್ ಕಡಿಮೆ ಮಾಡ್ಕೋಬಹುದು ಅನ್ನುವಂಥದ್ದನ್ನು ಒಂದು ರಿಸರ್ಚ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಅವರು ಆಸ್ತಮಾದ ಮೇಲೆ ಮಾಡಿದಂಥ ರಿಸರ್ಚ್ ಕೂಡ ಬಹಳ ಪ್ರಶಸ್ತವಾದಂಥದ್ದಿದೆ. ಧೀರೇಂದ್ರ ಬ್ರಹ್ಮಚಾರಿ ಅಂತ ಡೆಲ್ಲಿನಲ್ಲಿ, ಶಿವಾನಂದ ಜ್ಞಾನಾಲಯ ಅಂತ ಹೇಳಿ ಋಷಿಕೇಶದಲ್ಲಿ, ಇಲ್ಲೆಲ್ಲ ಈಗ ರಿಸರ್ಚ್ಗಳು ಬೇಕಾದಷ್ಟು ಆಗ್ತಾ ಇದೆ. ಇತ್ತೀಚೆಗೆ ಯೋಗದಲ್ಲೇ PhDಯನ್ನು ಮಾಡ್ತಾ ಇರತಕ್ಕಂಥ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ PhDಯನ್ನು ಕೂಡ ಮಾಡ್ತಾ ಇದ್ದಾರೆ.
1: ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವ್ಯಾವುದು ಅಂತೀರಿ?
0: ಸಾಮಾನ್ಯವಾಗಿ ಆರೋಗ್ಯದ ಮೇಲೆ 5 ವಿಚಾರದ ಮೇಲೆ ಈ ಆರೋಗ್ಯ ನಿಂತಿರುತ್ತೆ. 1, ಅನುವಂಶೀಯ ಅಂತ ಕರಿತೀವಿ ನಾವು. ಅನುವಂಶೀಯವಾಗಿ ಬರತಕ್ಕಂಥ ರೋಗಗಳಲ್ಲಿ ಈ ಯೋಗಗಳು ಸ್ವಲ್ಪ ಮಟ್ಟಿಗೆ ಅವರಿಗೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು. ಹಾಗೆಯೇ ಆಹಾರನ ಹೇಗೆ ತಿನ್ನಬೇಕು ಅಂತ ನಮಗೆ ಗೊತ್ತು, ಬೇಯಿಸ್ಕೊಂಡು ತಿನ್ನಬೇಕು, ಯಾವುದನ್ನು ಹೇಗೆ ತಿನ್ನಬೇಕು ಅಂತೆಲ್ಲ ಗೊತ್ತು. ಆದರೆ ತಿನ್ನೋದನ್ನು ಯಾವಾಗ ನಿಲ್ಲಿಸಬೇಕು ಅಂತ ಗೊತ್ತಿಲ್ಲ ನಮ್ಮ ಜನಕ್ಕೆ. ಆ ತಿನ್ನೋದನ್ನು ಎಷ್ಟು ತಿನ್ನಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಆಹಾರವನ್ನು ಹಿತಬುಕ್, ಮಿತಬುಕ್, ಋತುಬುಕ್ ಅಂತ ಹೇಳ್ತೀವಿ ನಾವು. ಯಾವ ಋತುವಿನಲ್ಲಿ ಯಾವ ಆಹಾರವನ್ನು ತಗೋಬೇಕು, ಎಷ್ಟು ಹಿತವಾಗುತ್ತೆ ದೇಹಕ್ಕೆ ಅಂತ, ಹಿತ ಏನು ಅಂತ ಅನ್ನೋದೇ ಗೊತ್ತಿಲ್ಲದಂತೆ ಆಗ್ಬಿಟ್ಟಿದೆ. ಇವುಗಳಿಗೆಲ್ಲ ನಾವು ಯೋಗದ ಮುಖಾಂತರ ಆಹಾರವನ್ನು ಹೇಗೆ ಸೇವಿಸಬೇಕು ಅನ್ನುವಂಥ ಕ್ಲಾಸ್ಗಳನ್ನೇ ತಗೋಬೇಕಾಗತ್ತೆ. ಇನ್ನೊಂದು ವಿಶ್ರಾಂತಿ. ಇವತ್ತು ವಿಶ್ರಾಂತಿ ಅಂದರೆ ಯಾವಾಗಲೋ ತಗೋಬೋದು, ಮಧ್ಯಾಹ್ನನೂ ಮಲಗ್ಬೋದು, ಬೆಳಗ್ಗೆ ಏನಾದ್ರೂ ಮಲಗ್ಬೋದು, ರಾತ್ರಿ ನಿದ್ದೆ ಬಂದಿಲ್ಲ ಅದರಿಂದ ಬೆಳಗ್ಗೆ ಮಲಗಬೇಕು ಅಂತ ಇದೆ. ಹಾಗಿಲ್ಲ, ರಾತ್ರಿ ಯಾರಿಗೆ 8 ಗಂಟೆ ನಿದ್ದೆ ಮಾಡೋಕ್ಕಾಗಿಲ್ಲ ಅವರು ಬೆಳಗಿನ 4 ಗಂಟೆ ನಿದ್ದೆಗೆ ಮಾಡಿದರೆ ಸಾಕು,

0: ಅದು ಈಕ್ವಲ್ ಟು 8 ಅವರ್ಸ್ ಆಗ್ಬಿಡುತ್ತೆ. ಆದರೆ ದಿನನಿತ್ಯ ಬೆಳಗ್ಗೆ ಹೊತ್ತು ನಿದ್ದೆ ಮಾಡಬಾರ್ದು, ದಿವಾಸ್ವಪ್ನ ಅಂತ ಕರಿತೀವಿ, ಅದನ್ನು ಮಾಡಬಾರ್ದು. ಅದನ್ನು ಮಾಡೋದ್ರಿಂದ ನಮ್ಮ ಒಳಗಡೆ ಒಂದು ಗಡಿಯಾರ ಇದೆ, ದೇಹದ ಒಳಗಡೆನೆ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತ ಅದನ್ನು ಕರಿತೀವಿ, ಆ ಗಡಿಯಾರದ ವ್ಯತ್ಯಾಸ ಆಗ್ಬಿಡುತ್ತೆ. ಅಂದರೆ ಆ ಟೈಮ್ ತೋರಿಸುವಂಥದ್ದು ವ್ಯತ್ಯಾಸ ಆಗುತ್ತೆ ಅಂತೀವಲ್ಲ, ಹಾಗೇ ದೇಹದ ಒಳಗಡೆ ಇರತಕ್ಕಂಥ ಹಾರ್ಮೋನ್ಸ್ಗಳು ಕೂಡ ಎಷ್ಟು ಸೆಕ್ರೇಟು ಯಾವಾಗ ಆಗಬೇಕು ಇದೆಲ್ಲದೂ ದೇವರು ಬರೆದಿಟ್ಬಿಟ್ಟಿರ್ತಾನೆ. ಆದರೆ ನಾವು ಅದನ್ನೆಲ್ಲ ಉಲ್ಟ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈಗ. ಆದ್ದರಿಂದ ನಾವು ಅಂಥ ಆಹಾರವನ್ನು ಸೇವಿಸುವಾಗ ಮತ್ತು ವಿಶ್ರಾಂತಿಯನ್ನು ತಗೊಳ್ಳುವಾಗ ಕರೆಕ್ಟಾಗಿ ತೊಗೊಂಡ್ರೆ ಮಾತ್ರ ನಮಗೆ ಸರಿಯಾದ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇನ್ನು ಪರಿಸರದಲ್ಲಿ ಅಂದರೆ ಪರಿಸರ ಹೇಗಿರಬೇಕು, ಇವತ್ತು ನಾವು ಪರಿಸರ ಅಂದ ತಕ್ಷಣಲ್ಲೇ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸು, ಸರ್ವೈವಲ್ ಇಸ್ ದಿ ಫಿಟೆಸ್ಟು, ಎಕ್ಸ್ಪ್ಲಾಯ್ಟ್ ದಿ ನೇಚರು, ಈ ಎಲ್ಲ ಪ್ರಿನ್ಸಿಪಲ್ಗಳನ್ನು ನಾವು ನೋಡಿದ್ದೀವಿ. ಎಕ್ಸ್ಪ್ಲಾಯ್ಟ್ ದಿ ನೇಚರ್ ಅನ್ನೋದು ಭಾರತೀಯ ಸಂಸ್ಕೃತಿಯಿಂದ ಬಂದಿಲ್ಲ. ಎಕ್ಸ್ಪ್ಲಾಯ್ಟ್ ದಿ ನೇಚರ್ ಅಂದರೆ ನೇಚರ್ ಇರೋದೇ ನಮಗೆ, ನಾವು ಏನು ಬೇಕಾದ್ರೂ ಮಾಡ್ಬೋದು, ಅದನ್ನು ಮರ ಗಿಡ ಎಲ್ಲ ಕತ್ತರಿಸ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅಂತ ಯೋಚನೆ ಬಂದುಬಿಟ್ಟಿದೆ ಇವತ್ತು. ನೇಚರ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು, ಅದನ್ನು ಕಾಪಾಡಬೇಕು, ಅದಕ್ಕೆ ಪೂಜೆ ಮಾಡುವಂಥದ್ದು ಈ ಭಾರತೀಯ ಇದರಲ್ಲಿ ಸಂಸ್ಕೃತಿಯಲ್ಲಿ ಶ್ರೇಷ್ಠ. ಯಾಕೆಂದರೆ ನಾವು ಪೂಜೆ ಮಾಡೋದ್ರ ಮುಖಾಂತರ ಅದು ಮೂಢನಂಬಿಕೆ ಅಂತ ಅಂತಾರೆ ಅವರು, ಆದರೆ ಪೂಜೆ ಮಾಡೋದ್ರ ಮುಖಾಂತರನಾದರೂ ಮರ ಉಳಿಸ್ಕೋಬೋದು ಅನ್ನುವಂಥ ಒಂದು ಇದು ಈ ದೇಶದಲ್ಲಿ ಪ್ರಚಲಿತದಲ್ಲಿತ್ತು. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಒಬ್ಬ ಬದುಕಬೇಕಾದ್ರೆ ಇನ್ನೊಬ್ಬ ತುಳಿಬೇಕು ಅನ್ನುವಂಥದ್ದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಅದು ಈ ದೇಶದ ಇದಲ್ಲ. ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅದನ್ನು ಕೂಡ ಅಷ್ಟೇ. ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅಂದರೆ ನನ್ನ ತಮ್ಮನಿಗೆ ಅಥವಾ ನನ್ನ ತಂಗಿಗೆ ಯಾರಿಗೋ ಒಂದು ಮೆಂಟಲಿ ರಿಟಾರ್ಡ್ ಆಗಿದ್ದಾರೆ ಅವಳು ಅಂತಂದರೆ ನಾನು ಅವ್ರನ್ನ ಹೇಗೆ ನೋಡ್ತೀನಿ? ನಾನು ಸರ್ವೈವಲ್ ಇಸ್ ದಿ ಫಿಟೆಸ್ಟ್, ಅವ್ರನ್ನ ಕೊಂದುಬಿಟ್ಟಾದರೂ ಅವ್ರ ಭಾಗದಲ್ಲಿ ಬರುವಂಥ ಆಸ್ತಿ ನಾನು ಹೊಡ್ಕೊಂಡ್ಬಿಡ್ಬೇಕು ಅಂತ ನಾನು ನೋಡಲ್ಲ. ನಾನು ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ಅವ್ರನ್ನ, ಅಯ್ಯೋ ಪಾಪ ಈ ಥರ ಆಗಿದೆಯಲ್ಲ ಅನ್ನುವಂಥ ಒಂದು ಇದರಿಂದ ಕರುಣೆಯನ್ನು ತೋರಿಸ್ಕೊಂಡು ಅವರಿಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿಕೊಂಡು, ಅವ್ರ ಆಸ್ತಿ ಹೊಡಿಯೋಕೆ ಹೋಗಲ್ಲ, ನನ್ನ ತಂಗಿನೇ ಇವಳು ಆದ್ದರಿಂದ ಇವಳನ್ನ ಸರಿಯಾಗಿ ನೋಡ್ಕೋಬೇಕು, ನನ್ನ ತಮ್ಮನೇ ಇವನು ಇವನು ಸರಿಯಾಗಿ ನೋಡ್ಕೋಬೇಕು ಅನ್ನುವಂಥ ಒಂದು ಭಾವನೆ ಬರಬೇಕು. ಇವೆಲ್ಲ ಬರುವಂಥದ್ದು ಯೋಗದಿಂದ ಮಾತ್ರ ಸಾಧ್ಯ, ಇಲ್ಲದ್ರೆ ಈ ಎಮೋಷನಲ್ ಕ್ವೋಷಿಯೆಂಟು ಇಂಥದ್ದೆಲ್ಲ ಯಾವತ್ತೂ ಇರೋದಿಲ್ಲ. ಆದ್ದರಿಂದಾಗಿ ಅನೇಕ ಸಮಸ್ಯೆಗಳು ಮತ್ತು ರೋಗಗಳು ಬರೋದಕ್ಕಾಗತ್ತೆ. ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಬೇಕಾದಷ್ಟು ಕ್ರಮಗಳನ್ನು ಕೂಡ ಅನುಸರಿಸ್ಬೋದು. ಅಂಥ ಕ್ರಮಗಳಲ್ಲಿ ಓಂ ಹೇಳ್ತಾ ಇದ್ದರೆ ದ್ವೇಷಭಾವನೆ ಕಡಿಮೆ ಆಗ್ತಾ ಬರುತ್ತೆ. ದಿನ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಓಂ ಅಂತ ಸುಮ್ಮನೆ ಹೇಳ್ತಾ ಇದ್ರೆ ಸಾಕು, ಆತಂಕ ಆಂಗ್ಸೈಟಿ ಕಡಿಮೆ ಆಗುತ್ತೆ. ಹಾಗೆಯೇ ಒಂದು ನ್ಯೂರಾನ್ ಅಂತ ನರ್ವ್ ಸೆಲ್ ಅಂತ ಏನು ಹೇಳ್ತೀವಿ, ಅದು 20,000 ಕೊಬ್ಬಿನ ಜೀವಕೋಶಗಳನ್ನು ಸಂಗ್ರಹ ಮಾಡ್ಕೊಳ್ಳುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಒಂದು ಬೆರಳಿನ ತುದಿಯಲ್ಲಿ 50,000 ನರಕೋಶಗಳಿರುತ್ತೆ. ಅಂದರೆ ಇವೆಲ್ಲ ಯಾತಕ್ಕೆ ಇದೆಲ್ಲ ರಿಸರ್ಚ್ ಆಗಿದೆ ಅಂತಂದರೆ, ನಮ್ದೀಗ ಆಲ್ಫಾ ಬೀಟಾ ಡೆಲ್ಟಾ ಅಂಥೇಳಿ ಮೆದುಳಿನಲ್ಲಿ ವೇವ್ಸು ಹೋಗ್ತಾ ಇರುತ್ತೆ. ಆ ಡೆಲ್ಟಾ ವೇವ್ಸನ್ನ ಜಾಸ್ತಿ ಮಾಡಬೇಕು, ಆಲ್ಫಾ ವೇವ್ಸನ್ನು ಕಡಿಮೆ ಮಾಡಬೇಕು ಅಂತಂದರೆ ನಾವು ಈ ರೀತಿಯ ಓಂಕಾರವನ್ನು ಹೇಳೋದು, ಧ್ಯಾನ ಅಥವಾ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಪ್ರಾಣಾಯಾಮ ಮಾಡೋದು, ಇವುಗಳಿಂದ ಅವೆಲ್ಲ ಕಡಿಮೆ ಆಗಿರೋದನ್ನು ಇಇಜಿ ಅಂತ ಕರಿತೀವಿ ನಾವು, ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ. ಅದರ ಮೂಲಕ ಇವತ್ತು ಬೇಕಾದಷ್ಟು ರಿಸರ್ಚ್ಗಳು ನಿಮ್ಯಾನ್ಸಲ್ ಆಗಿದೆ. ಇದು ಯೋಗದ ಮುಖಾಂತರ ಹೇಗೆ ಮಾನಸಿಕ ರೋಗಗಳನ್ನು ತಡೆಯಬಹುದು ಅನ್ನುವಂಥದ್ದನ್ನು ಕೂಡ ಇವತ್ತು ಮಾಡಿರುವಂಥದ್ದನ್ನ ನಾವು ನೋಡ್ತೀವಿ.
1: ಡಾಕ್ಟರ್ ಚಂದ್ರಶೇಖರ್ ಅವರೇ, ಯೋಗವನ್ನು ಅಂದರೆ ವಿಶೇಷವಾಗಿ ಆಸನವನ್ನು ತುಂಬ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಉಸಿರಾಟದ ಸಮೇತ, ಅಂದರೆ ಯೋಗದಲ್ಲಿ ಹೇಳೋ ಹಾಗೆ ಉಸಿರನ್ನು ಬಿಡುವಾಗ ಉಸಿರು ಬಿಡಬೇಕು, ಉಸಿರನ್ನು ತಗೊಳ್ಳುವಾಗ ಉಸಿರನ್ನು ತಗೋಬೇಕು, ಉಸಿರನ್ನು ನಿಲ್ಲಿಸಬೇಕಾದಾಗ ಉಸಿರನ್ನು ಒಳಗಡೆನೆ ನಿಲ್ಲಿಸ್ಕೋಬೇಕು. ಹೀಗೆ ಉಸಿರಾಟದ ಸಮೇತ ಯೋಗವನ್ನು ಮಾಡಬೇಕು. ಮತ್ತು ಆಸನ ಅಂದರೆ ಅದು ಒಂದು ವಿಜ್ಞಾನ ಅಂತ. ಹಾಗಾಗಿ ಇದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡೋದು ಹೇಗೆ?
0: ಇದನ್ನು ಪೂನಾದಲ್ಲಿ ಬಿ ಕೆ ಎಸ್ ಅಯ್ಯಂಗಾರರು ರಮಾಮಣಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅಂತೇಳಿ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ತೆಗೆದಿದ್ದಾರೆ. ಅವರು ಮಾಡಿರ್ತಕ್ಕಂಥ ಅನೇಕ ರಿಸರ್ಚ್ಗಳು ನಮ್ಮ ಕಣ್ಮುಂದೆ ಬರುತ್ತೆ. ಬೆನ್ನುಮೂಳೆ ಸೊಟ್ಟಾಗಿರೋದಿರ್ಬೋದು ಅಥವಾ ಫ್ರ್ಯಾಕ್ಚರ್ ಆದಮೇಲೆ ನಡೆಯೋಕ್ಕೆ ಆಗಲ್ಲ, ಅವರಿಗೆ ಸ್ವತಃ ಅವರಿಗೇ ಫ್ರ್ಯಾಕ್ಚರ್ ಆದಾಗ ನಿಮಗೆ ಇನ್ನೂ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗಲೂ ಸಹ ಅವರು ಕೆಲವು ಆಸನಗಳನ್ನು ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಂಡಿರತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಹಾಗೆಯೇ ಉಸಿರಾಟ ತಗೊಳ್ಳೋದು ಬಿಡೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಪೂರಕ ರೇಚಕ ಅಂತ ಕರಿತೀವಿ, ಹಿಡಿದಿಟ್ಕೊಳ್ಳೋದಕ್ಕೆ ಕುಂಭಕ ಅಂತ ಕರಿತೀವಿ. ಇಲ್ಲಿ ಹಿಡಿದಿಟ್ಕೊಳ್ಳುವಂಥದ್ದು ಆಸನಗಳಲ್ಲಿ ಸಾಮಾನ್ಯವಾಗಿ ಬಹಳ ಕಡಿಮೆ, ಇದರಲ್ಲಿ ಪೂರಕ ರೇಚಕನೇ ಮುಖ್ಯ. ಪೂರಕ ಒಂದು ಮಿನಿಮಮ್ ಒಂದು 15-20 ಸೆಕೆಂಡ್ಗಳು ಮೊದಲು ಹಿಡಿದಿಟ್ಕೋಬೇಕು, ನಂತರ 30 ಸೆಕೆಂಡ್ವರೆಗೆ ಅಂದರೆ 1/2 ನಿಮಿಷದವರೆಗೆ ಹಿಡಿದಿಟ್ಕೊಳ್ಳೋಂಥವ್ರು ಇದ್ದಾರೆ, ಅಂದರೆ ತಗೊಳ್ಳುವಂಥವ್ರು ಇದ್ದಾರೆ, ಬಿಡುವಂಥವ್ರು ಇದ್ದಾರೆ. ಹಾಗೆ ಮಿನಿಮಮ್ 15 ಸೆಕೆಂಡ್ ತಗೊಳ್ಳುವಂಥದ್ದು, 15 ಸೆಕೆಂಡ್ ಬಿಡುವಂಥದ್ದು ಮೊದಲಿಂದ ಅಭ್ಯಾಸ ಮಾಡ್ಕೊಂಡು ಬರಬೇಕು. ಮತ್ತು ಒಂದು ಆಸನ ಅಂದರೆ ಮಿನಿಮಮ್ ಒಂದು 5-10 ನಿಮಿಷಗಳು ಮಾಡಬೇಕಾಗತ್ತೆ. ನಾವು ಸುಮ್ಮನೆ ಎಕ್ಸಸೈಸ್ ಥರ ಒಂದು ಉಸಿರು ತಗೊಳ್ಳೋದು, ಕೈ ಬಿಟ್ಬಿಡೋದು, ಮತ್ತೆ 2ನೇ ಉಸಿರು ತಗೊಳ್ಳೋದು, ಇನ್ನೊಂದು ಸ್ಥಿತಿಗೆ ಹೋಗೋದು ಆಗಬಾರ್ದು. ಯಾಕೆಂದ್ರೆ ಸ್ಥಿರ ಸುಖಮ್ ಆಸನಂ ಅಂದ್ರೆ ಸ್ಥಿರತೆ ಮತ್ತು ಸುಖ ಎರಡನ್ನೂ ಕೊಡಬೇಕು, ಸ್ಟೆಬಿಲಿಟಿನೂ ಕೊಡಬೇಕು ಬಾಡಿಗೆ ಮೈಂಡ್ಗೆ, ಮತ್ತು ಸುಖವನ್ನು ಕೊಡಬೇಕದು. ಆ ಆಸನ

0: ಮಾಡುವಾಗ ಇನ್ನೊಂದಷ್ಟು ಇರಬೇಕು ಈ ಆಸನದಲ್ಲಿ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು. ಅಯ್ಯೋ ಸುಸ್ತಾಗ್ತಾ ಇದೆ, ಕೈ ಬಿಟ್ಬಿಡ್ತೀನಿ, ಕಾಲು ಬಿಟ್ಬಿಡ್ತೀನಿ ಅಂದರೆ ಅದು ಆಸನ ಆಗಲ್ಲ, ಅದು ಎಕ್ಸರ್ಸೈಸ್ ಆಗುತ್ತೆ. ಆ ರೀತಿ ನಾವು ಮನಸ್ಸಿಟ್ಟು ಅದನ್ನು ಮಾಡಿದರೆ ಮಾತ್ರ ಅದು ನಮಗೆ ಶಕ್ತಿಯನ್ನು ತುಂಬುತ್ತೆ, ಮನಸ್ಸಿಗೂ ಶರೀರಕ್ಕೂ ಶಕ್ತಿಯನ್ನು ತುಂಬುತ್ತೆ. ಹಾಗಾಗಿ 5-5 ನಿಮಿಷ 10-10 ನಿಮಿಷ ಒಂದು ಆಸನವನ್ನು ಮಾಡಬೇಕು. ಮತ್ತು ವೇಮನ ಅಂತ ಒಬ್ಬರು ಆಂಧ್ರದಲ್ಲಿ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ, ವಿನಾವಿನ್ಯಾಸಿನ ಆಸನಂ ನಾ ಸಿದ್ಧತೆ. ಆಸನ ಸಿದ್ಧಿಯಾಗಬೇಕಾದ್ರೆ ವಿನ್ಯಾಸಗಳ ಮೂಲಕ ಮಾಡಬೇಕು. ಅಂದರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿ, ಇನ್ನೊಂದು 1-2-3-4 ಅಂತ ಹೇಗೆ ನಾವು ಆಜ್ಞೆಗಳನ್ನು ಕೊಡ್ತೀವೋ ಆ ರೀತಿ ಆಜ್ಞೆಗಳನ್ನು ಕೊಟ್ಕೊಂಡು ಹೋಗಬೇಕು. ವಿನ್ಯಾಸಗಳನ್ನು ಮಾಡಿಕೊಂಡು ಆಸನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸ್ಥಿತಿಯಲ್ಲಿ ನಾನು ಹೇಳಿದಾಗೆ 5-10 ನಿಮಿಷ ಒಂದೊಂದು ಆಸನದ ಸ್ಥಿತಿಯಲ್ಲಿ ಇರಬೇಕು.
1: ಈಗ ಆಸನಗಳನ್ನು ಮಾಡೋದಕ್ಕೆ ಒಂದಷ್ಟು ಪ್ರೋಟೋಕಾಲ್ಗಳನ್ನು ಸಿದ್ಧಪಡಿಸ್ಬಿಟ್ಟಿದ್ದಾರೆ, ತಮಗೆ ಗೊತ್ತಿದೆ ಅದು. ಅಂದರೆ ಯಾವ ಆಸನ ಮೊದಲಿಗೆ ಮಾಡಬೇಕು, ಯಾವ ಆಸನ ನಂತರ ಮಾಡಬೇಕು, ಯೋಗಾಸನವನ್ನು ಆರಂಭ ಹೇಗೆ ಮಾಡಬೇಕು, ಅಂತ್ಯ ಹೇಗೆ ಗೊಳಿಸ್ಬೇಕು, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಚಿಕಿತ್ಸಾತ್ಮಕವಾಗಿ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ರೆ ಅಲ್ಲಿ ಯಾವ ರೀತಿಯ ಪ್ರೊಸೀಜರ್ ಇರಬೇಕು, ಈ ಥರದ್ದೆಲ್ಲ ಹೇಳ್ತಾರಲ್ಲ. ಈಗ ಯೋಗ ನಾನು ಮಾಡಬೇಕು, ಮನೆಯಲ್ಲಿ ನಾನು ಆಸನ ಮಾಡಬೇಕು ಅಂದರೆ ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾಡ್ಕೊಳ್ಳೋಕೆ ಬರಲ್ವಾ, ಅಥವಾ ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆಯಾ, ಯಾವುದಾದ್ಮೇಲೆ ಯಾವುದು ಏನು ಯಾವ ರೀತಿ, ಅದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಹೌದು, ಪ್ರೈಮರಿ ಆಸನ ಅಂತ ಇದೆ, ಅದಾದ ನಂತರದಲ್ಲಿ ಅಡ್ವಾನ್ಸ್ಡ್ ಆಸನಗಳನ್ನು ಮಾಡಬೇಕಾಗುತ್ತೆ. ಅಡ್ವಾನ್ಸ್ಡ್ ಆಸನಗಳನ್ನೇ ಮೊದಲು ಮಾಡಿಬಿಡ್ತೀನಿ, ನನಗೆ ಬಂದ್ಬಿಡುತ್ತೆ ಶೀರ್ಷಾಸನ, ನಿಂತ್ಕೊಂಡ್ಬಿಡ್ತೀನಿ ಶೀರ್ಷಾಸನದಲ್ಲಿ, ಆ ರೀತಿ ಯಾವುದೇ ಅಡ್ವಾನ್ಸ್ಡ್ ಆಸನಗಳನ್ನು ಡೈರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಒಂದು ರಕ್ತ ಚಲನೆ ಒಂದೇ ಥರ ಇರುತ್ತೆ, ಆ ಚಲನೆಯನ್ನು ಗ್ರ್ಯಾಜುಯಲ್ಲಾಗಿ ಬದಲಾಯಿಸ್ಕೋಬೇಕು. ನಾವು ಯಾವುದೋ ಒಂದು ಅಂಗಕ್ಕೆ ತಲುಪಿಸ್ಬೇಕು ಜಾಸ್ತಿ ರಕ್ತನ ಅಂದರೆ ಆ ಜಾಗಕ್ಕೆ ನಿಧಾನಕ್ಕೆ ತಲುಪಿಸ್ಬೇಕು, ಒಂದೇ ಸಲ ಫೋರ್ಸಲ್ಲಿ ತಲುಪಿಸುವಂಥ ಒಂದು ಆಸನನ ನಾವು ಮಾಡೋಕ್ಕೆ ಹೋಗಬಾರ್ದು. ನಿಧಾನಗತಿಯಲ್ಲಿ ಆಸನವನ್ನು ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ಆಸನವನ್ನು ಮಾಡಿ ಯಾವುದೇ ಚಿಕಿತ್ಸಾತ್ಮಕವಾಗಿ ಮಾಡಬೇಕಾದ್ರೂ ಮೊದಲನೇ ದಿವಸನೇ ಅವನಿಗೆ ಚಿಕಿತ್ಸೆಗೋಸ್ಕರ ಬಂದಿದ್ದಾನೆ, ಚಿಕಿತ್ಸಾ ಆಸನ ಹೇಳ್ಕೊಟ್ಬಿಡ್ಬೇಕು, ಅದು ಒಂದೇ ಆಸನ ಹೇಳ್ಕೊಟ್ಬಿಡ್ಬೇಕು ಅಂತಲ್ಲ, ಎಲ್ಲರಿಗೂ ಪ್ರೈಮರಿ ಆಸನದಿಂದ ಪ್ರಾರಂಭ ಮಾಡಬೇಕು. ಆಸನದ ಎಲ್ಲ ಪ್ರಾರಂಭಕ್ಕೆ ಮುಂಚೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ದೈವಿ ಪ್ರಾರ್ಥನೆ ಮಾಡೋದ್ರಿಂದ, ಸೂರ್ಯನ ಪ್ರಾರ್ಥನೆ ಮಾಡೋದ್ರಿಂದ ಒಂದು ಮನಸ್ಸು ಒಂದು ಸ್ಟಡಿ ಆಗುತ್ತೆ. ಅದಾದ ಮೇಲೆ ಓಂಕಾರವನ್ನು ಒಂದು 3-4 ಸಲ ಹೇಳಬೇಕು. ಅದಾದ ಮೇಲೆ ಆಸನವನ್ನು ಪ್ರಾರಂಭ ಮಾಡಬೇಕು. ಸಡನ್ನಾಗಿ ಸುಮ್ಮನೆ ನಿಂತ್ಕೊಂಡ ತಕ್ಷಣವೇ ಆಸನ ಮಾಡುವಂಥದ್ದಲ್ಲ.
1: ಈ ಸೂರ್ಯ ನಮಸ್ಕಾರ ಮಾಡಬೇಕು ಮೊದಲಿಗೆ ಅಂತ ಹೇಳಲಾಗುತ್ತೆ.
0: ಇದು ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಒರಿಸ್ಸಾದ ಒಬ್ಬ ರಾಜ ಮಾಡಿದಂಥ, ಅಲ್ಲಿಂದ ಪ್ರಾರಂಭ ಆಯಿತು ಈ ರೀತಿ 10-12 ಅಂಕಗಳನ್ನು ಕೊಟ್ಟು ಮಾಡಿಸುವಂಥದ್ದು. ಅದಕ್ಕೆ ಮುಂಚೆ ಸೂರ್ಯ ನಮಸ್ಕಾರ ಅಂತ ಇರಲಿಲ್ಲ. ಸೂರ್ಯನ ಹೋಮ ಮಾಡೋದು, ಸೂರ್ಯನ ಯಜ್ಞ ಮಾಡೋದು, ಅದರ ಸುತ್ತಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದು ಮಾತ್ರ ಇತ್ತು. ಇದಾದಮೇಲೆ ಇದು ಪ್ರಚಲಿತವಾಯಿತು. ಅದಾದಮೇಲೆ ಬೇರೆ ಬೇರೆ ಶಾಲೆಗಳು ಬೇರೆ ಬೇರೆ ಸೂರ್ಯ ನಮಸ್ಕಾರಗಳನ್ನು ಇವತ್ತು ಮಾಡಿಸ್ತಾ ಇದ್ದಾರೆ. 12 ಅಂಕೆಯಲ್ಲಿ ಮಾಡಿಸ್ತಾರೆ, 16 ಅಂಕೆಯಲ್ಲಿ ಮಾಡಿಸ್ತಾರೆ, 10 ಅಂಕೆಯಲ್ಲಿ ಮಾಡಿಸ್ತಾರೆ. ಈ ಥರ ಸೂರ್ಯ ನಮಸ್ಕಾರ ಬಂದಿದೆ. ಬಂದಿರೋದೇನೆಂದರೆ ಇವುಗಳು ಬೇರೆ ಬೇರೆ ಆಸನಗಳ ಒಂದು ಒಟ್ಟು ಮಾಡಿ ಮಾಡಿಸಿರುವಂಥ ಸೂರ್ಯ ನಮಸ್ಕಾರನ ಒಟ್ಟು ಮಾಡಿದ್ದಾರೆ. ಆದರೆ ಇದು ಒಂಥರ ಎಕ್ಸರ್ಸೈಸ್ ಥರ ಇವತ್ತು ಫಸ್ಟ್ ಮಾಡ್ತಾರೆ. ಅದರಿಂದ ಶಿಥಿಲೀಕರಣ ವ್ಯಾಯಾಮದಂಗೆ ಆಗುತ್ತೆ, ಅಂದರೆ ದೇಹಗಳು ಸಡಿಲಗೊಳ್ಳಕ್ಕೆ, ಬೇರೆ ಬೇರೆ ಜಾಯಿಂಟ್ಸ್ಗಳು ಸಡಿಲಗೊಳ್ಳಕ್ಕೆ ಒಂದು ಅವಕಾಶ ಆಗುತ್ತೆ.
1: ಅಂತ್ಯ ಮಾಡೋದು ಹೇಗೆ ಸರ್? ಯೋಗ
0: ಅಂತ್ಯ ಮಾಡೋದು ಪ್ರಾರ್ಥನೆಯಿಂದಲೇ ಅಂತ್ಯ ಮಾಡಬೇಕು. ಶವಾಸನ ಪ್ರತಿಯೊಬ್ಬರೂ ಮಾಡಲೇಬೇಕು, ಯಾರೇ ಚಿಕಿತ್ಸಾತ್ಮಕ ಯೋಗದಲ್ಲಿರಲಿ ಅಥವಾ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡುವಂಥವ್ರಿರಲಿ, ಶವಾಸನದಿಂದ ಅಂತ್ಯ ಮಾಡಬೇಕು. ಶವಾಸನ ಮಾಡಿದ ಮೇಲೆ ಎದ್ದು ಕೂತ್ಕೊಂಡು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಆಮೇಲೆ ಅಂತ್ಯವನ್ನು ಮಾಡಬೇಕಾಗುತ್ತೆ.
1: ಡಾಕ್ಟ್ರೇ, ಈಗ ಬಿ ಕೆ ಎಸ್ ಅಯ್ಯಂಗಾರ ಬಗ್ಗೆ ತಾವು ಹೇಳಿದ್ರಿ, ಅವರು ಒಂದಷ್ಟು ಪರಿಕರಗಳನ್ನು ಬಳಸ್ಕೊಂಡು ಆಸನವನ್ನು ಹಾಕಿಸ್ತಾ ಇದ್ರಂತೆ. ಅಂದರೆ ಈಗ ನನಗೆ ಶೀರ್ಷಾಸನ ಹಾಕಕ್ಕೆ ಬರಲ್ಲಪ್ಪ, ಗೋಡೆಯ ಸಪೋರ್ಟ್ ತಗೊಂಡು ಬೆಲ್ಟು ಮತ್ತು
0: ಹಗ್ಗಗಳು
1: ಹಗ್ಗ ಇದನ್ನೆಲ್ಲ ಬಳಸಿ ಆ ಶೀರ್ಷಾಸನವನ್ನು ವೈಜ್ಞಾನಿಕವಾಗಿ ಆ ವ್ಯಕ್ತಿಗೆ ಹಾಕಿಸ್ಬಿಟ್ಟು ಅದರ ಲಾಭವನ್ನು ಅವ್ರಿಗೆ ಕೊಡೋ ರೀತಿಯಲ್ಲಿ ಈ ತರಹದ ಆಸನಗಳನ್ನು ಮಾಡಬಹುದೇ?
0: ಅಲ್ಲ, ಈ ಥರನೇ ಮಾಡೋದು ಸುಲಭ ಮಾಡಿಕೊಡೋದಕ್ಕೋಸ್ಕರ ಅದು ಮಾಡಿದ್ದಾರೆ ಅಷ್ಟೇ, ಅದರಲ್ಲೇನು ತಪ್ಪಿಲ್ಲ. ಚೇರ್ಗಳನ್ನು ಬಳಸ್ಕೊಂಡು ತ್ರಿಕೋಣಾಸನ ಮಾಡೋಂಥದ್ದು, ದಂಡ ಬಳಸ್ಕೊಂಡು ತ್ರಿಕೋಣಾಸನ ಮಾಡುವಂಥದ್ದು, ಇದೆಲ್ಲ ಮಾಡಿಸೋದ್ರಿಂದ ಏನಾಗುತ್ತೆ, ಬೆನ್ನುಮೂಳೆ ನೇರವಾಗೇ ಇಟ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಮುಂಚೆ ಆ ರೀತಿ ಯಾರೋ ಹೇಳ್ಕೊಟ್ಟಿಲ್ಲದೆ ಇರೋದ್ರಿಂದ, ಯಾರೋ ಒಬ್ಬರು ಇನ್ನೊಬ್ಬರು ಇನ್ಸ್ಟ್ರಕ್ಟರ್ ಮಾಡಿಸ್ತಾ ಇದ್ದುದರಿಂದ ಅವರು ಹೇಗೆ ಮಾಡಿಸ್ತಿದ್ರು ಅದ್ರ ಪ್ರಕಾರ ಮಾಡಿಸ್ತಿದ್ರು. ಆದರೆ ಬಿ ಕೆ ಎಸ್ ಅಯ್ಯಂಗಾರ್ ಬಂದ ಮೇಲೆ ಅದಕ್ಕೆ ಅದರದ್ದೇ ಆದ ಒಂದು ಬೇರೆ ಪರಿಕಲ್ಪನೆಗಳು ಇವತ್ತು ಎಲ್ಲ ಶಾಲೆಗಳಲ್ಲಿ ಬಂದಿದೆ. ಸುಲಭವಾಗಿ ಹೇಗೆ ಮಾಡಿಸ್ಬೋದು ಅನ್ನೋದು ಗೊತ್ತಾಗಿದೆ ಎಲ್ರಿಗೂ. ಈಗ
1: ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಸಾಮಾನ್ಯವಾಗಿ ಇವತ್ತು ಯೋಗನ ಹೆಚ್ಚು ಜನ ತಮ್ಮ ಒಂದು ರೋಗಗಳಿಗೆ ಬಳಸ್ಕೊಳ್ಳೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ನಾವು ರೋಗಗಳಿಗೆ ಬಳಸ್ಕೊಳ್ಳೋದು ಒಂದು ಇರಲಿ, ಒಂದು ಹಂತದಲ್ಲಿ ಒಳ್ಳೇದು, ಆದರೆ ನಾವು ಯೋಗ ಕಲಿಯಕ್ಕೆ ಹೋಗುವಾಗಲೇ ಆ ಯೋಚನೆ ಇಟ್ಕೊಂಡು ಹೋಗೋದು ಬೇಡ ಅಂತ ಎಲ್ಲರಿಗೂ ಒಂದು ಮನವಿ ಮಾಡ್ಕೊಂಡು

0: ಹೇಳ್ಕೊಡ್ತೀನಿ, ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಬೆಂಗಳೂರಿಗೆ ಟಿಕೆಟ್ ತಗೊಳ್ಳಿ, ಮಧ್ಯ ಶ್ರೀರಂಗಪಟ್ಟಣದಲ್ಲಿ ಇಳಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಯೋಗದ ಮೂಲ ಉದ್ದೇಶ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಅಂದ ತಕ್ಷಣ ಅಯ್ಯೋ ಆ ಲೆವೆಲ್ಲು ಅಂತ ಏನೋ ಬಹಳ, ಸಾಕ್ಷಾತ್ಕಾರ ಅನ್ನೋ ಪದಾನೇ ನಿಮಗೆ ಹೆದರಿಕೆ ಬರೆಸುವಂತ ಪದ ಇರ್ಬೋದು, ಅಥವಾ ಪದ ಕೇಳಿಲ್ಲ ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು. ಬಹಳ ಸುಲಭ ಅದು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಬೇರೆ ಏನಿಲ್ಲ, ಎರಡು ಟೆಸ್ಟ್ ಟ್ಯೂಬ್ನಲ್ಲಿ, ಒಂದು ಟೆಸ್ಟ್ ಟ್ಯೂಬಲ್ಲಿ ಆಕ್ಸಿಜನ್ ಇದೆ, ಇನ್ನೊಂದು ಟೆಸ್ಟ್ ಟ್ಯೂಬ್ನಲ್ಲಿ ಹೈಡ್ರೋಜನ್ ಇದೆ, ಜಲಜನಕ ಇದೆ, ಆಮ್ಲಜನಕ ಇದೆ. ಆದರೆ ಎರಡನ್ನು ನೋಡ್ಬಿಟ್ಟು ನೀವು ಆಕ್ಸಿಜನ್ ಇದೆಯಾ ಇಲ್ಲ ಗೊತ್ತಾಗಲ್ಲ, ಹೈಡ್ರೋಜನ್ ಕಾಣುತ್ತಾ ಕಾಣಲ್ಲ. ಆದರೆ ಅದೇ ಅದರದ್ದೇ ಆದಂಥ ಟೆಸ್ಟ್ಗಳು ಮಾಡಿದಾಗ ಯಾವುದೋ ಒಂದು ಕ್ಯಾಂಡಲ್ ಇಟ್ಕೊಂಬಂದು ಆಕ್ಸಿಜನ್ ಇರುವಂಥ ಇದಕ್ಕೆ ಹಾಕಿದ ತಕ್ಷಣ ಬುಗ್ ಅಂತ ಹತ್ಕೊಳ್ಳುತ್ತೆ, ಅಂದರೆ ಇದರೊಳಗೆ ಆಕ್ಸಿಜನ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ಎರಡು ಟೆಸ್ಟ್ ಟ್ಯೂಬ್ ಹತ್ತಿರ ಇಟ್ಕೊಂಡಾಗ ಅಲ್ಲಿ ನೀರು ಡ್ರಾಪ್ ಬೈ ಡ್ರಾಪ್ ಬೀಳುತ್ತೆ. ಅಂದರೆ ಎರಡು ಕಾಣದೇ ಇರುವಂಥ ವಸ್ತುಗಳಿಂದ ಒಂದು ಕಾಣುವಂಥ ವಸ್ತು ನಿಮಗೆ ಸಿಕ್ತು. ಅಂದರೆ ಒಂದು ಮನಸ್ಸು, ಒಂದು ಆತ್ಮ ಎರಡನ್ನೂ ನೀವು ನೋಡ್ಕೊಳ್ಳೋಕ್ಕಾಗಲ್ಲ. ಆದರೆ ಸಾಕ್ಷಾತ್ಕಾರ ಆದಾಗ ನೀರು ಹೇಗೆ ಕಾಣಿಸ್ತಾ ಇದೆಯೋ ಹಾಗೆಯೇ ನಿಮಗೂ ಪರದೆ ಸರಿಸಿದರೆ, ಇಂದ್ರಿಯಗಳನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಯಾವ ರೋಗಗಳು ಬರಲ್ಲ. ಹಾಗಾಗಿ ಎಲ್ಲ ಇಂದ್ರಿಯಗಳನ್ನು, ಅಂದರೆ ಇಲ್ಲಿ ಎಲ್ಲ ಅಂದ ತಕ್ಷಣದಲ್ಲೇ ಮನಸ್ಸು ಕೂಡ ಒಂದು ಇಂದ್ರಿಯ ಅಂತ ಹೇಳಿದೆ, ಮತ್ತು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಂತ ಹೇಳ್ತೀವಿ. ಪಂಚ ಜ್ಞಾನೇಂದ್ರಿಯ ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಪಂಚ ಕರ್ಮೇಂದ್ರಿಯ ಅಂದರೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ ಕಾಲುಗಳು, ಮಲಮೂತ್ರಗಳನ್ನು ಹೊರಗಡೆ ಹಾಕುವಂಥ ಅಂಗಗಳು, ಇವುಗಳನ್ನೆಲ್ಲ ನಾವು ಮಾತನ್ನು ಹೊರಡಿಸುವಂಥ ಅಂಗ, ಇದಕ್ಕೆ ಕರ್ಮೇಂದ್ರಿಯಗಳು ಅಂತ ಕರಿತೀವಿ. ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ನಮಗೆ ಬೇಕಾದಾಗ, ಅಂದರೆ ನಮಗೆ ಇಂಪಲ್ಸಸ್ ಅಂತ ಕರಿತೀವಿ, ಅಂದರೆ ಯಾವಾಗ ನಮಗೆ ಬೇಕೋ ಅದಕ್ಕೆ ಮಾತ್ರ ಬಳಸ್ಕೊಳ್ಳುವಂಥದ್ದು. ಈ ರೀತಿ ಮಾಡಿದಾಗ ಮತ್ತು ಮೌನವನ್ನು ಹೆಚ್ಚು ಅಭ್ಯಾಸ ಮಾಡಿದಾಗ ನಾವು ಒಳ್ಳೆಯ ಯೋಗಿಗಳಾಗ್ತೀವಿ. ಮತ್ತು ಯೋಗಿಗಳು ಅಂದ ತಕ್ಷಣವೇ ನಾವೇನೋ ಕಾಯಿ ಬಟ್ಟೆ ಉಟ್ಕೊಂಡು ಹೋಗಬೇಕು ಅಂತಿಲ್ಲ. ಸಾಮಾನ್ಯ ಸಂಸಾರಸ್ಥನೂ ಕೂಡ ಎಲ್ಲ ಯೋಗವನ್ನು ಮಾಡಿಕೊಂಡು ಅವನ ಜೀವನವನ್ನು ಸುಖಮಯವನ್ನಾಗಿ ಮಾಡ್ಕೊಳ್ಳುವಂಥದ್ದು, ಅಷ್ಟನ್ನೇ ಯೋಗಿ ಅಂತ ಕರಿತೀವಿ. ಹೊರತು ಯೋಗಿ ಅಂದ ತಕ್ಷಣವೇ ಎಲ್ಲರೂ ಹಿಮಾಲಯದಲ್ಲಿ ಇರಬೇಕು ಅನ್ನುವಂಥ ಅಭಿಪ್ರಾಯ ಅಲ್ಲ.
1: ಒಳ್ಳೆಯದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಇದುವರೆಗೂ ಯೋಗ ಚಿಕಿತ್ಸೆ ಮತ್ತು ಚಿಕಿತ್ಸಾತ್ಮಕ ಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಚಿಕಿತ್ಸಾತ್ಮಕ ಯೋಗ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
4: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
3: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
4: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು.
5: ಸಮಯ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
7: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
8: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು, ಆಲ್ ಸೀಸನ್ ರಸ್ತೆ ನಿರ್ಮಾಣ ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ ಅಂದರೆ ಬಯಲು ಪ್ರದೇಶದಲ್ಲಿ, 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು.

ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು December 25, 2000 ಪ್ರಾರಂಭಿಸಲಾಯಿತು. 2015 ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಶೇಕಡ 60% ಮತ್ತು ರಾಜ್ಯ ಸರ್ಕಾರಗಳು ಶೇಕಡ 40% ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ ಗುರಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ, ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1,000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003 ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2,500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007 ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. ಮೂರನೆಯದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250 ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007 ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್, ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್, ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುಣಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂಥ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ, ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಸ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ: 1.7 ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 250 ಜನಸಂಖ್ಯೆ ಇರುವ ಗುಡ್ಡುಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ, ಅಂದರೆ ಆಲ್ ವೆದರ್ ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. March 2014 82% ಪ್ರಗತಿ, ಅಂದರೆ 80% ಅಥವಾ 1.3 ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. December 2017 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಬಾಕಿ 1700 ಕಾಮಗಾರಿಗಳನ್ನು ಹೊರತುಪಡಿಸಿ 2019 ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ, ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ. ಈ ಯೋಜನೆಯಲ್ಲಿ ಮೊದಲು 2004-14 ಪ್ರಾರಂಭಿಸಿದಾಗ ಪ್ರತಿದಿನ 98.5 ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014-17 ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ 130 ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು September 2022 ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು: ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ, ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನೂ ಸಾರ್ವಕಾಲಿಕ ರಸ್ತೆ, ಅಂದರೆ ಆಲ್ ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲಾ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020 ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ: ರಸ್ತೆ ನಿರ್ಮಾಣವಾಗಿ 4 ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ: ಇದುವರೆಗೆ

0: 1 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 172,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4ನೇ ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
4: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
4: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
4: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
4: ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳ್ಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡನೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಬಲಪ್ರಯೋಗದ ಆರೋಪ. ಸುಪ್ರೀಂಕೋರ್ಟ್ನಲ್ಲಿ ನಾಳೆ ಅರ್ಜಿಗಳ ವಿಚಾರಣೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿಂದು ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಭಾಗಿ. ವಾರ್ತೆಗಳ ವಿವರ: ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಮಂಡಿಸಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಈ ಮಸೂದೆಯನ್ನು ಮಂಡಿಸಿದರು. ಪ್ರಶ್ನೆಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಾದ ಮೀರಾಬಾಯಿ ಚಾನು, ರಿಷಿಕಾಂತ್ ಸಿಂಗ್, ರಾಜಮುತ್ತು ಪಾಂಡಿ ಮತ್ತು ಪ್ಯಾರಾ ಪವರ್ ಲಿಫ್ಟರ್ ಜುಂಡುಕುಮಾರ್ ಅವರನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿದರು. ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಕ್ರೀಡಾಪಟುಗಳು, ತರಬೇತುದಾರರು ಮತ್ತು ಇಡೀ ತಂಡವನ್ನು ಅವರು ಶ್ಲಾಘಿಸಿದರು. ಬಳಿಕ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಸ್ಪೀಕರ್ ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಕ್ರಮದ ಆರೋಪವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ಸಮಸ್ಯೆಗಳು ಅಥವಾ ವಿಷಯಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯನ್ನು ಸುಗಮವಾಗಿ ನಡೆಸಲು ಸಹಕರಿಸುವಂತೆ ವಿರೋಧ ಪಕ್ಷಗಳನ್ನು ಸ್ಪೀಕರ್ ಮನವಿ ಮಾಡಿದರು. ಅಲ್ಲದೆ ಸದನದ ಸಂಪ್ರದಾಯ ಮತ್ತು ಸಭ್ಯತೆಗೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದು ಎಂದು ಸ್ಪೀಕರ್ ಎಚ್ಚರಿಸಿದರು. ಆದರೂ ಘೋಷಣೆಗಳು ಮುಂದುವರೆದ ಹಿನ್ನೆಲೆಯಲ್ಲಿ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಮಂಡಿಸಲಾಯಿತು. ನಂತರ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267 ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಎಂಬ ಆರೋಪದ ಕುರಿತು ಚರ್ಚೆಗೆ ಒತ್ತಾಯಿಸಿದರು. ವಿರೋಧ ಪಕ್ಷದ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಪುನಃ 12 ಗಂಟೆಗೆ ಸದನ ಸೇರಿದಾಗ ಗದ್ದಲ ಮುಂದುವರೆದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆಯನ್ನು ನಾಳೆ ನಡೆಸಲು ಸುಪ್ರೀಂಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಇದೇ ವೇಳೆ ಪ್ರತಿಭಟನೆ ಸಮಯದಲ್ಲಿ ಹಲ್ಲೆಗೊಳಗಾದ ಪೊಲೀಸ್ ಸಿಬ್ಬಂದಿಯ ಕುಟುಂಬ ಸದಸ್ಯರು ಸಲ್ಲಿಸಿದ ಪ್ರತ್ಯೇಕ ಅರ್ಜಿಗಳನ್ನು ಮತ್ತು ಇತರೆ ಪಟ್ಟಿ ಮಾಡಲಾದ ಅರ್ಜಿಗಳನ್ನು ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ನ್ಯಾಯಪೀಠ ಒಪ್ಪಿಗೆ ಸೂಚಿಸಿದೆ. ಮಾಜಿ ರಾಷ್ಟ್ರಪತಿ ಮತ್ತು ಖ್ಯಾತ ವಿಜ್ಞಾನಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿಯಾದ ಇಂದು ರಾಷ್ಟ್ರ ಅವರಿಗೆ ಗೌರವ ಸಲ್ಲಿಸುತ್ತದೆ. ಅವರು ಭಾರತದ ಬಾಹ್ಯಾಕಾಶ ಮತ್ತು ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಡಾ ಅಬ್ದುಲ್ ಕಲಾಂ ಅವರನ್ನು ಭಾರತದ ಕ್ಷಿಪಣಿ ಮಾನವ ಎಂದು ಕರೆಯಲಾಗುತ್ತದೆ. ಅವರು 2015 ಈ ದಿನದಂದು ನಿಧನರಾದರು. ಅವರಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ಅಭಿವೃದ್ಧಿ ಹೊಂದಿದ ಸ್ವಾವಲಂಬಿ ಮತ್ತು ಬಲಿಷ್ಠ ಭಾರತಕ್ಕಾಗಿ ದೂರದೃಷ್ಟಿಯ ಕನಸುಗಾರರಾಗಿದ್ದರು. ದೇಶೀಯ ಕ್ಷಿಪಣಿ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಅವರ ಕೊಡುಗೆ ಭಾರತೀಯ ವಿಜ್ಞಾನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಕೆತ್ತಲಾಗಿದೆ ಎಂದು ಹೇಳಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಜ್ಞಾನ, ಶಿಸ್ತು, ಸರಳತೆ ಮತ್ತು ರಾಷ್ಟ್ರೀಯ ಸೇವೆಯನ್ನು ತಮ್ಮ ಜೀವನದ ಅಡಿಪಾಯವನ್ನಾಗಿ ಮಾಡಿಕೊಂಡರು. ದೇಶಾದ್ಯಂತ ಲಕ್ಷಾಂತರ ಯುವಕರಲ್ಲಿ ಆತ್ಮವಿಶ್ವಾಸ, ನಾವೀನ್ಯತೆ ಮತ್ತು ರಾಷ್ಟ್ರ ನಿರ್ಮಾಣದ ಮನೋಭಾವವನ್ನು ಜಾಗೃತಗೊಳಿಸಿದರು ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPF ಸಂಸ್ಥಾಪನಾ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ CRPF ಸಿಬ್ಬಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅನುಕರಣೀಯ ಧೈರ್ಯ, ಅಚಲ ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ CRPF ರಾಷ್ಟ್ರದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡಿದೆ ಎಂದು ಹೇಳಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ಮಾನವೀಯ ಕಾರ್ಯಾಚರಣೆಗಳನ್ನು ಭಾರತೀಯ ವಾಯುಪಡೆ ಮುಂದುವರೆಸಿದೆ. ಮಳೆ ಸಂಬಂಧಿತ ಘಟನೆಗಳಿಂದ ರಸ್ತೆ ಸಂಪರ್ಕದಲ್ಲಿ ವ್ಯಾಪಕ ಅಡಚಣೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಿಲುಕಿರುವವರನ್ನು IAF ಹೆಲಿಕಾಪ್ಟರ್ಗಳ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿದೆ. ಲಾಗ್ಲೆಂಗ್ ಜಿಲ್ಲೆಯಲ್ಲಿ ಭಾರತೀಯ ವಾಯುಪಡೆಯ 2 ಹೆಲಿಕಾಪ್ಟರ್ಗಳನ್ನು ನಿಯೋಜಿಸಲಾಗಿದೆ. ಸಿಲುಕಿಕೊಂಡಿದ್ದ 42 ಪ್ರಯಾಣಿಕರನ್ನು ಯಶಸ್ವಿಯಾಗಿ ಸ್ಥಳಾಂತರಿಸಲಾಗಿದೆ. ಇದಕ್ಕೂ ಮೊದಲು ಒಟ್ಟು 148 ಪ್ರಯಾಣಿಕರನ್ನು ಸುರಕ್ಷಿತ ಸ್ಥಳಗಳಿಗೆ IAF ಸ್ಥಳಾಂತರಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದಿನಿಂದ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಆರಂಭವಾಗಲಿದ್ದು, ಪುರುಷರ ಜಾವೆಲಿನ್ ಎಸೆತದಲ್ಲಿ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಸ್ಪರ್ಧಿಸಲಿದ್ದಾರೆ. ನಿನ್ನೆ ನಡೆದ ಮಹಿಳೆಯರ 48 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು ಚಿನ್ನದ ಪದಕ ಗೆದ್ದಿದ್ದಾರೆ. ಅವರು ಒಟ್ಟು 190 kg ಭಾರ ಎತ್ತುವ ಮೂಲಕ ಪ್ರಾಬಲ್ಯ ಸಾಧಿಸಿದ್ದಾರೆ. ಅವರು ಸ್ನ್ಯಾಚ್ನಲ್ಲಿ 85 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 105 kg ಭಾರ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ. 2018 ಮತ್ತು 2022 ನಂತರ ಈ ವಿಜಯವು ಅವರಿಗೆ ಸತತ 3ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು ತಂದುಕೊಟ್ಟಿತು. ಪುರುಷರ 60 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟಾರೆ 264 kg ತೂಕ ಎತ್ತಿದ ರಿಷಿಕಾಂತ್ ಸಿಂಗ್ ಸ್ನ್ಯಾಚ್ನಲ್ಲಿ 121 kg ಎತ್ತುವ ಮೂಲಕ ದಾಖಲೆ ನಿರ್ಮಿಸಿದರು. ಕ್ಲೀನ್ ಮತ್ತು ಜರ್ಕ್ನಲ್ಲಿ 143 kg ಭಾರ ಎತ್ತಿದರು. ಪುರುಷರ 65 kg ವಿಭಾಗದಲ್ಲಿ ರಾಜ ಮುತ್ತುಪಾಂಡಿ ಒಟ್ಟು 286 kg ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದರು. ಈ ಪೈಕಿ ಸ್ನ್ಯಾಚ್ನಲ್ಲಿ 126 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 160 kg ಸೇರಿವೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಇರಾನ್ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಗೆ ಸೂಕ್ತ ಪ್ರತ್ಯುತ್ತರ ನೀಡುವುದಾಗಿ ಇರಾನ್ ಸಂಸತ್ತಿನ ರಾಷ್ಟ್ರೀಯ ಭದ್ರತಾ ಆಯೋಗದ ಮುಖ್ಯಸ್ಥ ಇಬ್ರಾಹಿಂ ಅಜೀಜಿ ಉಕ್ರೇನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇಬ್ರಾಹಿಂ ಅಜೀಜಿ ಇರಾನ್ ಮೇಲಿನ ಯಾವುದೇ ದಾಳಿಗೆ ಬೆಲೆ ಇದೆ, ಇದಕ್ಕೆ ಉಕ್ರೇನ್ ಪ್ರತಿಕ್ರಿಯೆ ಎದುರಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಇರಾನ್ಗೆ ಸೇರಿದ ಹಡಗಿನ ಮೇಲೆ ಉಕ್ರೇನ್ ಒಬ್ಬ ನಾವಿಕನನ್ನು ಹತ್ಯೆ ಮಾಡಿ ಮತ್ತೊಬ್ಬನನ್ನು ಗಾಯಗೊಳಿಸಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ಆರೋಪಿಸಿದ ನಂತರ ಅವರ ಹೇಳಿಕೆಗಳು ಬಂದಿವೆ. ಈ ಘಟನೆಯ ಬಗ್ಗೆ ಔಪಚಾರಿಕ ಪ್ರತಿಭಟನೆ ಸಲ್ಲಿಸಲು ಇರಾನ್ ಮುಂದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡನೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 PM ಮುಂದೂಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಬಲಪ್ರಯೋಗ ಆರೋಪ, ಸುಪ್ರೀಂಕೋರ್ಟ್ನಲ್ಲಿ ನಾಳೆ ಅರ್ಜಿಗಳ ವಿಚಾರಣೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿಂದು ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
5: ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠಸಿರಿಗಳಲ್ಲಿ ಈಗ ಕೇಳೋಣ ಲಕ್ಕಿ ಚಿತ್ರದ ಗೀತೆಯನ್ನು. ಜಯಂತ್ ಕಾಯ್ಕಿಣಿಯವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಚನ್ಯಾ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಈಗ ಚಪ್ಪಾಳ ಚಿತ್ರದ ಗೀತೆಯನ್ನು ಕೇಳೋಣ. ವೃಂದಗಾನದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಆರ್ ಪಿ ಪಟ್ನಾಯಕ್ ಅವರದು.

0: ಆಕಾಶವಾಣಿ ಬೆಂಗಳೂರು, ಸಮಯ 1:30. ಈಗ ಚೈತ್ರವನ ಕಾರ್ಯಕ್ರಮ ಪ್ರಸಾರವಾಗುವುದು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ, ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
5: ಮಯೂರ ಧ್ವಜ ದೀಕ್ಷಿತನಾಗಿ ಕುಳಿತುಕೊಂಡಿದ್ದಾನೆ. ಅಂತಹ ಸಂದರ್ಭದಲ್ಲಿ ಆ ಮುದಿಬ್ರಾಹ್ಮಣ ವೇಷಧಾರಿಯಾಗಿರುವಂತಹ ಆ ಪರಮಾತ್ಮ ತನ್ನ ಶಿಷ್ಯನ ಜೊತೆ ಕೂಡಿ ಅರ್ಜುನನ ಜೊತೆ ಸೇರಿಕೊಂಡು ಅಲ್ಲಿಗೆ ಬಂತಾ ಇದ್ದಾನೆ. ಬಂದುಬಿಟ್ಟು ಹೇಳ್ತಾ ಇದ್ದಾನೆ, ಸ್ವಸ್ತ್ಯಸ್ತು ತುಭ್ಯಂ ಅಂತ ನೇರವಾಗಿ ಅವನು ನಮಸ್ಕಾರ ಮಾಡುವ ಮೊದಲೇ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಏನು ಆಶ್ಚರ್ಯ ಇದು!
6: ಮತ್ತೆ ಎಲೆ ಮಹೀ

0: ಮಾಡುವ ಮೊದಲೇ ನಾನು ಆಶೀರ್ವಾದವನ್ನು ಮಾಡಿದ್ದೇನೆ. ಹಾಗೆ ನೀನು ಮಹಾದಾನಿಯಾಗಿದೀಯ. ಶಿಷ್ಯನೊಡನೆ ನಿನ್ನ ಯಾಗ ಮಂಟಪಕ್ಕೆ ನಾನೀಗ ಬಂದಿದ್ದೇನೆ. ಮತ್ತು ಕೂಡ ಮಯೂರಧ್ವಜ ಬ್ರಾಹ್ಮಣನನ್ನು ಕಂಡು ಆ ಸಂದರ್ಭದಲ್ಲಿ ಆಶ್ಚರ್ಯವಾಗಿದೆ, ಹೆದರಿಕೆಯೂ ಆಗಿದೆ. ನಾನು ನಮಸ್ಕಾರ ಮಾಡದೆ ಆತ ಆಶೀರ್ವಾದವನ್ನು ಮಾಡಿದರೆ ಏನು ಕಡಗಾಗುತ್ತೋ ಏನೋ ಎಂಬಂತಹ ಭಯ ಆಗಿದೆ. ಆ ನಂತರ ಥಟ್ಟನೆ ಎದ್ದು ಅವನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಆಸನವನ್ನು ಕೊಟ್ಟು ಮಹಾರಾಜ ಸತ್ಕಾರವನ್ನು ಮಾಡ್ತಾ ಇದ್ದಾನೆ.
1: ಎಂದು ಪರ್ಯಂತಂ ದ್ವಿಜರ್ಗೆ ಅವಜ್ಞೆಯ ನೆಸಗರು

ಮಹಾರಾಜ ಆ ವಿಪ್ರೋತ್ತಮನಿಗೆ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಸತ್ಕರಿಸಿದ ಮೇಲೆ ಹೇಳ್ತಾ ಇದ್ದಾನೆ, ಎಲೈ ವಿಪ್ರೋತ್ತಮ, ನೀನು ಮಂಗಳಕರವಾಗುವಂತ ಹರಸಿದೆ, ನನಗೆ ಒಳ್ಳೆಯದೇ ಆಗತ್ತೆ ನಿಜ, ಆದರೆ ನಾನು ನಮಸ್ಕಾರ ಮಾಡುವ ಮೊದಲೇ ನೀನು ಆಶೀರ್ವಾದವನ್ನು ಮಾಡ್ತಾ ಇದೀಯ, ಆದರೆ ಈ ತರಹ ಆಶೀರ್ವಾದವನ್ನು ಮಾಡಿದರೆ ಅದು ನನ್ನನ್ನು ಕೊಂದ ಹಾಗೆ, ಈ ಬೇರೆ ಶಾಪದ ಅಗತ್ಯ ಇಲ್ಲ ಅಂತ ಮಯೂರ ಧ್ವಜ ಆ ವಿಪ್ರೋತ್ತಮನಿಗೆ ಹೇಳಿದಾಗ

0: ಮೇಲ್ಗೆ ನರನಾಥ ನಿಂತೆಂದನು.
1: ಆಗ ವೃದ್ಧ ಬ್ರಾಹ್ಮಣ ಹೀಗೆ ಹೇಳ್ತಾ ಇದ್ದಾನೆ, ನಮಸ್ಕಾರ ಮಾಡೋದಕ್ಕೆ ಮೊದಲೇ ಆಶೀರ್ವಾದವನ್ನು ಮಾಡಬಾರದು, ಇದು ನನಗೂ ಕೂಡ ಗೊತ್ತು. ಆದರೆ ನನಗೆ ಬಂದಿರುವಂತಹ ಸಂಕಟ ವಿಪತ್ತು ಆ ದೆಸೆಯಿಂದ ನಾನು ರಾಜನಿಗೆ ಭಿನ್ನಹ ಮಾಡೋದಕ್ಕೋಸ್ಕರ ಬಂದಿದ್ದೇನೆ, ಅದನ್ನ ಹೇಳೋ ಮೊದಲೇ ನಾನು ಆಶೀರ್ವಾದ ಮಾಡಿದ್ದೇನೆ, ಮತ್ತು ರಾಜನೂ ಕೂಡ ನಮಸ್ಕಾರಕ್ಕೆ ಅರ್ಹನಾದಂತಹ ವ್ಯಕ್ತಿ, ಹಾಗಾಗಿ ನಾನು ಆಶೀರ್ವಾದ ಮಾಡಿರೋದರಲ್ಲಿ ಯಾವ ದೋಷವೂ ಕೂಡ ಇಲ್ಲ, ಮತ್ತು ಕೂಡ ನಾನು ಅತಿಶಯವಾದ ಆರ್ತನಾಗಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ, ನಿನ್ನ ಬಳಿಯಲ್ಲಿ ನನ್ನ ಸಂಕಟ ಪರಿಹಾರವಾಗತ್ತೆ ಅನ್ನುವಂತಹ ನಂಬಿಕೆ ಇದೆ ಅಂತ ಹೇಳಿ ಆ ಕಪಟ ಬ್ರಾಹ್ಮಣ ಮಯೂರಧ್ವಜನಿಗೆ ಹೇಳಿದಾಗ ಅವನು ಅದಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ದ್ವಿಜತಿಲಕ.

ಹೇಳ್ತಾ ಇದ್ದಾನೆ ಮಯೂರ ಧ್ವಜ ದ್ವಿಜ ತಲಕ, ನೀನು ಅನುಗ್ರಹ ಮಾಡು, ಅದರಿಂದ ನಾನು ಧನ್ಯನಾಗ್ತೇನೆ. ಇಲ್ಲಿ ಬಂದಿದೆಯಲ್ಲ, ಯಾವ ಕಾರ್ಯಕ್ಕೋಸ್ಕರ ನೀನು ಬಂದಿದೀಯಾ? ನಿನ್ನ ಶಿಷ್ಯನ ಜೊತೆ ನಿನ್ನೇನು ಕಷ್ಟ ಏನು, ನಿನಗೇನು ಆಸೆ ಇದೆ, ನಿನಗೇನು ಬೇಕಾಗಿದೆ, ಯಾವುದನ್ನು ಕೂಡ ಮುಚ್ಚು ಮರೆ ಮಾಡದೆ ಹೇಳು. ನಾನು ಆಶ್ವಾಸನೆಯನ್ನು ಕೊಡ್ತಾ ಇದ್ದೇನೆ, ಪ್ರತಿಜ್ಞೆ ಮಾಡ್ತೇನೆ, ನಾನು ಹೇಳ್ತಾ ಇದ್ದೇನೆ, ನೀನು ಕೇಳಿದುದನ್ನ ನಾನು ಕೊಡ್ತೇನೆ ಅಂತ ಮಯೂರಧ್ವಜ ಆತ್ಮವಿಶ್ವಾಸವನ್ನು ಉಂಟು ಮಾಡುವ ರೀತಿಯಲ್ಲಿ ಹೇಳಿದಾಗ ಆಗ ವೃದ್ಧ ಬ್ರಾಹ್ಮಣ ಹೇಳ್ತಾ ಇದ್ದಾನೆ.

ಕಪಟ ನಾಟಕ ಸೂತ್ರಧಾರಿಯಾಗಿರುವಂತಹ ವೃದ್ಧ ಬ್ರಾಹ್ಮಣನ ವೇಷದಲ್ಲಿರುವಂತಹ ಕೃಷ್ಣ ತನ್ನ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾನೆ. ಮಹಾರಾಜ ಕೇಳು, ನನ್ನ ಹೆಸರು ಕೃಷ್ಣ ಶರ್ಮ ಅಂತ, ನಮ್ಮ ಊರು ಧರ್ಮಪುರ, ನನಗೆ ವಿವಾಹದ ವಯಸ್ಸಿಗೆ ಬಂದಿರುವಂತಹ ಮಗ ಇದ್ದಾನೆ, ಅವನಿಗೆ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿಬಿಟ್ಟು ನಿಮ್ಮ ಪುರೋಹಿತರು ಸತ್ಯಶೀಲರು ಅವರ ಮನೆಯಲ್ಲಿ ವಿವಾಹ ಯೋಗ್ಯಳಾದಂತಹ ಕನ್ನಿಕೆ ಇದ್ದಾಳೆ, ಅವಳ ಜೊತೆ ಸಂಬಂಧವನ್ನು ಮಾಡಬೇಕು, ಅವಳನ್ನು ಕೇಳಬೇಕು ವಿವಾಹಕ್ಕೆ ಅಂತ ನಾನು ಬರ್ತಾ ಇರಬೇಕಾದ್ರೆ ಕಾಡಿನ ದಾರಿಯಲ್ಲಿ ನಾನು ಬರ್ತಾ ಇದ್ದೇನೆ, ನನ್ನ ಶಿಷ್ಯ ಮುಂದೆ ಇದ್ದಾನೆ, ಮಧ್ಯದಲ್ಲಿ ನನ್ನ ಮಗ, ಹಿಂದೆ ನಾನು ಬರ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಕಾಡು ದಾರಿಯಲ್ಲಿ ಒಂದು ಪೊದೆಯಲ್ಲಿದ್ದಂತಹ ಒಂದು ಸಿಂಹ ಬಂದು ನನ್ನ ಮಗನನ್ನು

ನಾವು ನಿಮ್ಮ ನಗರಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕಾಡು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಪೊಟರೆಯಲ್ಲಿ ಇದ್ದಂತಹ ಸಿಂಹ ವೇಗವಾಗಿ ಬಂದು ನನ್ನ ಮಗನನ್ನು ಹಿಡಿದುಕೊಂಡು ಬಿಡ್ತು. ಹಾ ಮಗನೇ, ಅಯ್ಯೋ ಮಗನೇ ಅಂತ ನಾನು ದುಃಖ ಪಡ್ತಾ ಇದ್ದೇನೆ. ಇದ್ದಂತಹ ಒಬ್ಬನೇ ಮಗನನ್ನು ಸಿಂಹ ಹಿಡ್ಕೊಳ್ತಾ ಇದೆಯಲ್ಲ ಅಂತ ದುಃಖ ಪಡ್ತಾ ಆ ನರಸಿಂಹನನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಆ ಸಿಂಹ ತನ್ನ ಉಗುರುಗಳಿಂದ ಹಲ್ಲುಗಳಿಂದ ನನ್ನ ಮಗನನ್ನು ಘಾಸಿಗೊಳಿಸ್ಲಿಲ್ಲ, ಅವನನ್ನು ಹಿಡಿದುಕೊಂಡಿದೆ. ಅದ್ರ ಜೊತೆ ಏನು ಆಶ್ಚರ್ಯ, ಆ ಸಿಂಹ ಮನುಷ್ಯರಂತೆ ಅಟ್ಟಹಾಸವನ್ನು ಮಾಡ್ತಾ ಎಲೈ ಭೂಸರೋತ್ತಮ, ಸುಮ್ಮನೆ ಯಾಕೆ ನೀನು ಕೂಗಾಡ್ತಾ ಇದೀಯಾ, ದುಃಖ ಪಡ್ತಾ ಇದೀಯಾ, ಅರಚುತ್ತಾ ಇದೀಯಾ, ನನ್ನ ಮಾತನ್ನು ಕೇಳು ಅಂತ ಸಿಂಹ ಮನುಷ್ಯರ ವಾಣಿಯಲ್ಲಿ ಮಾತಾಡ್ತಾ ಇದೆ.

ಮಾಡುವವರಿಗೆ ಪರಲೋಕವಿಲ್ಲ ಎಂಬುದು ಆಶ್ಚರ್ಯವೇನೂ ಅಲ್ಲ. ಎಲ್ಲ ವೇದಗಳೂ ಕೂಡ ಇದನ್ನೇ ಹೇಳ್ತಾ ಇದೆ. ನಿನ್ನ ಮಗನು ನನಗೆ ಸಿಕ್ಕಿಬಿದ್ದಿದ್ದಾನೆ, ಬಿಡಿಸಿಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸುಮ್ಮನೆ ಮಗನ ಮೇಲಿನ ಪ್ರೀತಿಯನ್ನು ಬಿಟ್ಬಿಡು, ನಿನ್ನ ಶಿಷ್ಯನ ಜೊತೆ ನೀನು ಮುಂದಕ್ಕೆ ಹೋಗು, ಬೇರೆ ಯಾರಾದರೂ ಮಕ್ಕಳಿದ್ರೆ ಅವರನ್ನು ನೀನು ಪೋಷಿಸು ಅಂತ ಸಿಂಹ ಹೇಳ್ತಾ ಇದೆ. ಆದರೆ ನನಗೆ ಮಗನ ಮೇಲೆ ಅತಿಶಯವಾದಂತಹ ಪ್ರೀತಿ ಉಕ್ಕಿ ಆಗ ನಾನು ಆ ಉಗ್ರವಾದ ಸಿಂಹಕ್ಕೆ ಈ ಪ್ರಕಾರವಾಗಿ ಕೇಳ್ಕೊಳ್ತಾ

ಅಂತಹ ಸಿಂಹಕ್ಕೆ ಈ ರೀತಿ ಬೇಡ್ಕೊಳ್ತಾ ಇದ್ದೇನೆ, ನಾನು ವೃದ್ಧ, ವಯಸ್ಸಾಗಿದೆ, ಇನ್ನು ಕೆಲವು ದಿನಗಳು ಮಾತ್ರ ನಾನು ಇಲ್ಲಿ ಬದುಕಬಹುದು, ಕಾಡು ಬಾ ಅಂತ ಹೇಳ್ತಾ ಇದೆ, ಊರು ಹೋಗು ಅಂತ ಹೇಳ್ತಾ ಇದೆ, ನಾನು ಬದುಕಿ ಏನು ಪ್ರಯೋಜನ, ಮಗನಿಲ್ಲದವನು ಮಾಡುವುದಾದರೂ ಏನು, ನೀನು ನನ್ನನ್ನು ಆಹುತಿಯನ್ನಾಗಿ ತೆಗೆದುಕೋ, ನನ್ನ ಮಗನನ್ನು ಬಿಟ್ಬಿಡು, ಅವನಿಂದ ನನಗೆ ಸದ್ಗತಿ ದೊರೆಯುತ್ತೆ, ಅವನು ಉತ್ತರೋತ್ತರ ಸಂಸ್ಕಾರವನ್ನು ನನಗೆ ಮಾಡ್ತಾನೆ ಅಂತ ಹೇಳಿದಾಗ ಆ ಸಿಂಹ ಹೇಳ್ತಾ ಇದೆ, ಮೃತಿಯ ಬಯಸುವ ದುಃಖಿಗೆ ಯಾವ ಕಂಟಕವಿಲ್ಲ, ದುಃಖಿಯಾಗಿ ಸಾವನ್ನು ಬಯಸುವವನಿಗೆ ಯಾವ ಅಡ್ಡಿಯೂ ಇಲ್ಲ, ಸುಖದಿಂದ ಬದುಕುವವನಿಗೆ ಕಂಟಕಗಳು ಬರುತ್ತೆ, ಈ ಬಾಲಕ ನನಗೆ ಕಾಲವಶವಾಗಿ ದೊರಕಿದ್ದಾನೆ, ನೀನು ನನಗೆ ಬೇಡ, ಹೊರಟು ಹೋಗು ಅಂತ ಆ ಸಿಂಹ ಈ ವೃದ್ಧ ಬ್ರಾಹ್ಮಣನನ್ನು ಕುರಿತು ಹೇಳಿತು ಅಂತ

ಆ ಮಾತನ್ನ ಕೇಳಿ ನಾನು ಭಯದಿಂದ ನಡುಗ್ತಾ ರೋದನವನ್ನು ಮಾಡ್ತಾ ಇದ್ದೇನೆ. ಎಲೆ ಮೃಗರಾಜ, ಈ ಭೂಮಿಯಲ್ಲಿ ಉಗ್ರವಾದಂತಹ ತಪಸ್ಸು ದಾನ ಧರ್ಮಗಳಿಂದ ನನ್ನ ಮಗನನ್ನು ಉಳಿಸಿಕೊಳ್ಳುವವರು ಯಾರೂ ಇಲ್ಲವೇ, ನಾನು ಏನು ಮಾಡಲಿ ಈಗ ಅಂತ ದುಃಖಿಸ್ತಾ ಇರಬೇಕಾದ್ರೆ ಆ ಸಿಂಹ ನನಗೆ ಒಂದು ಆಸೆಯನ್ನ ತೋರಿಸಿ ನಿನ್ನ ಬಳಿಗೆ ಕಳುಹಿಸಿದೆ, ಅದಕ್ಕೋಸ್ಕರ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಅಂತ ಆ ವೃದ್ಧ ಬ್ರಾಹ್ಮಣ ಮಹಾರಾಜನಿಗೆ ಹೇಳಲು ರಾಜ ಹೀಗೆ ಹೇಳ್ತಾ ಇದ್ದಾನೆ.

ಧ್ವಜ ಹೇಳ್ತಾ ಇದ್ದಾನೆ, ವಿಪ್ರೇಂದ್ರ ಕೇಳು, ಎನ್ನ ರಾಷ್ಟ್ರದಲ್ಲಿ ಇದುವರೆಗೂ ಕೂಡ ನಾನು ನರಸಿಂಹನ ಸಂಚಾರವನ್ನು ನೋಡಿದ್ದೇನೆ ಹೊರತು ಈ ಕ್ಷುದ್ರವಾದಂತಹ ಸಿಂಹದ ಓಡಾಟವನ್ನು ನೋಡಿಲ್ಲ, ಕೇಳಿಲ್ಲ, ತಿಳಿದಿಲ್ಲ. ಈ ನಿನ್ನ ಮಗನನ್ನು ಹಿಡಿಯುವಂತಹ ಸಿಂಹ ಇದೆಯೇ ನನ್ನ ರಾಜ್ಯದಲ್ಲಿ? ಇದುವರೆಗೂ ಕೂಡ ಕೇಳಿಲ್ಲ. ಈಗ ಆಗಿದೆ, ನಿನ್ನ ಮಾತನ್ನು ನಾನು ನಂಬ್ತೇನೆ. ಆದರೆ ಅದಕ್ಕೆ ನನ್ನಿಂದ ಏನಾಗಬೇಕು ಹೇಳು. ಯಾವುದನ್ನು ಕೂಡ ಮುಚ್ಚುಮರೆ ಇಲ್ಲದೆ ಹೇಳಿದು, ಬಚ್ಚಿಟ್ಕೊಳ್ಬೇಡ, ಹೆದರದೆ ಹೇಳು ಅಂತ ಆ ಬ್ರಾಹ್ಮಣನಿಗೆ ಮಯೂರಧ್ವಜ ಹೇಳಿದ. ಆಗ ಬ್ರಾಹ್ಮಣ ಹೇಳ್ತಾ ಇದ್ದಾನೆ.

ಮಹಾರಾಜ, ಆ ಸಿಂಹ ಆಡಿದ ಮಾತನ್ನ ಹೇಳೋದು ಒಳ್ಳೇದಲ್ಲ, ಆದರೆ ಮಗನಿಲ್ಲದಂತಹ ನನ್ನ ಬಾಳು ಎಷ್ಟು ದಾರುಣವಾಗಿದೆ ಅದು ಊಹಿಸಿಕೊಳ್ಳೋದಕ್ಕೂ ಆಗೋದಿಲ್ಲ. ಅದು ಅಸಹನೀಯವಾಗಿರುವಂತಹದ್ದು, ಅತ್ಯಂತ ಕ್ರೂರವಾಗಿರುವಂತಹದ್ದು. ಹಾಗಾಗಿ ವಿಧಿ ಇಲ್ಲದೆ ಆ ಸಿಂಹವು ಹೇಳಿದ ಮಾತನ್ನು ನಾನು ನಿನಗೆ ಆಲಿಸಲೇಬೇಕಾಗಿದೆ. ಆ ಸಿಂಹ ನನ್ನನ್ನು ಕುರಿತು ಹೇಳುತ್ತೆ, ನೀನು ಮುದಿಯಾಗಿದ್ದೀಯ, ನಿನ್ನ ಶರೀರ ತಪಸ್ಸಿನಿಂದ ಒಣಗಿ ಹೋಗಿದೆ, ನಾನು ನಿನ್ನ ಶರೀರವನ್ನು ಅಪೇಕ್ಷಿಸೋದಿಲ್ಲ, ಆದರೆ ದಿವ್ಯವಾದ ಹಾಲು ಹಣ್ಣುಗಳಿಂದ ಸುಪುಷ್ಟವಾಗಿರುವಂತಹ ದಷ್ಟಪುಷ್ಟವಾಗಿರುವಂತಹ ಮಯೂರ ಧ್ವಜನ ಶರೀರದ ಅರ್ಧ ಭಾಗವನ್ನು ನನಗೆ ಕೊಡು. ಈ ಪ್ರಕಾರವಾಗಿ ಆ ಸಿಂಹ ನನ್ನನ್ನು ಕುರಿತು ಹೇಳಿತು.

ಪರೋಪಕಾರವೆಂಬ ಪುರುಷಾರ್ಥವನ್ನು ಬಯಸುವಂತಹ ವ್ಯಕ್ತಿ ಈ ಭೂಮಿಯ ಮೇಲಿನ ಬಾಳನ್ನ, ತನ್ನ ಶರೀರವನ್ನ ಶಾಶ್ವತವಾಗಿ ಇರೋದು ಅಂತ ತಿಳಿತಾನೇನಯ್ಯ. ಮಹಾತ್ಮರಿಗೆ ಕೊಡದೇ ಇರುವಂತಹದ್ದು ಯಾವುದೂ ಇಲ್ಲ. ಅವರಲ್ಲಿ ಏನಿದೆ ಎಲ್ಲವನ್ನೂ ಕೂಡ, ಸರ್ವಸ್ವವನ್ನು ಕೂಡ ದಾನ ಮಾಡ್ತಾನೆ. ಇಂತಹವರನ್ನೇ ಸತ್ಪುರುಷರು ಅಂತ ಹೇಳ್ತಾರೆ. ಕರ್ಣ, ದದೀಚಿ ಮೊದಲಾದವರು ತಮ್ಮಲ್ಲಿರುವಂತಹ ಕವಚ ಕುಂಡಲಗಳು, ಮೂಳೆಗಳನ್ನೆಲ್ಲ ದಾನ ಮಾಡಿದ್ದಾರೆ. ನಿನ್ನ ಕುಲವು ಉಳಿಬೇಕು ಅಂತ ನಿನಗೆ ಆಸೆ ಇದ್ದರೆ ಹೋಗು, ಆ ಮಯೂರ ಧ್ವಜನನ್ನ ಕೇಳು. ಅವನು ಖಂಡಿತವಾಗಿಯೂ ಕೂಡ ತನ್ನ ಶರೀರದ ಅರ್ಧ ಭಾಗವನ್ನು ಕೊಡದೇ ಇರೋದಿಲ್ಲ ಅಂತ.

ಆ ಸಿಂಹವು ಹೇಳಲಾಗಿ ಅವನ ಮಾತಿನ ಮೇಲಿನ ನಂಬಿಕೆಯಿಂದ ನಾನು ಇಲ್ಲಿಯವರೆಗೂ ಕೂಡ ಬಂದಿದ್ದೇನೆ ಅಂತ ಆ ವಿಪ್ರ ಮಯೂರಧ್ವಜನಿಗೆ ಹೇಳ್ತಾ ಇದ್ದಾನೆ.

ಮಹಾರಾಜ. ಆ ಸಿಂಹ ಇನ್ನೂ ಒಂದು ಮಾತನ್ನು ಹೇಳಿತು, ಶ್ರೇಷ್ಠರಾದ ರಾಜರಲ್ಲಿ ಇರಬೇಕಾದಂತಹ ಎಲ್ಲ ಗುಣಗಳು ಕೂಡ ಆ ಮಯೂರಧ್ವಜನಲ್ಲಿ ಇವೆ. ಎಂತಹ ಆದರ್ಶ ರಾಜ ಅವನು. ಆ ಮಯೂರಧ್ವಜ ಮಹಾತ್ಯಾಗಿ, ಶೂರ, ಪರೋಪಕಾರಿ, ಜೊತೆಗೆ ವಿಷ್ಣು ಭಕ್ತನು ಕೂಡ. ಮಾತ್ಸರ್ಯರಹಿತನಾಗಿದ್ದಾನೆ, ಅನಸೂಯವಾಗಿದ್ದಾನೆ, ಕೃಪಾಸಾಗರನಾಗಿದ್ದಾನೆ, ಇಡೀ ಸಮಸ್ತ ಜನರಿಂದ ನಮಸ್ಕರಿಸಲ್ಪಡಲು ಯೋಗ್ಯನಾಗಿದ್ದಾನೆ, ವಂದ್ಯನಾಗಿದ್ದಾನೆ. ಇಂತಹ ಮಯೂರಧ್ವಜ ಬೇಡಿದವರಿಗೆ ತನ್ನ ಜೀವವನ್ನ ಬೇಕಾದರೂ ಕೂಡ ಅತ್ಯಂತ ಸಂತೋಷದಿಂದ ಕೊಡ್ತಾ ಇದ್ದಾನೆ. ಇಂತಹ ಅನಿತ್ಯವಾದಂತಹ ಸಂಸಾರದಲ್ಲಿ ಸತ್ಕೀರ್ತಿಯನ್ನು ಪಡೆಯದೇ ಇರ್ತಾನೆಯೇ. ನನ್ನ ಮಾತು ಸತ್ಯ, ಅವನ ಬಳಿಗೆ ಹೋಗು, ನೀನು ದೇಹಾರ್ಧವನ್ನು ಕೇಳು, ಅವನು ಖಂಡಿತವಾಗಿಯೂ ಕೊಡ್ತಾನೆ. ಅವನ ದೇಹಾರ್ಧವನ್ನು ತಂದರೆ ನಾನು ನಿನ್ನ ಮಗನನ್ನು ಬಿಡುತ್ತೇನೆ ಅಂತ ಹೇಳಲು, ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಅಂತ ಆ ವೃದ್ಧ ಬ್ರಾಹ್ಮಣ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ.

ಮಹಾರಾಜ, ನಾನು ಮಹಾಮೂರ್ಖ, ನಾನು ಎಲ್ಲವನ್ನು ಬಿಟ್ಟು ನಿನ್ನ ಬಳಿ ಈ ಸುಂದರವಾದಂತಹ ಶರೀರ, ವೈಭವೋಪೇತವಾದಂತಹ ಈ ಒಂದು ರಾಜ್ಯ, ಇದರಿಂದ ಕೂಡಿರುವಂತಹ ನಿನ್ನ ನಿನ್ನ ಶರೀರವನ್ನ ಅದರ ಅರ್ಧ ಭಾಗವನ್ನ ಕೊಟ್ಟು ನನ್ನ ಮಗನನ್ನು ಉಳಿಸು ಅಂತ ನಾನು ಕೇಳ್ಕೊಳ್ತಾ ಇದ್ದೇನಲ್ಲ, ಸಿಂಹದ ಮಾತಿಗೆ ಕಟ್ಟು ಬಿದ್ದು ನಾನು ಇಲ್ಲಿಗೆ ಬಂದಿದ್ದೇನಲ್ಲ, ಎಂತಹ ಮೂರ್ಖ ನಾನು, ಅಪಾಯಕ್ಕೆ ಸಿಕ್ಕಿರುವಂತಹ ನನ್ನ ಮಗನನ್ನ ಉಳಿಸಿಕೊಳ್ಳುವಂತಹ ದಾರಿಯನ್ನೇ ನಾನು ಕಾಣ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇದು ಸಾಧ್ಯವಿಲ್ಲದ ಮಾತು ಹೀಗೆ ನಿಟ್ಟುಸಿರು ಬಿಡ್ತಾ ಮತ್ತೆ ಹೇಳ್ತಾ ಇದ್ದಾನೆ.

ಕಪಟ ನಾಟಕ ಸೂತ್ರಧಾರಿಯಾಗಿರುವಂತಹ ಬ್ರಾಹ್ಮಣ ವೇಷದಲ್ಲಿರುವಂತಹ ಕೃಷ್ಣ ಮತ್ತೆ ಹೇಳ್ತಾ ಇದ್ದಾನೆ, ಹಿಂದೆ ರಾಮಾಯಣದ ಕಾಲದಲ್ಲಿ ಒಬ್ಬನೊಬ್ಬ ಬ್ರಾಹ್ಮಣ ವಟು ಮೃತನಾದಾಗ ಅವನ ತಂದೆ ಶ್ರೀರಾಮನನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ಅವನು ಬಂದು

0: ಆ ವಟುವಿಗೆ ಜೀವವನ್ನು ಕೊಡಲಿಲ್ಲವೇ? ನೀನು ಆ ಶ್ರೀರಾಮನಿಗೆ ಸರಿಸಮಾನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೀನು ಕೂಡ ನಿನ್ನ ಶರೀರಾರ್ಧವನ್ನು ಕೊಟ್ಟು ನನ್ನ ಮಗನನ್ನ ಉಳಿಸಬಹುದು, ಸಿಂಹದ ಬಾಯಿಗೆ ತುತ್ತಾಗಿರುವಂತಹ ನನ್ನ ಮಗನನ್ನ ರಕ್ಷಣೆ ಮಾಡಬಹುದು, ನನ್ನ ದುಃಖವನ್ನು ಹೋಗಲಾಡಿಸಬಹುದು ಅನ್ನುವಂತಹ ನಂಬಿಕೆಯಿಂದ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನೀನು ನನ್ನ ಮಗನನ್ನು ಉಳಿಸು, ಇಲ್ಲದಿದ್ದರೆ ಬಿಡು ಎಂಬುದಾಗಿ ಆ ಕಪಟ ದ್ವಿಜ ಮಹಾರಾಜನಿಗೆ ಅರಿಕೆ ಮಾಡಿಕೊಳ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಕುರಿತಂತೆ ನವದೆಹಲಿಯಲ್ಲಿ ಇಂದು ಸಂಜೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಸದರ ಸಭೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿ ಬಾಕಿ, ಜಲವಿದ್ಯುತ್ ಉತ್ಪಾದನೆಗಾಗಿ 27,500 ಕ್ಯೂಸೆಕ್ ನೀರು ಬಿಡುಗಡೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬಹಳ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿಂದು ರಾಜ್ಯದ ಸಂಸದರೊಂದಿಗೆ ಸಭೆ ಕರೆಯಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯ ಸಮರ್ಥ ನಿರ್ವಹಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರ ಸಮಗ್ರ ಚರ್ಚೆ ನಡೆಸಿದೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದ್ದು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಸದರ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಬರ ಪರಿಸ್ಥಿತಿ ಪ್ರಸ್ತಾಪಿಸುವ ಕುರಿತಂತೆ ಚರ್ಚಿಸಲು ಒತ್ತಡ ಹೇರುವುದಾಗಿ ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆಯೂ ವರಿಷ್ಠರೊಂದಿಗೆ ನವದೆಹಲಿಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎಂದು ಪರಮೇಶ್ವರ್ ಹೇಳಿದ್ದಾರೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಗೆ ಪ್ರಯಾಣ ಬೆಳೆಸುವ ಮುನ್ನ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸದರೊಂದಿಗಿನ ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಕಾವೇರಿ, ಮಹದಾಯಿ, ಮೇಕೆದಾಟು, ಕೃಷ್ಣಾ ಸೇರಿದಂತೆ ಅನೇಕ ನೀರಾವರಿ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ನಮ್ಮೆಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣ ಎಲ್ಲ ವಿಚಾರ ಕೂಡ ಅವರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರು ಯಾವ್ದಾವ್ದು ವಿಚಾರವನ್ನ ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡ್ತೀನಿ.
0: ತಾವು ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿಯಲ್ಲಿ ಸಂಸದರೊಂದಿಗೆ ಸಭೆ ನಡೆಯಲಿದ್ದು, ಬಳಿಕ ಬೆಂಗಳೂರಿನಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಹಿರಿಯ ನಾಯಕ

0: ಜೊತೆಗೂ ಪ್ರಮುಖ ವಿಚಾರಗಳನ್ನು ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ 224 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಕುಡಿಯುವ ನೀರಿಗಾಗಿ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು. ಈ ಬಾರಿ 224 ಕ್ಷೇತ್ರಗಳಿಗೆ 224 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಕುಡಿಯುವ ನೀರು ಸಿಗದಿದ್ದರೆ ಖಾಸಗಿ ಕೊಳವೆ ಬಾವಿ ಮೂಲಕ ನೀರು ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ರಾಜ್ಯದಲ್ಲಿ 5,900 ಗ್ರಾಮ ಪಂಚಾಯಿತಿಗಳಿಗೆ ಹಣಕಾಸು ಕೊರತೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 2,186 ಕೋಟಿ ರೂಪಾಯಿ ಬಿಡುಗಡೆಯಾಗಬೇಕು. ಇದನ್ನು ಕೇಂದ್ರ ಸರ್ಕಾರ ತಡೆಹಿಡಿದಿದ್ದು ಇಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಚರ್ಚಿಸುವುದಾಗಿ ತಿಳಿಸಿದ್ದಾರೆ.
1: ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಈಗ ಸ್ವರೂಪ ಬದಲಾವಣೆಯಾಗಿದೆ. ಎಬಿಜಿ ರಾಮ್ಜಿ ಈಗ ಬರ ಇದ್ದಂತಹ ಸಂದರ್ಭದಲ್ಲಿ ನಾನು ಎಲ್ಲಾ ಕಡೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾ ಸಿಇಒಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಎಲ್ಲೆಲ್ಲಿ ಉದ್ಯೋಗ ಬೇಕಾಗಿದೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಹಣಕಾಸಿನ ಕೊರತೆ ಇಲ್ಲ. ರಾಜ್ಯ ಸರ್ಕಾರದ ಹಣ ಇವತ್ತು ದಿವಸ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದೆ.
0: ಕೆಪಿಎಸ್ಸಿ ನೇಮಕಾತಿ ಹಗರಣದ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 400 ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತಂತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿತ ಆಪಾದಿತ ಆಡಿಯೋ ಸೋರಿಕೆಯನ್ನು ಅತ್ಯಂತ ಗಂಭೀರ ಬೆಳವಣಿಗೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ವಿರುದ್ಧ ಕೇಳಿಬಂದಿರುವ ಆರೋಪಗಳು ನೇಮಕಾತಿ ಪ್ರಕ್ರಿಯೆಯ ವಿಶ್ವಾಸಾರ್ಹತೆಯನ್ನು ದುರ್ಬಲಗೊಳಿಸಿವೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಕ್ರಮಗಳ ವಿರುದ್ಧ ಪ್ರತಿಭಟನೆ ನಡೆಸುವ ವಿದ್ಯಾರ್ಥಿಗಳಿಗೆ ಬಿಜೆಪಿ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಇನ್ನೂ ಕೆಲವೇ ಅಡಿ ಬಾಕಿ ಇದೆ. 519.60 ಮೀಟರ್ ಗರಿಷ್ಠ ಎತ್ತರದ ಜಲಾಶಯದಲ್ಲಿ 519.12 ಮೀಟರ್ ವರೆಗೆ ನೀರು ಹರಿದು ಬಂದಿದೆ. 123.081 TMC ಗರಿಷ್ಠ ಜಲ ಸಾಮರ್ಥ್ಯದ ಜಲಾಶಯದಲ್ಲಿಂದು 114.896 TMC ನೀರು ಸಂಗ್ರಹವಾಗಿದೆ. ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಜಲಾಶಯಗಳಿಂದ ಆಲಮಟ್ಟಿ ಜಲಾಶಯಕ್ಕೆ 73,461 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಆಲಮಟ್ಟಿ ಜಲ ವಿದ್ಯುದಾಗರಕ್ಕೆ ವಿದ್ಯುತ್ ಉತ್ಪಾದನೆಗಾಗಿ 77,500 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಯೋಜನೆಯನ್ನು ಮುಂದುವರೆಸಲು ಬಿಡುವುದಿಲ್ಲ ಎಂದು ತಮಿಳುನಾಡು ಕಂದಾಯ ಸಚಿವ ಸೆಂಗೋಟ್ಯೇನ್ ತಿಳಿಸಿದ್ದಾರೆ. ಕೊಯಮತ್ತೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆಗೆ ಒಂದು ಇಟ್ಟಿಗೆಯನ್ನು ಹಾಕಲು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ಮೇಲೆ ತಮಿಳುನಾಡು ಹಕ್ಕುಗಳನ್ನು ರಕ್ಷಿಸುವ ಬಗ್ಗೆ ಸರ್ಕಾರ ದೃಢ ನಿಲುವು ಹೊಂದಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪ್ರತಿಭಟನೆ ವೇಳೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಆರೋಪದ ಮೇಲೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸಿಟಿ ರವಿ ಅವರಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಲು ಸಿಟಿ ರವಿ 7 ದಿನಗಳ ಕಾಲಾವಕಾಶ ಕೇಳಿದ್ದು, ಇದಕ್ಕೆ ಪೊಲೀಸ್ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಪ್ರಕರಣ ಕುರಿತು ಮಾಧ್ಯಮಗಳಿಗೆ ಪತ್ರಿಕಾ ಪ್ರಕಟಣೆ ನೀಡಿರುವ ಸಿಟಿ ರವಿ, ತಾವು ಯಾವುದೇ ಕೋಮು ವಿರೋಧಿ ಹೇಳಿಕೆ ನೀಡಿಲ್ಲ, ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ತಮ್ಮ ಮೇಲೆ ದ್ವೇಷ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕ್ಕಮಗಳೂರಿನಲ್ಲಿ

0: ಟಿ ರವಿ ನಿವಾಸಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ವೃಂದದ ಸಿವಿಲ್ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಯ ಲಿಖಿತ ಪರೀಕ್ಷೆಯನ್ನು ಪಾರದರ್ಶಕ ಹಾಗೂ ಶಿಸ್ತುಬದ್ಧವಾಗಿ ನಡೆಸುವ ನಿಟ್ಟಿನಲ್ಲಿ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಲಾಗಿದ್ದ ಪರೀಕ್ಷೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಒಟ್ಟು 61 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿಲ್ಲದೆ ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಆಗಸ್ಟ್ 2 ಬೆಳಿಗ್ಗೆ 10:30 ಮಧ್ಯಾಹ್ನ 12 ಈ ಲಿಖಿತ ಪರೀಕ್ಷೆ ನಡೆಯಲಿದ್ದು, ಈ ಪರೀಕ್ಷೆಗೆ ಒಟ್ಟು 24,434 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 112,627 ಮತದಾರರನ್ನು ಪಟ್ಟಿಯಿಂದ ತೆರವುಗೊಳಿಸಲು ಅಥವಾ ಪರಿಶೀಲಿಸಲು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ್ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಕುರಿತಂತೆ ನವದೆಹಲಿಯಲ್ಲಿ ಇಂದು ಸಂಜೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಸದರ ಸಭೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿ ಬಾಕಿ, ಜಲವಿದ್ಯುತ್ ಉತ್ಪಾದನೆಗಾಗಿ 27,500 ಕ್ಯೂಸೆಕ್ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಈಗ ಹಿಂದಿ ಪಾಠ. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ.
1: ಸೌಮ್ಯ, ಏನ್ ಬರೀತಿದ್ಯಾ? ಬಾ ಹೊರಗೆ ಶಟ್ಲ್ ಕಾಕಾಡೋಣ, ತುಂಬಾ ಬೋರ್ ಆಗ್ತಾ ಇದೆ.
2: ಇಲ್ಲ ಹೇಮಾ, ನಾನೊಂದು ಎಸೆ ಬರಿಬೇಕಾಗಿದೆ. ಇವತ್ತು ಇದನ್ನೇ ಬರಿತಾ ಇದ್ದೀನಿ ಬೆಳಗ್ಗೆಯಿಂದ.
1: ನಾನು ಹೆಲ್ಪ್ ಮಾಡ್ತೀನಿ, ಹೇಳಿ ಯಾವ್ದ್ರ ಬಗ್ಗೆ ಎಸೆ ಬರಿಬೇಕು?
2: ನಾರಿ ಶಿಕ್ಷಾ, ಹೇಳು ಏನೇನ್ ಗೊತ್ತಿದೆ ನಿನ್ಗೆ?
1: ಸಾರಿ ಸೌಮ್ಯ, ನಾರಿ ಶಿಕ್ಷಾ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ. ಹಾ, ದೀದಿ ಬರ್ತಾರಲ್ಲ, ಅವ್ರನ್ನೇ ಕೇಳು.
2: ಹೌದಲ್ವಾ, ಬೆಳಗ್ಗೆಯಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಹೇಮಾ.
3: ದೋನೋ ಲಡ್ಕಿಯಾ ಕ್ಯಾ ಕರ್ ರಹಿ ಹೈ?
1: ದೀದಿ, ಸೌಮ್ಯ ನಾರಿ ಶಿಕ್ಷಾ ಬಗ್ಗೆ ಎಸೆ ಬರಿಬೇಕಂತೆ.
2: ಹಾ ದೀದಿ, ನಾರಿ ಶಿಕ್ಷಾ ಬಗ್ಗೆ ಕಾಂಪಿಟೇಷನ್ ಇದೆ, ಅದರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀರಾ?
3: ಹಾ ಖಂಡಿತ ಹೇಳ್ತೀನಿ. ಆದ್ರೆ ಎಸ್ಸೆ ಹಿಂದಿಲಿ ಏನ್ ಹೇಳಬೇಕು ಗೊತ್ತಿಲ್ವಾ ನಿಮ್ಗೆ?
1: ಎಸ್ಸೆ ಅಂತಾನೆ ಹೇಳ್ಬೋದಲ್ವಾ?
2: ಪ್ರಬಂಧ ಏನಾ ದೀದಿ?
3: ಹಾ ಹೇಳಿ, ನಾರಿ ಶಿಕ್ಷಾ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ?
1: ಇವತ್ತಂತೂ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
2: ಹುಡುಗ ಹುಡುಗಿ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
1: ದೀದಿ, ಹಿಂದಿನ ಕಾಲದಲ್ಲಿ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾನೆ ಇರ್ಲಿಲ್ವಂತೆ?
2: ಹೌದು, ನಮ್ಮಮ್ಮ ಹೇಳ್ತಾ ಇರ್ತಾರೆ ನೀವೆಲ್ಲ

0: ಕಷ್ಟಪಟ್ಟು ಚೆನ್ನಾಗಿ ಓದಿ. ನನಗೆ ಓದೋಕೆ ತುಂಬಾ ಆಸೆ ಇತ್ತು, ಆದ್ರೆ ಹುಡುಗಿರ್ಗೆ ಯಾಕೆ ಓದು ಬರಹ ಅಂತಿದ್ರಂತೆ ತಾತ.
1: ಹಾ ಸೌಮ್ಯ, ನಮ್ಮ ಅಕ್ಕಂಗೆ ಮೆಡಿಕಲ್ಗೆ ಹೋಗೋ ಆಸೆ, ಆದ್ರೆ ಅಪ್ಪ ಅಮ್ಮ ನೀನು ಓದಿದ್ದು ಸಾಕು, ಮುಂದಿನ ವರ್ಷ ಮದ್ವೆ ಮಾಡ್ತೀವಿ ಅಂತಾರೆ.
2: ಹಾ ಹೇಮಾ, ತುಮ್ ಟೀಕ್ ಕಹತಿ ಹೋ, ಆಜ್ ಬಿ ಇಸ್ ಯುಗ್ ಮೇ ಬಿ ಶಿಕ್ಷಿತ್ ಮಹಿಳಾಂ ಕಿ ಸಂಖ್ಯಾ ಬಹುತ್ ಕಮ್ ಹೈ.
0: ಇವತ್ತು ಈ ಕಂಪ್ಯೂಟರ್ ಯುಗದಲ್ಲಿಯೂ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಮ್ಮ ಸಮಾಜ ಅಂದ್ರೆ ಆಶ್ಚರ್ಯ ಆಗುತ್ತೆ.
1: ಹಾ ದೀದಿ, ಇಸ್ಕಾ ಕಾರಣ ಕ್ಯಾ ಹೈ?
2: ನಾರಿ ಶಿಕ್ಷಾ ಕಿ ಕಮಿ ಕೆ ಕಾರಣ ತೋ ಅನೇಕ ಹೈ.
0: ಅಡ್ಗೆ ಮಾಡಿ ಮನೆ ಕೆಲಸ ನೋಡ್ಕೊಂಡು ಮಕ್ಕಳನ್ನ ಸುಧಾರಿಸಿದ್ರೆ ಸಾಕು ಹೆಂಗಸರ್ಗೆ ಯಾಕೆ ವಿದ್ಯೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರೆ ನಾವು.
1: ಹೌದು ಸೌಮ್ಯ, ಅದೂ ಒಂದು ಕಾರಣವಿರಬಹುದು.
2: ನಿಜ ಹೇಮಾ, ಹಿಂದೆಲ್ಲ ಅವಿಭಕ್ತ ಕುಟುಂಬವಿತ್ತು. ಸ್ತ್ರೀ ಓದು ಬರಹ ಕಲಿತು ಹೆಚ್ಚು ಹೆಚ್ಚು ಕಲಿತು ಪುರುಷನ್ಗೆ ಸರಿ ಸಮಾನವಾಗಿ ನಿಂತರೆ ಮನೆ ಕಡೆ ಯಾರು ಗಮನ ಹರಿಸ್ತಾರೆ ಅಂತ ನಮ್ಮ ಹಿರಿಯರ ಭಾವನೆ ಆಗಿತ್ತು.
0: ಆದ್ರೆ ಕೆಲವರೆಲ್ಲ ಅಂತಹ ಸಂದರ್ಭದಲ್ಲಿಯೂ ತಾವು ಮನೆಯಲ್ಲಿಯೇ ಹೆಚ್ಚು ಗಮನ ಹರಿಸಿ ಓದು ಬರಹ ಕಲ್ತಿದ್ರಂತೆ.
2: ಹಾ ಸೌಮ್ಯ, ಸಭ್ಯತಾಕೆ ಪ್ರಾರಂಭಿಕ ದೌರ್ ಮೇ ನಾರಿಕಾ ಸಮಾಜ ಮೇ ಉಂಚಾ ಸ್ಥಾನ ತಾ ವಹ ಉಚ್ಚ ಶಿಕ್ಷಾ ಪ್ರಾಪ್ತ ಕರ್ತೀತಿ ತಥಾ ಸಭಾ ಮೇ ಶಾಸ್ತ್ರಾಸ್ತ್ರ ಬಿ ಕರ್ತೀತಿ.
1: ಯಹ ತೋ ಅಚರಜ್ ಕಿ ಬಾತ್ ಹೈ
0: ದೀದಿ, ವೈದಿಕ ಯುಗ್ ಮೇ ಬಿ ಇಸ್ಕೆ ಲಿಯೆ ಅನೇಕ ಉದಾಹರಣ ಮಿಲ್ತೆ ಹೈ ನಾ?
2: ಹಾ ಸೌಮ್ಯ, ತುಮ್ ಟೀಕ್ ಕಹತಿ ಹೋ, ವೈದಿಕ ಯುಗ್ ಮೇ ಇಸ್ ಪ್ರಕಾರ ಕೆ ಅನೇಕ ಉದಾಹರಣ ತೋ ಮಿಲ್ತೆ ಹೈ.
1: ಬಹಳ ಹಿಂದೆನೆ ಮೈತ್ರೇಹಿ ಅಂತವರೆಲ್ಲ ಹೆಚ್ಚಿನ ತಿಳುವಳಿಕೆ ಪಾಂಡಿತ್ಯ ಗಳಿಸಿಕೊಂಡಿದ್ರಂತೆ.
2: ಜೀ ಹಾ, ಉಸ್ ಪುರಾಣೆ ಜಮಾನೆ ಮೇ ಬಿ ನಾರಿ ಪುರುಷೆ ಪೀಚೆ ನಹೀತಿ, ಗಾರ್ಗಿ ಮೈತ್ರೇಯಿ ಅರುಂಧತಿ ಉಸ್ ಯುಗಕ್ಕೆ ವಿದ್ವಾನ್ ಮಹಿಳೆ ವಿಶೇಷ ರೂಪಸೆ ವಿಖ್ಯಾತ ಹೈ.
0: ದೀದಿ, ರಾಮಾಯಣ ಔರ್ ಮಹಾಭಾರತ್ ಕೆ ಕಾಲ್ ಮೇ ಬಿ ನಾರಿ ಕೋ ಗೌರವ ಪೂರ್ಣ ಸ್ಥಾನ ಮಿಲ್ತಾ ತಾನಾ?
2: ಹಾ, ಕಿಂತು ಆಗೆ ಚಲ್ಕರ್ ಜೈಸೆ ಜೈಸೆ ಸಾಮಾಜಿಕ ಸ್ಥಿತಿ ಮೇ ಪರಿವರ್ತನ್ ತಥಾ ಉತಾರ್ ಚಡಾವ್ ಆತೆ ಗಯೇ ವೈಸೆ ವೈಸೆ ನಾರಿ ಕೆ ಸಾಮಾಜಿಕ ನಿಯಮೋ ಕಿ ಸಂಖ್ಯಾ ಕಿ ಜಿಸ್ಸೆ ನಾರಿ ಕ ಸ್ವತಂತ್ರ ಅಸ್ತಿತ್ವೇ ನಹಿ ರಹ ಗಯಾ ವಹ ಪಾಲನ್ ಪರಿವರ್ತನ್ ವಾ ಶಿಕ್ಷಾ ಮೇ ಉಪೇಕ್ಷಾ ಕಾ ಶಿಕಾರ್ ಹೋತಿ ಗಯಿ.
0: ಅಬ್ಬಾ, ಸ್ತ್ರೀ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಮಾಡ್ತಾ ಮಕ್ಕಳನ್ನ ನೋಡ್ಕೊಳ್ತಾ ನಾಲ್ಕು ಗೋಡೆ ಮಧ್ಯೆ ಹೇಗಿದ್ಲೋ ನೆನೆಸ್ಕೊಂಡ್ರೆ ಅಯ್ಯೋ ಹೆಣ್ಣೆ ಅಂತ ಅನ್ಸುತ್ತೆ.
1: ಲೇಕಿನ್ ಸೌಮ್ಯ, ಆಸ್ಟೋ ಸಮಯ ಬದಲ್ ಗಯಾ ಹೈ.
2: ಹಾ ಹೇಮಾ, ತುಮ್ ಟೀಕ್ ಕೇಹ್ತಿ ಹೋ, ಆತೋ ಸಮಯ ಬಹುತ್ ಬದಲ್ ಗಯಾ ಹೈ ಔರ್ ನಾರಿ ಚಾರೋ ತರಫ್ ಹರ್ ಕ್ಷೇತ್ರ ಮೇ ಆಗೆ ಬಡ್ ರಹಿ ಹೈ.
0: ಹೌದು ದೀದಿ, ಇವತ್ತು ಸ್ತ್ರೀ ಶಿಕ್ಷಕಿಯಾಗಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾಳೆ.
2: ಹಾ ಸೌಮ್ಯ, ಆದ ನಾರಿ ಅಚ್ಚಿ ಶಿಕ್ಷಕ ಬನ್ಕರ್ ಏಕ್ ಯೋಗ್ಯ ಡಾಕ್ಟರ್ ಬನ್ಕರ್ ಅಪನ ಕಾರ್ಯ ಅಚ್ಚಿ ತರ ನಿಭಾ ರಹಿ ಹೈ ಯಹಾನ್ ತಕ್ ಕಿ ವಹ ಸೇನಾ ಔರ್ ಪುಲಿಸ್ ಮೇ ಬಿ ಭರ್ತಿ ಹೋ ರಹಿ ಹೈ ಔರ್ ಅಪ್ನಿ ಯೋಗ್ಯತಾ ಕಾ ಅಚ್ಚಾ ಪ್ರಮಾಣ ದೇ ರಹಿ ಹೈ.
1: ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನ ದೊರಕಿತಲ್ವಾ
0: ಹೇಮಾ? ಇದನ್ನೇ ಇಂದಿಲಿ ಹೇಳು ನೋಡೋಣ.
1: ಆಹಾ ಟೀಕ್ ಹೈ. ಪುರಾಣೆ ಜಮಾನ್
0: ಹೇಮಾ, ಪ್ರಾಚೀನ ಕಾಲ ಅಂತ ಹೇಳು.
1: ಅಚ್ಚಾ, ಪ್ರಾಚೀನ ಕಾಲ ಮೇ ಮಹಿಳಾ ಕೋ
2: ಹೇಮಾ ಮಹಿಳಾ ಓಂಕೋ ಅಂತ ಹೇಳ್ಬೇಕು.
1: ಅಚ್ಚಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ
2: ಪ್ರಾಪ್ತತಾ ಅಂತ ಹೇಳು.
1: ಹಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ.
0: ದೀದಿ ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಬಿ ಭಾಗ ಲೇತೆ ತೆ, ಕ್ಯಾ ಯಹ ಬಾತ್ ಟೀಕ್ ಹೈ?
2: ಹೇಮಾ, ಈ ವಾಕ್ಯದಲ್ಲಿ ಏನ್ ತಪ್ಪಿದೆ ಹೇಳು ನೋಡೋಣ.
1: ಲೇತೇತೆ ಪುಲ್ಲಿಂಗ, ಅದು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕು.
2: ಹಾ, ಇದನ್ನೇ ಈಗ ಹಿಂದಿಲೆ ಸರಿಯಾಗಿ ಇನ್ನೊಮ್ಮೆ ಹೇಳು.
1: ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ. ಈಗ ಸರಿಯಾ?
2: ಹಾ, ಹಾಗೆ ಮುಂದಿನ ವಾಕ್ಯವನ್ನು ಪೂರ್ತಿ ಮಾಡು.
1: ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಭಾಗ ಲೇತಿತಿ.
2: ಯಹಿ ನಹಿ, ಯುದ್ಧೋ ಮೇ ಬಿ ಜಾತಿತಿ ಔರ್ ಶಸ್ತ್ರಾಸ್ತ್ರ ಬಿ ಕರ್ತಿತಿ.
0: ಹಾ ದೀದಿ, ಸ್ತ್ರೀಯೋಂ ಕಾ ಸ್ಥಾನ ಪುರುಷೋಂ ಕೆ ಸಮಾನತ.
2: ಹಾ ಹಾ, ಸ್ತ್ರೀ ಕಾ ಸ್ಥಾನ ಪುರುಷೋಂ ಕೆ ಸಮಾನತ ಔರ್ ಉಸೆ ಸಹಧರ್ಮಿಣಿ ಬಿ ಕೆಹತೇತೆ, ಕಿಂತ ಬಾದ್ ಮೇ ವಹ ಅನುಗಾಮಿನಿ ಹೋ ಗಯಿ ಔರ್ ಉಸ್ಕಾ ಸ್ಥಾನ ಪುರುಷ್ ಕೆ ಬಾದ್ ನಿರ್ಧಾರಿತ ಕಿಯಾ ಗಯಾ.
1: ಪುರುಷರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ.
2: ಹಾ, ಪುರುಷ ಕಾ ಪ್ರಭುತ್ವ ಬನಾಯೇ ರಕ್ನೆ ಕೆಲಿಯ ಉಸೆ ಮನ್ಮಾನೆ ನೇಮೋನ್ಸೆ ಬಾಂಧ ಲಿಯಾ ಗಯಾ ತಥಾ ಪಿತಾ ಪತಿ ಪುತ್ರ ಕಾ ಸಹಾರ ಲೇನೆ ಕಾ ಪ್ರೇರಣಾ ದಿ ಜಾನೆ ಲಗಿ.
0: ದೀದಿ ಇನ್ನೊಂದ್ ಸಂದೇಹ.
2: ಹಾ ಹೇಳು, ಏನದು ನಿನ್ ಸಂದೇಹ?
0: ಅಲ್ಲ, ಬ್ರಿಟಿಷರು ನಮ್ ದೇಶವನ್ನ ಆಳ್ತಾ ಇದ್ರಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸ್ಲೇ ಇಲ್ವಾ?
2: ಯಾಕಿಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ನೀಡಿದ್ರು.
1: ರಾಜಾರಾಮ್ ಮೋಹನ್ ರಾಯ್ ಕೂಡ ಆಗಿನ

0: ಕಾಲದಲ್ಲಿ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಶ್ರಮಿಸಿದ್ರಂತೆ.
1: ಹಾ, ತುಮ್ತಿ ಕಹ್ತಿ ಹೋ ಹೇಮಾ, ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ಹಾ, ಅಂಗ್ರೇಜಿ ಶಾಸನ ಮೇ ಶಿಕ್ಷಾ ಕಾ ಪ್ರಚಾರ ಪ್ರಸಾರ ಬಹುತ್ ಬಡಾ, ಕಿಂತು ಯಹ ಶಿಕ್ಷಾ ಭಾರತ್ ಕೆ ಲಿಯ ಉಪಯೋಗಿ ನಾ ಹೋಕರ್ ಅಂಗ್ರೇಜೋಂ ಕೋ ಶಾಸನ ಕಾರ್ಯ ಚಲಾನೆ ಮೇ ಸಫಲ ರಹಿ.
0: ದೀದಿ ಕಹತೆ ಹೈ ಕಿ ಭಾರತ್ ಮೇ ಸ್ವತಂತ್ರತಾ ಆಂದೋಲನ ಶುರು ಹೋನೆ ಕೆ ಸಾಥ್ ಹಿ ಕೈ ಸ್ವದೇಶಿ ಸಂಘಟನೋ ನೆ ಮಹಿಳಾಓಂ ಕಿ ಶಿಕ್ಷಾ ಕೆ ಲಿಯ ಪ್ರಯಾಸ ಕಿಯಾ. ಕ್ಯಾ ಯಹ ಬಾತ್ ಠೀಕ್ ಹೈ?
1: ಹಾ, ಬಿಲ್ಕುಲ್ ಠೀಕ್ ಹೈ.
0: ದೀದಿ, ಮಹಿಳೆಯರಿಗಾಗಿಯೇ ಯಾವುದೋ ಒಂದು ಪರೀಕ್ಷೆ ನಡೆಸುತ್ತಿದ್ದಾರಂತೆ, ಇದು ನಿಜವೇ?
1: ಹಾ, ಯೇ ಬಾತ್ ಸಚ್ ಹೈ. ಪಂಜಾಬ್ ವಿಶ್ವವಿದ್ಯಾಲಯ ದ್ವಾರಾ ರತ್ನ ಭೂಷಣ್ ಪ್ರಭಾಕರ್ ಕಿ ಪರೀಕ್ಷಾಯೇ ಕಿ ಗಯಿ ತಥಾ ಹಿಂದಿ ಸಾಹಿತ್ಯ ಸಮ್ಮೇಳನ ಪ್ರಯಾಗ ದ್ವಾರಾ ಪ್ರಥಮ ಮಧ್ಯಮ ವಿಶಾರದ ಸಾಹಿತ್ಯ ರತ್ನ ಆದಿ ಪರೀಕ್ಷಾಯೇ ಲೀ ಜಾನೆ ಲಗಿ. ಇಸ್ಕೆ ಅಲಾವಾ ಪ್ರಯಾಗ ಸೇ ವಿದ್ಯಾ ವಿನೋದಿನಿ ಕಿ ಪರೀಕ್ಷಾ ಮೇ ಕೇವಲ ಮಹಿಳಾಯೇ ಹಿ ಬೈಠ ಸಕ್ತೀತಿ.
0: ಮಹಾತ್ಮ ಗಾಂಧೀಜಿಯವರು ಸಹ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಮಹತ್ವ ನೀಡಿದ್ರಲ್ವಾ? ಅವರು ಸಹ ಯಾವುದೋ ಒಂದು ಸಂಸ್ಥೆಯ ಮೂಲಕ ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ನೀಡಿದ್ರು.
1: ಹೌದು, ಅವ್ರಿಗೆ ಗೊತ್ತಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ.
0: ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ.
1: ಅಂದ್ರೆ ಸ್ತ್ರೀಯೊಬ್ಳು ಚೆನ್ನಾಗಿ ಕಲಿತರೆ ವಿದ್ಯಾವಂತಿ ಆದ್ರೆ ಆಕೆ ಮಕ್ಕಳು ಸಹ ಸುಶಿಕ್ಷಿತರಾಗೋರು.
0: ಆಹಾ, ಇದರಿಂದ ಒಂದು ಒಳ್ಳೆಯ ಸಮಾಜದ ಬೆಳವಣಿಗೆ ಆಗುತ್ತೆ, ಹೌದಲ್ವಾ?
1: ಇಸ್ಲಿಯೇ ಮಹಾತ್ಮ ಗಾಂಧೀಜಿನೇ ರಾಷ್ಟ್ರ ಭಾಷಾ ಹಿಂದಿ ಕೆ ಪ್ರಚಾರ ಪ್ರಸಾರ ಕೆ ಲಿಯೇ ಹಿಂದಿ ಪ್ರಚಾರ ಸಭಾ ಜೈಸಿ ಸಂಸ್ಥಾ ಕಾ ಗಠನ್ ಕಿಯಾ ಜೋ ಆಜ್ ಭಿ ಲಡ್ಕೆ ಲಡ್ಕಿಯೋಂ ಕೋ ಬಿನಾ ಕಿಸಿ ಭೇದ ಭಾವ ಕೆ ವಿಭಿನ್ನ ವಿಷಯೋಂ ಕಿ ಶಿಕ್ಷಾ ದೇ ರಹಿ ಹೈ.
0: ದೇಶ ವಿದೇಶ ಮೇ ರಹಕರ್ ಆಜ್ ಹಮಾರಿ ಸುಯೋಗ್ಯ ಬಾಲಿಕಾಯೇ ಉಚ್ಚ ಶಿಕ್ಷಾ ಪ್ರಾಪ್ತ ಕರ ರಹಿ ಹೈ.
2: ಹಾ, ವೇ ಕುಶಲ್ ಡಾಕ್ಟರ್ ಇಂಜಿನಿಯರ್ ಐಎಎಸ್ ಆಫೀಸರ್ ತಥಾ ಪೊಲೀಸ್ ಔರ್ ಸೇನಾ ಕಿ ಬಡಿ ಬಡಿ ನೌಕರಿಯೋ ಮೇ ಕಾರ್ಯ ಕರ್ ರಹಿ ಹೈ.
1: ಜಿ ಹಾ, ನರ್ಸಿಂಗ್ ಶಿಕ್ಷಾ ಸಮಾಜ ತಥಾ ಸಮುದಾಯ ಸೇವೆ ಮಹಿಳಾಯೇ ಅಚ್ಚಿ ತರ ಕಾಮ ಕರ್ ರಹಿ ಹೈ.
0: ಆಕಾಶವಾಣಿಯಲ್ಲಿಯೂ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ.
2: ಆಜ್ಕೆ ನಾರಿ ಉತ್ತಮ ಶಿಕ್ಷಣ ಪಾಕರ್ ರೇಡಿಯೋ ದೂರದರ್ಶನ್ ರಂಗಭೂಮಿ ಸಿನಿಮಾ ಆದಿ ಕ್ಷೇತ್ರ ಮೇ ಅಚ್ಚಿ ತರ ಕಾಮ ಕರ್ ರಹಿ ಹೈ.
0: ದೀದಿ, ಗಗನ ಸಖಿ ಅನ್ನೋಕೆ ಹಿಂದಿಲಿ ಏನ್ ಹೇಳ್ಬೇಕು?
2: ಪರಿಚಾರಿಕಾ ಅಲ್ಲ, ವಿಮಾನ ಪರಿಚಾರಿಕಾ.
1: ಗಗನ ಸಖಿಗೆ ವಿಮಾನ ಪರಿಚಾರಿಕಾ ಅಥವಾ ವ್ಯೋಮ ಬಲ ಅಂತಾನು ಹೇಳ್ಬೋದು.
0: ಪೆಹಲೆಯೇ ಮಹಿಳೆಯೇ.
2: ಸೌಮ್ಯಾ, ಯಾಕ್ ನಿಲ್ಲಿಸ್ಬಿಟ್ಟೆ ಹೇಳು, ಹೋಗ್ಲಿ ಕನ್ನಡದಲ್ಲಿಯೇ ಹೇಳು.
0: ಈ ಮಹಿಳೆಯರು ಮೊದಲು ಗಗನ ಸಖಿಯರಾಗಿ ಕೆಲಸ ಮಾಡ್ತಿದ್ರು, ಈಗ ವಿಮಾನ ಚಾಲಕಿಯರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರಲ್ವೇ?
1: ಹಾ, ಹೇಮಾ ಇದನ್ನೇ ಹಿಂದಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡು.
2: ಅಚ್ಚಾ ದೀದಿ, ಕೆಲಸ ನಿರ್ವಹಿಸುತ್ತಿದ್ದರು ಅಂತ ಹೇಳೋಕೆ?
1: ಕಾರ್ಯ ಕರ್ನೇಲಗಿ ಅಂತ ಹೇಳ್ಬೋದು.
2: ಏ ಮಹಿಳೆಯೇ ವಿಮಾನ ಪರಿಚಾರಿಕಾ.
1: ಸೌಮ್ಯಾ, ಕ್ಯಾ ತುಮ್ ಇಸೆ ಹಿಂದಿ ಮೇ ಬತಾ ಸಕ್ತಿ ಹೋ?
0: ಹಾ ದೀದಿ, ಏ ಮಹಿಳೆಯೇ ವ್ಯೋಮ ಬಾಲಾಓಂ ಕೆ ರೂಪ ಮೇ ಪೆಹಲೆ ಕಾಮ ಕರ್ತಿ ತೀ ಔರ್ ಅಬ್
1: ವಿಮಾನ ಚಾಲಕಕ್ಕೆ ರೂಪ ಮೇ ಅಂತ ಹೇಳಿ.
0: ಹಾ ದೀದಿ, ಏ ಮಹಿಳೆಯೇ ಪೆಹಲೆ ವ್ಯೋಮ ಬಾಲಾಓಂ ಕೆ ರೂಪ ಮೇ ಕಾಮ ಕರ್ತಿ ತೀ ಔರ್ ಅಬ್ ವಿಮಾನ ಚಾಲಕಕ್ಕೆ ರೂಪ ಮೇ ಬಿ ಕುಶಲತಾ ಪೂರ್ವಕ ಕಾಮ ಕರ್ನೆ ಲಗಿ ಹೈ.
1: ಶಬ್ಬಾ ಸೌಮ್ಯಾ, ಇದಕ್ಕೆಲ್ಲ ಏನ್ ಕಾರಣ ಹೇಳ್ತೀರಾ?
2: ಅವರ ಶ್ರದ್ಧೆ ಮತ್ತು ಪರಿಶ್ರಮ,
0: ಅವರ ಉನ್ನತ ಮಟ್ಟದ ವಿದ್ಯಾಭ್ಯಾಸವೇ ಇದಕ್ಕೆಲ್ಲ ಕಾರಣ ದೀದಿ.
1: ಜಿ ಹಾ, ಯೇ ಸಬ್ ನಾರಿಯೋಂ ಕೆ ಅಥಕ್ ಪರಿಶ್ರಮ ತಥಾ ಲಗನ್ ಕಾ ಪರಿಣಾಮ ಹೈ. ಆಜ್ ಉನ್ಕಾ ದೇಶ್ ಕೆ ಅಗ್ರಮೀ ಪಂಕ್ತಿ ಮೇ ಸ್ಥಾನ ಹೈ. ಪುಲಿಸ್ ಮೇ ಸಿಪಾಯಿ ಸೇ ಲೇಕರ್ ಉಂಚೆ ಸೇ ಉಂಚೆ ಪದೋಂ ಪರ್ ನಾರಿಯ ಆಜ್ ವಿರಾಜಮಾನ್ ಹೈ.
0: ಅನೇಕ ಸಂಘ ಸಂಸ್ಥೆಗಳು ಸ್ತ್ರೀಯ ವಿದ್ಯಾಭ್ಯಾಸ ಹಾಗೂ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಿದೆ.
2: ಹಮಾರೆ ದೇಶ ಮೇ ಆಜ್ ಕಹಿ ಐಸೆ ಸಂಸ್ಥಾನ ಹೈ ಜೋ ನಾರಿಯೋ ಮೇ ಅಪ್ನೆ ಅಧಿಕಾರೋಂ ಕೆ ಪ್ರತಿ ಜಾಗರೂಕತಾ ಲಾನೆ ಕಾ ಪ್ರಯಾಸ ಕರ್ ರಹೆ ಹೈ.
1: ಜಿ ಹಾ, ಸ್ವಯಂ ಬಿ ನಾರಿಯ ಶಿಕ್ಷಾ ಪ್ರಾಪ್ತಿ ಮೇ ಉನ್ಕಾ ಪ್ರತಿಶತ ಪಡ್ನೆ ಪರ್ ಸಭಿ ಪ್ರಕಾರ ಕಿ ಸೇವಾವೋ ಮೇ ಅಗ್ರಣಿ ಭೂಮಿಕಾ ನಿಭಾ ಸಕೆಂಗಿ.
2: ಮೇರಿ ದಾದಾಜಿ ಕಹತೆ ಹೇ ಕಿ ಗ್ರಾಮ ಸದಸ್ಯ ಔರ್ ಗ್ರಾಮ ಪ್ರಧಾನೋಂ ಕೆ ರೂಪ ಮೇ ಉನ್ಕಿ ಲೋಕಪ್ರಿಯತಾ ತೋ ಬಢಿ ರಹೆ ಹೈ.
0: ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ ಆರ್ಯ ಸಮಾಜವು ಹೆಣ್ಣು ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಿದೆಯಲ್ವೇ?
1: ಜಿ ಹಾ, ತುಮ್ನೆ ಸಹಿ ಬತಾಯ. ವರ್ಷೋಂ ಸೇ ಚಲೆ ಆ ರಹೆ ಅಂಧವಿಶ್ವಾಸೋಂ ಕೋ ದೂರ್ ಕಿಯಾ ತಥಾ ಡಿಎವಿ ಸ್ಕೂಲೋಂ ಕೆ ಮಾಧ್ಯಮ ಸೇ ಬಾಲಿಕಾಓಂ ಕಾ ಶಿಕ್ಷಾ ದೇನೆ ಕಾ ಕಾರ್ಯ ಅಬ ಬಿ ಚಲ್ ರಹಾ ಹೈ.
2: ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹೆಚ್ಚು ಮಹತ್ವ ನೀಡುತ್ತಿದೆ ಅಲ್ವಾ?
0: आज बहुत सी लड़कियां

0: स्कूल जाने लगी है, ऊंचे पढ़ाई पढ़कर ऊंचे ऊंचे पद प्राप्त कर रही है।
1: लेकिन इन महिलाओं और बालिकाओं की संख्या बहुत कम है।
2: अब जरूरत नारी शिक्षा को समय सापेक्ष और व्यापक बनाने की है।
0: ನಮ್ಮ ಸರ್ಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುತ್ತಾ ಎಲ್ಲರೂ ಸುಶಿಕ್ಷಿತರಾಗುವಂತೆ ಉತ್ತೇಜನ ನೀಡುತ್ತಿದೆ.
1: ಹೌದು ಸೌಮ್ಯ, ನಮ್ಮ ಸರ್ಕಾರದ ಉಚಿತ ಶಿಕ್ಷಣದ ನೀತಿಯಿಂದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಲೇಬೇಕು.
2: ಆಜ್ ಪರಿಸ್ಥಿತಿಯ ಇತ್ನಿ ಬದಲ್ ಚುಕಿ ಹೇ ಕಿ ಸಮಾಜ್ ಮೇ ಸ್ತ್ರೀಯೋಂ ಕೋ ಬಿ ಕಾರ್ಯ ಕರ್ನೆ ಕೆ ಲಿಯೆ ತಯಾರ್ ರಹನಾ ಚಾಹಿಯೆ ಔರ್ ಇಸ್ ಕಾರ್ಯ ಕೆ ಲಿಯೆ ಸ್ತ್ರೀಯಾ ತಬೀ ತಯಾರ್ ಹೋಂಗಿ ಜಬ್ಕಿ ಉನ್ಕೊ ಶಿಕ್ಷಿತ್ ಕಿಯಾ ಜಾಯೇಗಾ.
0: ಶಿಕ್ಷಣ ಸ್ತ್ರೀಯ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿದೆ.
1: ಒಬ್ಬ ಒಳ್ಳೆಯ ತಾಯಿಗೆ ಗೃಹಿಣಿಗೆ ಉತ್ತಮ ಶಿಕ್ಷಣ ಬೇಕೇ ಬೇಕು.
2: ಕುಶಲ ಗೃಹಿಣಿ ಕೇಳಿ ಶಿಕ್ಷಿತ್ ಹೋನ ಅನಿವಾರ್ಯ ಹೈ ಅವಶ್ಯಕ ಹೈ ಇಸ್ಲಿಯೇ ಸಮಾಜ್ ಮೇ ನಾರಿ ಶಿಕ್ಷಕೋ ಅನಿವಾರ್ಯ ಕಿಯಾ ಜಾನಾ ಚಾಹಿಯೆ.
1: ಸ್ತ್ರೀ ವಿದ್ಯಾವಂತೆ ಆದರೆ ಮಾತ್ರ ನಮ್ಮ ಸಮಾಜ ಉತ್ತಮ ಸಮಾಜವಾಗುತ್ತೆ, ದೇಶ ಬಲಿಷ್ಠವಾಗುತ್ತೆ, ಸುದೃಢವಾಗುತ್ತೆ.
2: ಹಾ ಹಾ, ನಾರಿ ಶಿಕ್ಷಕ್ಕೆ ಬಿನಾ ರಾಷ್ಟ್ರ ಚಕ್ರ ನಹಿ ಚಲ್ ಪಾಯೇಗಾ.
0: ಹೌದು, ಸ್ತ್ರೀಯ ಶಿಕ್ಷಣದ ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡಿದ್ದೀವಿ. ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನಾವು ಕೈ ಜೋಡಿಸಬೇಕು, ಆಗಲೇ ನಾರಿ ಶಿಕ್ಷಣಕ್ಕೆ ಒಂದು ಅರ್ಥ ಉಂಟಾಗುತ್ತೆ.
2: ಹಾ, ಇವತ್ತು ಸರ್ಕಾರ ನಮ್ಗೆ ಏನೆಲ್ಲ ಸವಲತ್ತುಗಳನ್ನ ಅನುಕೂಲಗಳನ್ನ ಎಲ್ಲ ಮಾಡಿಕೊಟ್ಟಿದೆ. ನಾವು ಅದಕ್ಕೆ ಸರ್ಕಾರದ ಜೊತೆ ಸ್ಪಂದಿಸ್ಬೇಕು, ಕೈ ಜೋಡಿಸ್ಬೇಕು. ಆಗ ಮಾತ್ರ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳು ಅರ್ಥಪೂರ್ಣ ಆಗುತ್ತೆ. ಮತ್ತೆ ಅದು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಇವತ್ತು ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದರೆ ಅವಳು ಸಾಧಿಸ್ತಾ ಇರತಕ್ಕಂಥ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬೋದು. ಅದರಿಂದ ನಿಮಗೂ ಈ ಒಳ್ಳೆ ಇದನ್ನ ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಇದನ್ನ ಬರೀಬೇಕು. ನೀವು ಬರೀ ಕೇಳಿದ್ರೆ ಮರ್ತು ಹೋಗುತ್ತೆ. ಅರ್ಥ ಆಯ್ತಾ ಸೌಮ್ಯ? ಇದನ್ನ ಬರ್ದು ನೀನು ಖಂಡಿತ ಫಸ್ಟ್ ಪ್ರೈಸ್ ತಗೋಬೇಕು. ಇನ್ನೇನಾದ್ರು ಇದರಲ್ಲಿ ಕೇಳೋದಿದ್ಯಾ? ಸಂದೇಹ ನಹಿ. ಅಚ್ಚಾ, ಅಬ್ ಸಮಯ ಹೋ ರಹಾ ಹೈ, ಫಿರ್ ಮಿಲೇಂಗೆ.
0: ಬಹುತ್ ಬಹುತ್ ಧನ್ಯವಾದ.
2: ಧನ್ಯವಾದ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಎಂಎನ್ ನಾಗರತ್ನ, ಇವರೊಂದಿಗೆ ಭಾಗವಹಿಸಿದವರು ಹೇಮಾ ಎ ಹಾಗೂ ಸೌಮ್ಯ ಎಂ.

0: ಆಕಾಶವಾಣಿ ಬೆಂಗಳೂರು, ಸಮಯ 3:01.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ 5:30 ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತ

ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಮಟೆಕಾಯಿ ಬೇಸಾಯದ ಕ್ರಮಗಳು ಕುರಿತು ಡಾ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ನೀರಗುಂದಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಬಿತ್ತರಗೊಳ್ಳಲಿದೆ. ಸಂಜೆ 7:45 ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಗುವುದು. ರಾತ್ರಿ 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು. ರಾತ್ರಿ 9:15 ಭಾವಗೀತೆಗಳು ಸಾಯಿ ತೇಜಸ್ ಅವರಿಂದ. ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿನ್ಮಯ್ ಜೋಶಿಯವರ ಹಾಡುಗಾರಿಕೆ ಮೂಡಿಬರುವುದು. ತಬಲಾ ಸಾಥ್ ನೀಡುತ್ತಾರೆ ಆದರ್ಶ್ ಶೆಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್. ರಾತ್ರಿ 10:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಡಾ ಟಿಎಸ್ ಸತ್ಯವತಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಕೆಎಲ್ ರಾಜೇಶ್ವರಿ. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇಲ್ಲಿಗೆ ನಮ್ಮ ಇಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಈಗ ಸಮಯ 3:04:55. ಎಂದಿನಂತೆ ನಮ್ಮ ಸಂಜೆಯ ಪ್ರಸಾರ 5:30 ಆರಂಭವಾಗುವುದು. ಮತ್ತೆ ಸಂಜೆಯ ಪ್ರಸಾರದಲ್ಲಿ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 3:30. ಇದೀಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಸಾರ್ವಜನಿಕ ಆಸ್ತಿಗೆ ಏನೋ ಒಂದು ಹಾನಿಯಾದಾಗ, ಧಕ್ಕೆ ಆದಾಗ ಪರಿಹಾರ ಯಾರು ಕೊಡಬೇಕು ಅಂತನೋದು ಬರುತ್ತೆ. ಯಾರು ಹಾನಿ ಮಾಡ್ತಾರೆ ಅವ್ರು ಕೊಡಬೇಕೋ ಅಥವಾ ಏನು ಜವಾಬ್ದಾರಿ ಇದೆ ನಮ್ಮ ನಾಗರಿಕರಿಗೆ?
3: ಇದು ಬಹಳ ಮುಖ್ಯ ಪ್ರಶ್ನೆ ಸರ್. ವಿಶೇಷವಾಗಿ ಗಲಭೆಗಳು, ಪ್ರತಿಭಟನೆಗಳು ಅಥವಾ ಅಪಘಾತಗಳ ಸಂದರ್ಭಗಳಲ್ಲಿ ಮೊದಲು ನಾವು ಏನ್ ತಿಳ್ಕೋಬೇಕು, ಸಾರ್ವಜನಿಕ ಆಸ್ತಿ ಅಂದ್ರೇನು? ಇಲ್ಲಿ ಸರ್ಕಾರಕ್ಕೆ ಸೇರಿದ ಆಸ್ತಿ ಯಾವ್ದಾವುದು? ಬಸ್ಗಳಾಗಿರ್ಬೋದು, ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ರಸ್ತೆ, ಸೇತುವೆ, ವಿದ್ಯುತ್ ಕಂಬಗಳು, ಸಾರ್ವಜನಿಕ ಸೌಲಭ್ಯಗಳು. ಅಂದರೆ ಇದೆಲ್ಲವೂ ಸರ್ಕಾರದ ಆಸ್ತಿ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಆಸ್ತಿ. ಸೊ ಇದನ್ನ ಕಾಪಾಡೋದು ನಮ್ಮ ಕರ್ತವ್ಯನೂ ಆಗಿರುತ್ತೆ. ಅದರಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದರೆ ಮುಖ್ಯವಾಗಿ ಅನ್ವಯಿಸುವ ಕಾಯ್ದೆ ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಕಾಯ್ದೆ. ಸೊ ಇಲ್ಲಿ ಕಾಯ್ದೆಯ ಪ್ರಕಾರ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ ಅವರಿಗೆ ಶಿಕ್ಷೆಯ ಜೊತೆಗೆ ಪರಿಹಾರವೂ ಕೂಡ ವಿಧಿಸಬಹುದು.
2: ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರಿಹಾರ ವಿಷಯವಾಗಿನೇ ಮಾತಾಡ್ತಾ ಇದ್ವಿ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇದು ಹೇಗೆ ಅಪರಾಧ ಆಗತ್ತಂತ ಮಾತಾಡ್ತಾ ಇದ್ವಿ. ಯಾರು ಪರಿಹಾರವನ್ನು ಕೊಡಬೇಕು, ಯಾರು ಬಾಧ್ಯರು, ಬಾಧ್ಯಸ್ಥರು?
3: ಹೌದು ಸರ್, ಇದಕ್ಕೆ ಹೊಣೆಗಾರರು ಯಾರು? ಸರಳ ಉತ್ತರ, ಹಾನಿ ಮಾಡಿದವರಿಗೆ ಪರಿಹಾರ ಕೊಡಲೇಬೇಕು. ಇಲ್ಲಿ ಒಂದು ಮುಖ್ಯ ಅಂಶ ಏನಂದ್ರೆ, ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಗುಂಪು ಸೇರಿ ಹಾನಿ ಮಾಡಿದ್ದರೆ ಅಥವಾ ಎಲ್ಲರೂ ಒಟ್ಟಿಗೆ ಹೊಣೆಗಾರರು ಅಂತ ನಾವು ಹೇಳ್ತೀವಿ. ಇದನ್ನು ಕಲೆಕ್ಟಿವ್ ಲಯಬಿಲಿಟಿ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಭಟನೆಯಲ್ಲಿ ಒಂದು 50 ಜನ ಸೇರಿದ್ರು, ಇದ್ರಲ್ಲಿ 10 ಜನ ಮಾತ್ರ ಬಸ್ಗೆ ಹೊಡೆದ್ರು, ಆದ್ರೆ ಗುಂಪಲ್ಲಿ ಎಲ್ಲರನ್ನೂ ಏನು ಪೊಲೀಸ್ ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಟ್ಟು ಗುಂಪುಗಾರಿಕೆ ಸೇರಿದ್ರು ಅಂತ ಹೇಳಿ ಅವ್ರಿಗೆ ಹೊಣೆಗಾರಿಕೆ ಹಾಕಿ ಅವ್ರ ಎಲ್ಲರ ಹತ್ರದಿಂದಾನು ಅಮೌಂಟ್ನ, ಐ ಮೀನ್ ಕಾಂಪೆನ್ಸೇಷನ್ ಕಲೆಕ್ಟ್ ಮಾಡ್ಕೋತಾರೆ.
2: ನ್ಯಾಯಾಲಯ ಯಾವ ರೀತಿ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಮತ್ತೆ ಯಾವ ರೀತಿ ತನಿಖೆ ಮಾಡಿ ಒಂದು ಒಂದು ಅಂತಿಮ ಹಂತಕ್ಕೆ ಬರ್ತಾರೆ, ಅದ್ರ ಬಗ್ಗೆ ಹೇಳಿ.
3: ಹಾ ಸರ್, ಈಗ ನಾವು ನೋಡಬಹುದು, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ಕೇಸ್ ನಲ್ಲಿ, ಇನ್ ರೇ ಡಿಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ವರ್ಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗಲಭೆ ವೇಳೆ ಹಾನಿಯಾದರೆ ಸರ್ಕಾರದ ತನಿಖೆ ಮಾಡಿ ಆಮೇಲೆ ಹೊಣೆಗಾರಿಕೆಯಿಂದ ಪರಿಹಾರವನ್ನು ವಸೂಲಿ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗ್ಬಹುದು ಅಂದ್ರೆ ಪ್ರಾಪರ್ಟಿನ ಅಟ್ಯಾಚ್ ಮಾಡಬಹುದು. ಈಗ ಯಾವ ವ್ಯಕ್ತಿ ಯಾವ ಗುಂಪು ಆ ಹಾನಿ ಮಾಡೋದಕ್ಕೆ ಪ್ರೇರೇಪಿಸಿದ್ರು ಅಥವಾ ಗುಂಪಲ್ಲಿ ಇದ್ರು, ಅವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ನಾವು ಹಣನ ವಸೂಲಿ ಮಾಡಬಹುದು. ಅಷ್ಟೇ ಅಲ್ಲದೆ ಕಾಂಪನ್ಸೇಷನ್ ರಿಕವರ್ ಮಾಡೋದಕ್ಕೆ ಯಾವ್ಯಾವ ಬೇರೆ ಸಿವಿಲ್ ಪ್ರೊಸೀಡಿಂಗ್ಸ್ ಇದೆ ಆ ಸಿವಿಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡಬಹುದು.
2: ಸರ್ಕಾರಗಳು, ಸಂಸ್ಥೆಗಳು ಏನೇ ಆಗಲಿ ಆ ಬಗ್ಗೆ ಜಾಗೃತಿಯನ್ನು ವಹಿಸ್ತವೆ. ಮತ್ತೆ ನಾವು ಈ ನ್ಯಾಯವಾಣಿ ಸರಣಿನಲ್ಲಿ ಹಿಂದೆ ಏನೇ ಒಂದು ನಷ್ಟ ಆದಾಗ ಇನ್ಸೂರೆನ್ಸ್ ಅದನ್ನು ಕೂಡ ಕ್ಲೇಮ್ ಮಾಡ್ತಾರೆ. ಕಂಪನಿಗಳು ಕೂಡ ಬಹುಶಃ ಪರಿಹಾರ ಕೊಡುವಲ್ಲಿ ಬಾಧ್ಯಸ್ಥರಾಗಿರ್ತವೆ ಅಂತ ನಾವು ಮಾತಾಡ್ಕೋಬಹುದು.
3: ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ, ನಾವು ಸಾರ್ವಜನಿಕ ಆಸ್ತಿ ಅಂದ್ರೆ ಸರ್ಕಾರದ್ದಲ್ಲ, ಅದು ನಮ್ಮೆಲ್ಲರದ್ದಾಗಿದೆ.

0: ಅದನ್ನು ಹಾನಿ ಮಾಡುವುದು ನಮ್ಮದೇ ಸಂಪತ್ತನ್ನು ನಾಶ ಮಾಡುವಂತದ್ದಾಗಿ. ಕಾನೂನು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಮತ್ತು ತಪ್ಪಿತಸ್ಥರನ್ನು ಸಂಪೂರ್ಣವಾಗಿ ಪರಿಹಾರ ವಸೂಲಿ ಮಾಡಲು ಇಚ್ಛಿಸುತ್ತದೆ.
1: ಹಾಗಾಗಿ ಈ ಎಲ್ಲ ವಿಷಯವನ್ನು ನಾಗರಿಕರಾಗಿ, ದೇಶದ ನಾಗರಿಕರಾಗಿ ಏನೇನು ತಿಳ್ಕೊಬೇಕಾಗಿದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಗುಂಪಿನಲ್ಲಿ ನಮ್ಮ ಕೆಲಸ ಏನಿರ್ತದೆ, ನಾವು ಸ್ವಲ್ಪ ಆ ಗುಂಪಿನಿಂದ ದೂರ ಸರಿಬೇಕು. ಇಲ್ಲಾಂದ್ರೆ ನಾವು ಯಾವುದೋ ಒಂದು ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಆ ಇಡೀ ಗುಂಪು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ಕೂಡ ಅಪರಾಧಕ್ಕೆ ಒಳಗಾಗ್ತೀವಿ, ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ ಅನಿವಾರ್ಯ. ಆವಾಗ ನಾವು ಎಷ್ಟೇ ನೆಪಗಳನ್ನು ಹೇಳಿದರೂ ಕೂಡ ಇಲ್ಲ, ಯಾಕಂದರೆ ಆ ಗುಂಪಿನ ಭಾಗವಾಗಿ ಅಂತ ನಮ್ಮನ್ನು ಪರಿಗಣಿಸ್ತಾರೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು Form 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 3:37. ಹೊಂಬಿಸಿಲು ಕಾರ್ಯಕ್ರಮ. ಮೊದಲನೇ ಪ್ರಶ್ನೆ, 1966 ತೀಸ್ರಿ ಕಸಂ ಹಿಂದಿ ಚಲನಚಿತ್ರವು ಯಾವ ಪುಸ್ತಕ ಅಥವಾ ಕಥೆಯನ್ನ ಆಧರಿಸಿದೆ? 1966 ತೆರೆ ಕಂಡ ತೀಸ್ರಿ ಕಸಂ ಹಿಂದಿ ಚಲನಚಿತ್ರವು ಯಾವ ಪುಸ್ತಕ ಅಥವಾ ಕಥೆಯನ್ನ ಆಧರಿಸಿದೆ? ಇದು ಮೊದಲನೇ ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480910013 9 4

0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ.
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೋಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ತೀಸ್ರಿ ಕಸಮ್ ಈ ಹಿಂದಿ ಚಲನಚಿತ್ರವು ಯಾವ ಪುಸ್ತಕ ಅಥವಾ ಕಥೆಯನ್ನ ಆಧರಿಸಿದೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ, ಸುಧಾಮೂರ್ತಿ ಕೆಹಳ್ಳಿ, ಬಿಂದು ಪ್ರಕಾಶ್ ಬೆಂಗಳೂರು, ನೇತ್ರಾ ಕೆಂಗೇರಿಯಿಂದ, ಪ್ರಸನ್ನಕುಮಾರ್ ದಾವಣಗೆರೆ, ಹೆಚ್ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರು, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಗೀತಾ ಜೋಶಿ ಕಲಬುರಗಿ, ಎನ್ಜಿ ಬಸವರಾಜ್. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಲಾಗಿದೆ. ಸರಿಯಾದ ಉತ್ತರ ಮಾರೆ ಗಯೆ ಗುಲ್ಫಾಮ್. ಈ ಚಲನಚಿತ್ರವು ಪ್ರಸಿದ್ಧ ಸಾಹಿತಿ ಫಣೀಶ್ವರನಾಥ್ ರೇಣು ಅವರು ಬರೆದ ಮಾರೆ ಗಯೆ ಗುಲ್ಫಾಮ್ ಎಂಬ ಸಣ್ಣ ಕಥೆಯನ್ನು ಆಧರಿಸಿದೆ. ಇದೀಗ ಎರಡನೇ ಪ್ರಶ್ನೆ. ರಾಷ್ಟ್ರಕವಿ ದರಾ ಬೇಂದ್ರೆ ಅವರ ಮೂಡಲ ಮನೆಯ ಮುತ್ತಿನ ನೀರಿನ ಈ ಕವಿತೆಯನ್ನ ಮೊದಲು ಯಾವ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಯಿತು? ಇದು ಎರಡನೇ ಪ್ರಶ್ನೆ. ರಾಷ್ಟ್ರಕವಿ ದರಾ ಬೇಂದ್ರೆ ಅವರ ಮೂಡಲ ಮನೆಯ ಮುತ್ತಿನ ನೀರಿನ ಕವಿತೆಯನ್ನ ಮೊದಲು ಯಾವ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಯಿತು? ಇದು ಎರಡನೇ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ಡಿಯರ್ ಕಾಮ್ರೇಡ್ ಚಿತ್ರದ ಗೀತೆ ಸಿದ್ಧ ಶ್ರೀರಾಮ್, ಐಶ್ವರ್ಯ ರವಿಚಂದ್ರನ್ ಅವರ ಗಾಯನದಲ್ಲಿ, ಧನಂಜಯ ರಂಜನ್ ಅವರ ಸಾಹಿತ್ಯ, ಜಸ್ಟಿನ್ ಪ್ರಭಾಕರನ್ ಅವರ ಸಂಗೀತ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
2: ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಎರಡನೆಯ ಪ್ರಶ್ನೆ ಆಗಿತ್ತು, ರಾಷ್ಟ್ರಕವಿ ದರಾಬೇಂದ್ರೆ ಅವರ ಮೂಡಲ ಮನೆಯ ಮುತ್ತಿನ ನೀರಿನ ಕವಿತೆಯನ್ನು ಮೊದಲು ಯಾವ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು ಅಂತ ಹೇಳಿ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಗುರುರಾಜ್ ವಿರೂಪಾಕ್ಷಪುರ, ಹರೀಶ್ ಮಲ್ಲೇಶ್ವರದಿಂದ, ಚಂದ್ರಪ್ಪ ಉತ್ತರಹಳ್ಳಿ, ಮಾಲಾ ಮಾಚೋಹಳ್ಳಿ, ರಾಜ್ಕುಮಾರ್ ಕಾತರಕಿ KHP ಕಾಲೋನಿ, ದಿಲೀಪ್ ಕಲ್ಯಾಣ್ಕರ್, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಹೊನ್ನೂರ್ ಅಲಿ ಹನುಮಂತಪುರದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ದವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಬೆಳ್ಳಿ ಮೋಡ. 1967 ತೆರೆ ಕಂಡ ಬೆಳ್ಳಿ ಮೋಡ ಚಿತ್ರದಲ್ಲಿ ದರಾಬೇಂದ್ರೆ ಅವರ ಮೂಡಲ ಮನೆಯ ಮುತ್ತಿನ ನೀರಿನ ಈ ಕವಿತೆಯನ್ನು ಅಳವಡಿಸಿಕೊಳ್ಳಲಾಗಿತ್ತು. ಈ ಚಿತ್ರದ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್, ವಿಜಯಭಾಸ್ಕರ್ ಅವರು ಸಂಗೀತ ನಿರ್ದೇಶನ ಮಾಡಿದ್ರು, ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದ್ರು. ಇದೀಗ ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಇತ್ತೀಚೆಗೆ ರೊಮೇನಿಯಾದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಆನರರಿ ಡಾಕ್ಟರೇಟ್ ಪದವಿ ಪಡೆದವರು ಯಾರು? ಇದು ಕೊನೆಯ ಪ್ರಶ್ನೆ. ಇತ್ತೀಚೆಗೆ ರೊಮೇನಿಯಾದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಆನರರಿ ಡಾಕ್ಟರೇಟ್ ಪದವಿ ಪಡೆದವರು ಯಾರು? ಇದು ಮುಂದಿನ ಪ್ರಶ್ನೆ. ಇದೀಗ ಗೀತೆ ಬೆಳ್ಳಿಮೋಡ ಚಿತ್ರದಿಂದ ಎಸ್ ಜಾನಕಿಯವರ ಗಾಯನದಲ್ಲಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ಕಾರ್ಯಕ್ರಮ. ಕೊನೆಯ ಪ್ರಶ್ನೆ, ಇತ್ತೀಚೆಗೆ ರೊಮೇನಿಯಾದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದವರು ಯಾರು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ: ಜಯಶ್ರೀ, ಸುನಿಲ್, ರಾಜಾ,

ಮೈಸೂರಿನಗರದಿಂದ ರಘುನಾರಾಯಣ್ ಬೆಂಗಳೂರಿನಿಂದ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರಿನಿಂದ ಬಿಎಂ ವಿಶ್ವನಾಥ ರಾಮಸಾಗರ ಬೆಳ್ಳಾರಿ, ಸುಜಾತ ಕೆ ನಟರಾಜ್ ತಿರುಕನ ಬಳಗ ಮಲ್ಲಾಡಿಹಳ್ಳಿ, ವೆಂಕೋಬ ನಾಯಕ್ ಸಂಗಾಪುರ, ಲಕ್ಷ್ಮೀದೇವಮ್ಮ ಸಾತನೂರು, ರೇಖಾ ಯಲಹಂಕ ಶರಣ್ಯ ತೀರ್ಥಳ್ಳಿಯಿಂದ ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಭಾರತದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು. 24 ಜುಲೈ 2026 ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ರೊಮೇನಿಯಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದವರು ಇವರು. ಸಾರ್ವಜನಿಕ ಸೇವೆ, ಶೈಕ್ಷಣಿಕ ಕ್ಷೇತ್ರ ಮತ್ತು ಭಾರತ ಹಾಗೂ ರೊಮೇನಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಈ ಗೌರವ ನೀಡಲಾಗಿದೆ. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಆರ್ಜೆ ಶ್ರಾವ್ಯ ಹರುಮನೆ. ಮತ್ತೆ ಸಿಗೋಣ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ. ಅತಿಥಿ ಗಮಕ ಕಲೆಯ ಪರಿಣಿತರು. ನೀವು ಸಹ ಅವರಿಗೆ ಸಂದೇಶಗಳನ್ನು ಕಳಿಸಬಹುದು, ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013.

0: ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದು ಸೋಮವಾರದ ಬೆಂಗಳೂರು ಯೂತ್ ಕಾರ್ಯಕ್ರಮ. ನಮ್ಮ ಕನ್ನಡ ನಾಡಿನ ಕಾವ್ಯ, ಸಾಹಿತ್ಯ ಮತ್ತು ಗಮಕ ಕಲೆಯ ಪ್ರತಿಷ್ಠಿತ ಧ್ವನಿಯಾಗಿ ಆಕಾಶವಾಣಿಯ ಹಿರಿಯ ಕಾರ್ಯಕ್ರಮ ನಿರ್ವಾಹಕರಾಗಿ ದಶಕಗಳ ಕಾಲ ಸೇವೆ ಸಲ್ಲಿಸಿದ ಪ್ರಸಿದ್ಧ ಗಮಕಿ ಹಾಗೂ ಸಂಶೋಧಕ ಕರ್ನಾಟಕ ಕಲಾಶ್ರೀ, ಅಮೃತ ಸಿಂಚನ, ಕನ್ನಡದ ಕಣ್ಮಣಿಗಳು, ದಾಸಾಮೃತ ಇಂತಹ ಆಕಾಶವಾಣಿಯ ಮೈಲುಗಲ್ಲು ಕಾರ್ಯಕ್ರಮಗಳ ಸೃಷ್ಟಿಕರ್ತರಾಗಿ ಕರ್ನಾಟಕದ ಗಮಕ ಕಲಾ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಸ್ವರ ಕಲಾ ಗೌರವ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಹೀಗೆ ಹತ್ತು ಹಲವು ಪ್ರಶಸ್ತಿ ಗೌರವಗಳಿಗೆ ಪಾತ್ರರಾಗಿ ಕನ್ನಡದ ಕಾವ್ಯ ಪರಂಪರೆಯನ್ನು ಮನೆಮನೆಗೆ ತಲುಪಿಸಿದ ಶ್ರೇಷ್ಠ ಸಾಧಕರು ಇವರು. ಡಾಕ್ಟರ್ ಎಂಆರ್ ಸತ್ಯನಾರಾಯಣ ಅವರನ್ನ ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಅತ್ಯಂತ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ಇಂದಿನ ಕಾರ್ಯಕ್ರಮವನ್ನ ಮೊದಲಿಗೆ ಒಂದು ಗಮಕ ಪ್ರಸ್ತುತಿಯೊಂದಿಗೆ ಶುರು ಮಾಡೋಣ. ಹೌದು ಸರ್.
1: ನಮ್ಮ ಗಮಕಿಗಳ ಆರಾಧ್ಯದ ಈಗ ಕುಮಾರವ್ಯಾಸ, ಹಾಗಾಗಿ ಕುಮಾರವ್ಯಾಸನ ಒಂದು ಪದ್ಯದಿಂದ ನನ್ನ ಸಂದರ್ಶನವನ್ನ ತಾವು ಹೇಳ್ತೀವಿರ. ಅರಸುಗಳಿಗಿದು ವೀರ, ಅರಸುಗಳಿಗಿದು ವೀರ,

0: ಗಮಕ ಅಂದ್ರೆ ಪದ್ಯ ಅಥವಾ ಕಾವ್ಯವನ್ನ ರಾಗಬದ್ಧವಾಗಿ ಭಾವಕ್ಕೆ ತಕ್ಕಂತೆ ರಾಗ ಮತ್ತು ಶ್ರುತಿಬದ್ಧವಾಗಿ ಹಾಡುವ ಸುಂದರ ಪದ್ಧತಿ. ಗಮಕ ಕಲೆಯ ಕುರಿತಾಗಿ ಕೇಳುಗರಿಗೆ ಮತ್ತಷ್ಟು ಮಾಹಿತಿ ನೀಡೋದಾದ್ರೆ ಸರ್,
1: ಮೊದಲನೇದಾಗಿ ನಾವು ಕನ್ನಡ ಸಾಹಿತ್ಯ ಅದರಲ್ಲೂ ಕಾವ್ಯಗಳನ್ನು ಅಭ್ಯಾಸ ಮಾಡಬೇಕು. ಗಮಕ ಅನ್ನೋದು ನಮ್ಮ ಪುರಾತನ ಕಲೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇದರ ಕಾಲಾವಧಿ ಏನು ಅಂತಂದರೆ ಅದು ಬಹುಶಃ ರಾಮಾಯಣ ಅಂತ ಹೇಳ್ತಾರೆ. ಯಾವತ್ತಿಗೆ ನಮ್ಮ ಲವಕುಶರು ರಾಮನ ಮುಂದೆನೆ ರಾಮಾಯಣವನ್ನು ಹೇಳಿದ್ರು, ವಾಲ್ಮೀಕಿಗಳು ಬರೆದಿದ್ದು, ಅವತ್ತಿನಿಂದ ಈ ಗಮಕ ಕಲೆಗೆ ಅದೊಂದು ಭದ್ರ ಬುನಾದಿ ಆಯಿತು ಅಂತ ಹೇಳ್ತಾರೆ. ಅದು ನಂಬ್ಕೊಂಡು ಬಂದಿರತಕ್ಕಂಥದ್ದು, ನಮ್ಮಲ್ಲಿ ನಂಬಿಕೆ ತಾನೆ, ಎಲ್ಲವೂ ನಂಬಿಕೆನಲ್ಲೇ ಇರತಕ್ಕಂಥದ್ದು. ಯಾವಾಗ ಕಾವ್ಯವನ್ನು ಬರೀತಾನೆ ಅದಕ್ಕೆ ಓದುಗ ಬೇಕಾಗಿತ್ತು. ಬರೀ ಓದೋದು ಸಾಕಾಗಲಿಲ್ಲ, ಬರೀ ಓದ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ಏನು ಮಾಡಿದ್ರು, ಆ ಪದ್ಯಗಳಿಗೆ ರಾಗಗಳನ್ನು ಹಾಕೋದು ಬಹುಶಃ ಒಂದು ಒಂದು ಒಂದೂವರೆ ಶತಮಾನದಿಂದ ಬಂದಿದೆ ಅಷ್ಟೇ, 19ರ ಕೊನೆ ಅಥವಾ 20ರ ಶತಮಾನದ ಆರಂಭದಲ್ಲಿಂದ ಆಯಿತು. ಅದಕ್ಕೆ ಮೊದಲು ಒಂದು ಕಾವ್ಯವನ್ನು ಸುಮಾರಾಗಿ ಅಂದರೆ ಒಂದೇ ಪದ್ಯವನ್ನು ಅಂದರೆ ಒಂದು ಪದ್ಯಕ್ಕಿಂತ ಹೆಚ್ಚಾಗಿ ಹಲವಾರು ಪದ್ಯಗಳಿದೆ ಅಥವಾ ಇಡೀ ಕಥಾಭಾಗವನ್ನು ಒಂದೇ ರಾಗದಲ್ಲಿ ಹಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಅದು ಕಾವ್ಯ ವಾಚನ ಕಲೆ ಅಂತ ಹೇಳ್ತಾ ಇದ್ರು ಅದಕ್ಕೆ. ಅದಕ್ಕೂ ಮೊದಲು ಪುಸ್ತಕ ವಾಚನ ಕಲೆ ಅಂತ ಹೇಳ್ತಾ ಇದ್ರು. ಗಮಕ ಅನ್ನೋದು ಸಂಸ್ಕೃತ ಶಬ್ದವೇ ಆದರೂ ಕನ್ನಡ ನಾಡಿನಲ್ಲಿ ಗಮಕ ಅಂತಂದರೆ ಕಾವ್ಯವನ್ನು ಓದುವುದು, ಅಂದರೆ ಪದಭಾವ ರಾಗಭಾವ ಭಾಳ ಮುಖ್ಯ. ಯಾಕೆಂದರೆ ಯಾವ ಪದ್ಯವನ್ನು ಓದ್ತೀವಿ ಅನ್ನೋದು ನಮಗೆ ಮನದಟ್ಟಾಗಿರಬೇಕು. ಪದವಿಭಾಗ ಮಾಡಿ ಅರ್ಥ ಸ್ಫುರಿಸುವಂತೆ ಭಾವಕ್ಕೆ ತಕ್ಕವಾದ ರಾಗವನ್ನು ಅಳವಡಿಸಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಶಾರೀರ ಬಹಳ ಮುಖ್ಯ, ಅಂದರೆ ಧ್ವನಿ ವಿಶೇಷ ಅಂತ ಹೇಳ್ತೀವಲ್ಲ, ಅದನ್ನು ಹಾಡಿ ಮನಸ್ಸಿಗೆ ತಟ್ಟಬೇಕು. ಯಾಕಂದ್ರೆ ಇದು ಶ್ರವ್ಯ ಕಾವ್ಯ, ದೃಶ್ಯ ಕಾವ್ಯ ಅಲ್ಲ. ನಾವು ಎಲ್ಲ ಪಾತ್ರಗಳನ್ನು ಕೂಡ ನಾವು ಕೇವಲ ಹಾಡೋದ್ರಿಂದನೇ, ಈ ನಾಟಕದಲ್ಲಿ ಇದೆಯಲ್ಲ ರೇಡಿಯೋ ಅಂತಂದರೆ ನಾಟಕದಲ್ಲಿ ಕೇಳಿ ತಾನೇ ನಾವು ಅನುಭವಿಸ್ಬೇಕು ಇಂಥ ಪಾತ್ರಗಳು ಅಂತ. ಅದೇ ರೀತಿಯಾದ ಅನುಭವ ಕೇಳಿದಾಗ ಬರುತ್ತೆ, ಅಂದರೆ ನಾವು ಏನು ಹಾಡ್ತಿದ್ದೀವಿ ಅನ್ನೋದ್ರಲ್ಲೇ ಶ್ರೋತೃಗಳು ಅದನ್ನು ತಿಳ್ಕೊಳ್ಬೇಕು. ಇದು ಗಮಕಕ್ಕೆ ಬೇಕಾದ ಒಂದು ಪೂರ್ವ ಸಿದ್ಧತೆ ಅಂತ ನಾನು ಅಂದ್ಕೊಂಡಿದ್ದೀನಿ.
0: ನಿಮ್ಮ ಕುಟುಂಬವೇ ಗಮಕ ಕಲೆಗೆ ಹೆಸರುವಾಸಿಯಾದದ್ದು. ತಂದೆಯವರಾದ ಪ್ರಸಿದ್ಧ ಗಮಕಿ ಎಂ ರಾಘವೇಂದ್ರ ರಾವ್ ಅವರಿಂದ ಬಂದ ಈ ಕಲೆ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿತ್ತು?
1: ಅದು ಪ್ರಭಾವ ಅಂತಂದರೆ ಮನೆ ಒಳಗಡೆ ಅದೇ ವಾತಾವರಣ ಇತ್ತಲ್ಲ, ಅದು ಬಿಟ್ಟು ಬೇರೆ ಏನಿಲ್ಲ. ನನಗೆ ಮೊದಲಿಂದ ರೇಡಿಯೋ ಕೇಳೋ ಅಭ್ಯಾಸ, ಕೇಳೇ ಬೆಳೆದವ್ರು ನಾವು, ನೋಡಿ ಬೆಳೆದವರಲ್ಲ. ಮನೆಯಲ್ಲಿ ನಮ್ಮ ತಂದೆಯವರು ಎಲ್ಲರಿಗೂ ಪಾಠ ಮಾಡ್ತಾಯಿದ್ದು, ಅಂದರೆ ಮಕ್ಕಳಿಗೆ ಯಾರು ತಂದೆಯೂ ಗುರುಗಳು ಪಾಠ ಹೇಳ್ಕೊಡಲ್ಲ, ನಾವೆಲ್ಲ ಕೇಳಿ ಕಲ್ತ್ಕೋಬೇಕಷ್ಟ. ಅಂದರೆ ಆ ಕಡೆ ಈ ಕಡೆ ಓಡಾಡ್ತಿದ್ದಾಗ ಹೇಳ್ಕೊಡ್ತಾ ಇದ್ದಿದ್ದನ್ನು ಕೇಳಿ ಕೇಳಿ ಕೇಳಿ ಕೇಳಿ ಕಲ್ತಿದ್ದು. ನೇರವಾಗಿ ಶಿಷ್ಯರಾಗಿದ್ದು ಅಂತಂದರೆ 1969 ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸಿದ ಗಮಕ ಪ್ರೌಢ ತರಗತಿಯಲ್ಲಿ ನಾವು ನೇರವಾಗಿ ಶಿಷ್ಯರಾದ್ವಿ. ಅದರ ತನಕ ನಾವು ಕೇಳೇ ಅಂದರೆ ಚಿಕ್ಕಂದಿಂದ ಅದು ಕೇಳ್ಮೆ ಅದಿದ್ದೇ ಇತ್ತು. ಎಲ್ಲರೂ ನಮ್ಮಲ್ಲಿ ಎಲ್ಲರೂ ಹಾಡೋರೇ, ತುಂಬ ಚೆನ್ನಾಗಿ ಹಾಡೋರು. ಹಾಗಾಗಿ ಅದು ಆ ಕೇಳ್ಮೆ ಇದೆಯಲ್ಲ ಇಲ್ಲಿ ತನಕ ನಂಗೆ ತಂದಿದೆ ಅನಿಸುತ್ತೆ. ಬಹುಶಃ
0: ಏನಾದರೂ ಕಲಿಬೇಕಂದ್ರೆ ಫಸ್ಟು ಒಳ್ಳೆ ಕೇಳುಗರಾಗಬೇಕು ಅಂತ ನೀವು ಹೇಳ್ತೀರಿ.
1: ಖಂಡಿತ, ಕೇಳೋದ್ರಿಂದನೇ ನೀವು ಬೆಳೆಯೋದಕ್ಕೆ ಸಾಧ್ಯ, ನೋಡೋದ್ರಿಂದ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ ಶ್ರವಣ ಮನಕ್ಕೆ ಆನಂದವಿಯುವುದು ಅಂತ, ಗೊತ್ತಾಯ್ತಾ? ನಿಮ್ಮನ್ನು ದಾರಿ ತಪ್ಪಿಸದೇ ಇರೋದು ಯಾವುದಾದ್ರು ಒಂದು ಮಾಧ್ಯಮ ಇದ್ದೇ ಇದ್ದರೂ ಶ್ರವಣ ಮಾಧ್ಯಮ ಅಷ್ಟೇ. ಭಾಳ ಸ್ಪಷ್ಟವಾಗಿ ಹೇಳ್ತಿರ್ತೀನಿ ನಾನು ಇದನ್ನು. ಕೇಳಿಸ್ಕೊಂಡು ಬೆಳೆದ್ರೆ ನಮ್ಗೆ ಒಳ್ಳೆ ಸಂಸ್ಕೃತಿನೂ ಬರುತ್ತೆ. ಆ ಸಂಸ್ಕೃತಿನ ಬೆಳೆಸೋದು ನಮ್ಮ ಕಾವ್ಯಗಳು, ಆ ಕವಿಗಳು ಕೊಟ್ಟಿರ್ತಕ್ಕಂಥ ಕಾವ್ಯಗಳು, ಅಲ್ಲಿ ಅದರಲ್ಲಿರ್ತಕ್ಕಂಥ ಅರ್ಥಗಳು ಮೌಲ್ಯಗಳು, ಅದು ಯಾವುದೇ ಆಗಲಿ, ಯಾವುದೇ ಕಾವ್ಯ ಆಗಲಿ, ಎಲ್ಲ ಕಾವ್ಯ ನನಗಂತೂ ಎಲ್ಲ ಕಾವ್ಯನೂ ನನಗೆ ಬಹಳ ಪ್ರೀತಿ ಇಷ್ಟ.

0: ಅವರು ಹೆಚ್ಚು ಇವರು ಹೆಚ್ಚು ಅನ್ನೋದಿಲ್ಲ, ಎಲ್ಲರೂ ಕುಮಾರವ್ಯಾಸನ್ನು ಹಾಡಿ ಹೊಗಳ್ತಾರೆ. ಆದರೆ ಮಿಕ್ಕದ ಕವಿಗಳೇನು ಮಾಡಿದ್ದಾರೆ, ಲಕ್ಷ್ಮೀಶ ಇರ್ಬೋದು, ಬೇರೆ ಕವಿಗಳಿರ್ಬೋದು, ಚಾಮರಸ ಇರ್ಬೋದು, ಪಂಪನಿಂದ ಹಿಡಿದು ಕುವೆಂಪುವರೆಗೂ ಕೂಡ ಎಲ್ಲ ಕವಿಗಳು ನಮಗೆ ಬೇಕದು. ಆದರೆ ಒಂದೊಂದರಲ್ಲೂ ಒಂದೊಂದು ಅಂಶಗಳಿದೆ, ಅದನ್ನು ಎತ್ತಿ ನಾವು ತೋರಿಸಿ ಹೇಳಬೇಕಲ್ಲ. ಇವತ್ತು ಕಾವ್ಯ ಓದೋರೇ ಕಡಿಮೆ ಆಗಿಬಿಟ್ಟಿದಾರಲ್ವಾ, ಅದರಲ್ಲೂ ಬಿಡಿಸಿ ಬಿಡಿಸಿ ಓದೋದು ಇಲ್ಲವೇ ಇಲ್ಲ, ತಪ್ಪು ತಪ್ಪು ಓದೋದು ಜಾಸ್ತಿ ಆಗಿದೆ. ಕನ್ನಡ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ತಾನೇ ಕಾವ್ಯ ಓದೋಕ್ಕಾಗೋದು. ಗಮಕಿ ಪ್ರಾಬ್ಲಮ್ ಏನು ಅಂತಂದರೆ, ಸಾಹಿತಿಯೂ ಆಗಿರಬೇಕು ಅವನು, ಸಾಹಿತಿ ಅಂದರೆ ಬರೀಬೇಕು ಅಂತೇನಲ್ಲ, ಸಾಹಿತ್ಯದ ಒಂದು ಒಲವು ಅಥವಾ ಓದು, ಸಂಗೀತದ ತಿಳುವಳಿಕೆ, ಈ ಎರಡು ಸಾಮರಸ್ಯ ಇರಬೇಕು. ಇಲ್ಲದ್ರೆ ಗಮಕ ಇಟ್ಸ್ ಕಾಲ್ಡ್ ಆಸ್ ಎನ್ ಇದೇನು ಕಂಪೋಸಿಟ್ ಆರ್ಟ್ ಅಂತ ಹೇಳ್ತೀವಿ, ಸಂಕೀರ್ಣ ಕಲೆ ಅಂತ ಹೇಳ್ತೀವಿ, ಅದನ್ನು ತುಂಬ ಸುಲಭವಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಗಮಕ ಕಲಿಯೋಕ್ಕೆ ಬರೋರು ತುಂಬ ಆಸಕ್ತರು, ಸಂಗೀತದ ಬ್ಯಾಕ್ಗ್ರೌಂಡು ಇರಲ್ಲ, ಸಾಹಿತ್ಯದ ಬ್ಯಾಕ್ಗ್ರೌಂಡು ಇರಲ್ಲ, ಆದರೆ ನೇರವಾಗಿ ಕಲಿಯೋಕ್ಕೆ ಬರ್ತಾರಲ್ಲ, ಆ ಆಸಕ್ತರೆ ನಾವು ಹೇಳ್ಕೊಡದೆ ಅಂತೂ ಇರೋಕ್ಕಾಗಲ್ಲ, ಹೇಳ್ಕೊಡ್ಬೇಕು, ಮುಂದೆ ಕಲಿತಾರೆ ಅಂಥವರೇ ಇವತ್ತಿನ ದಿವಸ ದೊಡ್ಡ ದೊಡ್ಡ ಕಲಾವಿದರಾಗಿರೋದು.
1: ಮಾತು ಮುಂದುವರಿಸೋಣ. ಇದೀಗ ಗೀತೆ ಇಮ್ಮಡಿ ಪುಲಕೇಶಿ ಚಿತ್ರದಿಂದ ಎಸ್ ಜಾನಕಿ ಅವರ ಗಾಯನದಲ್ಲಿ.

0: ಕೇಳುಗರೆ, ಇವತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಕಾಶವಾಣಿಯ ನಿವೃತ್ತ ಹಿರಿಯ ಕಾರ್ಯಕ್ರಮ ನಿರ್ವಾಹಕರು ಗಮಕ ಕಲಾರತ್ನ ಡಾಕ್ಟರ್ ಎಂಆರ್ ಸತ್ಯನಾರಾಯಣ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರೊಂದಿಗೆ ಮಾತುಕತೆ ಮುಂದುವರಿಯುತ್ತೆ. ಸರ್, ನೀವು ಮೊದಲು ಬಾರಿಗೆ ಗಮಕ ವ್ಯಾಖ್ಯಾನ ಮಾಡಿದ್ದು ಯಾವಾಗ?
1: ವ್ಯಾಖ್ಯಾನ ಮಾಡಿಲ್ಲ ನಾನು, ನಾನು ಹಾಡೋದು. ಯಾಕಂದರೆ ವ್ಯಾಖ್ಯಾನಕಾರರು ಬೇರೆ ಇರ್ತಾರೆ. ವ್ಯಾಖ್ಯಾನ ಮಾಡಬಾರ್ದು ಅಂತಲ್ಲ, ಯಾವುದಾದ್ರೂ ಒಂದು ವಿಷಯದಲ್ಲಿ ಪರಿಣತಿ ಇದ್ದರೆ ಸಾಕು, ಎರಡು ಮೂರು ಬರುತ್ತೆ ಅಂತ ಹೋಗಬಾರ್ದು ಅಂತ ಅಷ್ಟೇನೇನಿಲ್ಲ. ಮೊದಲಿಂದ ನಾನು ಹಾಡ್ಕೊಂಡು ಬಂದಿರೋದೇನೆ ಅಂದರೆ ಕಾವ್ಯವಾಚನ ಅಂತ ಹೇಳಿದಲ್ಲ, ಗಮಕ ಕಾವ್ಯವಾಚನ ಅಂತ, ಆ ಇದರಲ್ಲೇ ನಾನು ಅಂದರೆ ಅನೇಕ ಕಾವ್ಯಗಳನ್ನು ಹಾಡ್ತಾ ಬಂದಿದ್ದೀನಿ. ಅದು ರೇಡಿಯೋದಲ್ಲೇ ಹಾಡೋಕ್ಕೆ ಶುರು ಮಾಡಿದ್ದೇನೆ. 1976 ಹಾಡಿದ್ದೆ ನಾನು. ಅಲ್ಲಿಂದಾಚೆಗೆ ನಾನು ಇಲ್ಲೇ ಸೇರಿಕೊಂಡಲ್ಲ, ಅದನ್ನು ಮುಂದುವರೆಸಿದ್ದು. ಮತ್ತು ಬೇರೆ ಬೇರೆ ಕಡೆ ಕೂಡ ಕಾರ್ಯಕ್ರಮಗಳನ್ನು ಕರೆದಾಗ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ ಅಷ್ಟೇ.
0: ಜೊತೆಗೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮತ್ತು ಚಿತ್ರಾಂಗದ ಕಾವ್ಯಗಳ ಗಮಕ ಪ್ರಸ್ತುತ

0: ರೀತಿ ಮತ್ತು ನಿರ್ದೇಶನದ ಮಾಡಿದ್ರಿ, ಅದರ ಸವಾಲುಗಳು ಹೇಗಿದ್ವು?
1: ಅದು ಹೇಳಬೇಕು ಅಂತಂದರೆ ಬಹುಶಃ ಅರ್ಧ ಗಂಟೆ ಸಾಕಾಗೋದಿಲ್ಲ. ಅದೊಂದು ನನಗೆ ನನ್ನ ಜೀವಮಾನದಲ್ಲಿ ನಾನು ಮರೆಯಲಿಕ್ಕೆ ಆಗೋದಿಲ್ಲ ಅಂಥ ಒಂದು ಬಹಳ ದೊಡ್ಡ ಮಹತ್ವದ ಜವಾಬ್ದಾರಿ ನನ್ನ ಗುರುಗಳಾದ ಹಂಪನಾಗರಾಜಯ್ಯನವರು, ಆಮೇಲೆ ಎಮ್ ಎಚ್ ಕೃಷ್ಣಯ್ಯರವರು ಅದನ್ನು ಎಡಿಟ್ ಮಾಡಿ ಕೊಟ್ಟರು. ನೀನು ಇದನ್ನು ಮಾಡಬೇಕಪ್ಪ ಅಂತ ಹೇಳಿದಾಗ ಅದನ್ನು ನಾನು ಅಷ್ಟೊತ್ತಿಗೆ ನಾನು ನಿವೃತ್ತಿ ಹೊಂದಿದ್ದೆ. ಇಡೀ ರಾಮಾಯಣ ದರ್ಶನ ಮಾಡೋದು ಕೂಡ ದೊಡ್ಡ ಚಾಲೆಂಜೇನೆ. ಅದರಲ್ಲಿ ಎಡಿಟ್ ಮಾಡೋದು ಅಂತಂದರೆ ಅದು ಇನ್ನೂ ಕಷ್ಟದ ಕೆಲಸ. ಅದನ್ನು ಅವರು ಆ ಜವಾಬ್ದಾರಿ ಹೊತ್ಕೊಂಡು ನನಗೆ ವಹಿಸಿದರು. ಆಗ ನನಗೆ ಬಂದ ಸವಾಲೇನು ಅಂತಂದರೆ ಆ ಇಡೀ ಮಹಾಕಾವ್ಯನ ಕಾವ್ಯ ರೂಪಕ್ಕೆ ತರೋದಿರಲಿ, ಅದನ್ನು ಹಾಡೋದು ರೂಪಕ್ಕೆ ತರೋದಿರಲಿ, ಗಮಕ ರೂಪಕ್ಕೆ ಅಳವಡಿಸ್ಬೇಕು ಅಂತಂದರೆ ಎಷ್ಟು ಜನ ತಯಾರು ಮಾಡಬೇಕು, ಅಥವಾ ಎಷ್ಟು ಜನ ಸಂಗೀತಗಾರ ನನಗೆ ಬೇಕು, ರಾಮಾಯಣ ದರ್ಶನವನ್ನು ಅಥವಾ ಇತರೆ ಕಾವ್ಯಗಳನ್ನು ಎಷ್ಟು ಮಟ್ಟಿಗೆ ವ್ಯಾಖ್ಯಾನ ಮಾಡಬಲ್ಲ ಪರಿಣಿತರು ನಮಗೆ ಸಿಗ್ತಾರೆ, ಅದು ಕೂಡ ನೋಡಬೇಕಾಗಿತ್ತು ನಾನು. ಹಾಗಾಗಿ ಅದನ್ನು ದೊಡ್ಡ ಸವಾಲನ್ನ ನಾನು ಅದನ್ನು ಎದುರಿಸಿದೆ. ನನಗೆ ಅದಕ್ಕೆ ಅನುಕೂಲ ಆಗಿದ್ದೇನು ಅಂತ ನಾನು ಆಕಾಶವಾಣಿಯಲ್ಲಿ ಇದ್ದಿದ್ದು, ಯಾಕಂದರೆ ನನಗೆ ಸಂಗೀತಗಾರರು ಗೊತ್ತು, ಕಲಾವಿದರುಗಳು ಗೊತ್ತು, ಆಮೇಲೆ ಸಾಹಿತ್ಯದ ವಿಭಾಗದಲ್ಲೂ ಕೆಲಸ ಮಾಡಿದ್ದರಿಂದ ಅನೇಕ ಸಾಹಿತಿಗಳು ನನಗೆ ಪರಿಚಯಿಸಿದ್ರು, ಒಳ್ಳೊಳ್ಳೆ ವ್ಯಾಖ್ಯಾನಕಾರರು ಅಂದರೆ ಯಾರು ಅತ್ಯುತ್ತಮ ಕನ್ನಡ ಅಧ್ಯಾಪಕರು ಪ್ರೊಫೆಸರ್ಗಳಿದ್ದರು ಅವ್ರನ್ನೆಲ್ಲರನ್ನೂ ವ್ಯಾಖ್ಯಾನಕ್ಕೆ ಕರೆದೆ. ಯಾಕಂದರೆ ವ್ಯಾಖ್ಯಾನ ಗಮಕ ಅಂತಂದರೆ ಅವರೇನು ಸೀಮಿತಗೊಳಿಸ್ಬೇಕಾದಿಲ್ಲ, ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದ ಒಂದು ಕಾರ್ಯಕ್ರಮ. ಆದ್ದರಿಂದ ಅವರೆಲ್ಲರೂ ಸಂತೋಷವಾಗಿ ಬಂದರು. ಇಂತಿಂಥ ಕಥಾಭಾಗ ಅಂತ ಹೇಳಿದ ಮೇಲೆ ಅವರು ಬಂದು ಅದನ್ನು ನಡೆಸಿಕೊಟ್ರು. ನಿಮಗೆ ಆಶ್ಚರ್ಯ ಆಗ್ಬೋದು, ಸುಮಾರು 75 ಜನ ಕಲಾವಿದರು ಭಾಗವಹಿಸಿದ್ದಾರೆ. 82 ಗಂಟೆಗಳ ದೀರ್ಘವಾದ ಕಾರ್ಯಕ್ರಮ ಅದು. ಅದು ಸುಮಾರು ಒಂದು 6-8 ತಿಂಗಳಷ್ಟು ನಾನು ಒಂದು ಖಾಸಗಿ ಸ್ಟುಡಿಯೋದಲ್ಲಿ ಅದು ಮಾಡಿದೆ. ಬೆಳಗಿನ ರಾತ್ರಿ ತನಕ ಅದೇ ಕೆಲಸ, ಅದೇ ಗುಂಗು. ಅಕಸ್ಮಾತ್ ಸಂಗೀತವರು ಸ್ವಲ್ಪ ತೊಂದರೆ ಆಗೋದು, ಯಾಕಂದರೆ ಸಾಹಿತ್ಯನ ಅದನ್ನು ಬಿಡಿಸಿ ಓದಬೇಕಲ್ಲ ಅರ್ಥಕ್ಕೆ ತಕ್ಕಾಗಿ. ಅದನ್ನು ಆಗಲೇ ಕರೆಕ್ಷನ್ ಮಾಡಿ ಅದನ್ನು ಸರಿಪಡಿಸ್ತಿದ್ದು ಉಂಟು. ಅಂದರೆ ಒಟ್ಟಲ್ಲಿ ಅದನ್ನು ನಮ್ಮ ಲಹರಿ ಕಂಪನಿಯವರು ಮಾರ್ಕೆಟಿಂಗ್ ಮಾಡಿದರು. ಕುವೆಂಪು ಪ್ರತಿಷ್ಠಾನ ಇದೆಯಲ್ಲ ಕುಪ್ಪಳ್ಳಿನಲ್ಲಿ, ಅವರು ಮಾಡಿದ್ದು. ಬಹಳ ಚೆನ್ನಾಗಿ ಅದು ಮೂಡ್ ಬಂದಿದೆ. ಇತ್ತೀಚೆಗೆ ಇನ್ನೊಂದು ಕಾವ್ಯ ಇದೆಯಲ್ಲ, ಅದೊಂದು ಕೂಡ ಖಂಡಕಾವ್ಯ ಮಾಡಬೇಕು ಅಂತ ಅಲ್ಲಿ ನಮ್ಮ ಇವರು ಹೇಳಿದರು, ಕಡಿದಾಳ್ ಪ್ರಕಾಶ್ ಅವರು. ಆಮೇಲೆ ನಾನು ಇನ್ನೊಬ್ಬರು ನಮ್ಮ ಸ್ನೇಹಿತಿದ್ದಾರೆ ಶಾಂತಕುಮಾರ್ ಅಂತ, ಸಿ ಎಫ್ ಅವರು ಕೂಡ ಹೇಳಿದರು. ಹಾಗಾಗಿ ಅದನ್ನು ಕೂಡ ನಾವು ಮಾಡಿದ್ವಿ. ಎರಡೂ ಕೂಡ ತುಂಬ ಶ್ರಮಸಾಧ್ಯವಾದ ಕೆಲಸವೇ. ಮೊದಲು ನಾನು ಓದ್ಕೋಬೇಕಲ್ಲ, ನಾನು ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಬೇರೆಯವ್ರಿಗೆ ಹೇಳಿ. ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ರು, ಶತಾವಧಾನಿ ಗಣೇಶ್ ಇರ್ಬೋದು, ಯಾರಿರ್ಬೋದು, ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಪ್ರೊಫೆಸರ್ ಸಿದ್ಧಲಿಂಗಯ್ಯ, ಕನ್ನಡದ ಉದ್ದಾಮ ಸಾಹಿತಿಗಳು ಯಾರಿದ್ದಾರೆ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲ ಪ್ರಸಿದ್ಧ ಸಂಗೀತಗಾರರು ಮಾಡಿದ್ದಾರೆ, ಗಮಕಿಗಳು ಮಾಡಿದ್ದಾರೆ. ಗಮಕಿಗಳು ಅಂದರೆ ಸೆಲೆಕ್ಟ್ ಮಾಡಿದ್ದೆ ನಾನು, ತುಂಬ ಚೆನ್ನಾಗಿ ಹಾಡೋದನ್ನ ತೊಗೊಂಡು, ಯಾಕೆಂದರೆ ಸಿ ಡಿ ಅಲ್ವಾ ಅದು, ಶಾಶ್ವತವಾಗಿರ್ತಕ್ಕಂಥ ಒಂದು ಧ್ವನಿ ಮುದ್ರಣ. ಆದ್ದರಿಂದ ಅದಕ್ಕೆ ಹೆಚ್ಚಿಗೆ ನಾನು ಮಹತ್ವ ಕೊಟ್ಟು ಅದನ್ನು ತೊಗೊಂಡೆ. ಈಗ ಚಿತ್ರಾಂಗದ ಕೂಡ ಒಂದು 2 ವರ್ಷದಿಂದ ಅದು ಕೂಡ ಬಿಡುಗಡೆ ಆಗಿದೆ, ನಮ್ಮ ಯೂಟ್ಯೂಬಲ್ಲಿ ಅವೆಲ್ಲ ಸಿಗುತ್ತೆ.
0: ಮತ್ತೆ ಕಾವ್ಯ ಮತ್ತೆ ಗಮಕ ಈ ಕಲೆಯ ಕಡೆ ಆಸಕ್ತಿ ಇರೋ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು?
1: ಅದೇ ಇವಾಗಿರೋದು, ಯಾಕೆಂದರೆ ಇವತ್ತಿನ ದಿವಸ ಬೇಕಾದಷ್ಟಿದೆ, ಎಲ್ಲ ಕ್ಯಾಪ್ಸೂಲಲ್ಲಿ ಕೊಟ್ಬಿಡ್ತಾರೆ, ಒಂದಕ್ಕೆ 2 ಕೊಡ್ತೀವಿ ಅಂತ, ಅದು ಕೊಟ್ಟರೆ ಇದು ಫ್ರೀ, ಇದು ಕೊಟ್ಟರೆ ಅದು ಫ್ರೀ ಅಂತ. ಈ ಗಮಕನ ಹೇಗೆ ಅಟ್ರ್ಯಾಕ್ಟ್ ಮಾಡೋದು? ಯಾಕೆಂದರೆ ಇದು ತಾಳಕ್ಕೆ ಸಂಬಂಧಪಟ್ಟಿದ್ದಿಲ್ಲ, ಇದು ಕೇವಲ ಭಾವದ ಜೊತೆ ಆಟ ಆಡಬೇಕು ನಾವು. ಅಂದರೆ ಒಂದು ಪದ್ಯವನ್ನು ಸರ್ವಾಂಗ ಸುಂದರವಾಗಿ ಹಾಡೋದನ್ನು ಹೇಳ್ಕೊಡ್ಬೇಕು ಹಾಗೆ. ಇದು ಭಾವಗೀತೆ ಇಲ್ಲ, ಸುಲಭವಾಗಿ ಕಲಿಯೋದಕ್ಕೆ ಭಾವಗೀತೆ ಇಲ್ಲ. ಆದರೆ ಒಂದು ಸಂತೋಷದ ಸಂಗತಿ ಅಂತಂದರೆ, ಬೇರೆ ಬೇರೆ ಕಲೆಗಳಿಗೆ ಸಂಬಂಧಪಟ್ಟಾಗ ಹೇಗೆ ನಮ್ಮ ಯುವಕರು ಬರ್ತಿದ್ದಾರೆ, ಇಂದಿನ ದಿನಮಾನದಲ್ಲಿ ಅನೇಕರು ಬರ್ತಾ ಇದ್ದಾರೆ ಕಲ್ತ್ಕೊಳ್ಳೋದಕ್ಕೆ. ಒಂದು ಕಾವ್ಯದ ಮೇಲಿನ ಆಸಕ್ತಿಯಿಂದ, ಗೊತ್ತಾಯ್ತಾ? ನಾನು ಇನ್ನೊಂದು ಹೇಳ್ತೀನಿ, ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಯಾವುದಾದ್ರು ಕಾವ್ಯವನ್ನು ನೀನು ಓದ್ತೀಯೋ ಬಿಡ್ತೀಯೋ ತಲೆದಿಂಬಲ್ ಕೆಳಗಡೆ ಇಟ್ಕೊಂಡ್ರೆ ಒಳ್ಳೆ ಕನ್ನಡ ಬರುತ್ತೆ ಅಂತ. ಇಂಥದ್ದೆಲ್ಲ ನಮ್ಮಲ್ಲಿ ನಂಬಿಕೆ ಇದೆ. ನನ್ನ ಹೇಳಿದಲ್ಲ ಮೊದಲೇ, ನಂಬಿಕೆ ಮೇಲೆ ಇರೋದು ನಮ್ಮ ಜೀವನ, ನಮ್ಮ ಉದ್ದೇಶ ಎಲ್ಲ. ಹಾಗಾಗಿ ಆ ಕಾವ್ಯಗಳನ್ನು ಓದೋ ಕಡೆ ಗಮನ ಹರಿಸ್ಬೇಕು. ಯಾಕಂದರೆ ನಾವು ಯಾವ್ಯಾವುದೋ ಪ್ರಸಂಗಗಳನ್ನು ನಾವು ಹೇಳ್ಕೊಡೋಕ್ಕಾಗಲ್ಲ, ತುಂಬ ರಂಜನೀಯವಾಗಿರ್ತಕ್ಕಂಥ ಪ್ರಸಂಗಗಳನ್ನು ಹೇಳಿ ಆ ಕತೆ ಹೇಳಬೇಕು ಮೊದಲು ಕತೆ. ತಿರ್ಗಾ ಅದೇ ಹೇಳ್ತೀನಿ, ಶ್ರವಣದ ಸಂಬಂಧಪಟ್ಟಾಗ ಕತೆ ಹೇಳಬೇಕು. ಕತೆ ಹೇಳಿ ಆ ಹುಡುಗರಿಗೆ ಇಷ್ಟ ಆದರೆ ಆ ಕತೆಗೆ ಸಂಬಂಧಪಟ್ಟಿದ್ದಾಗೆ ಒಂದು ಕಾವ್ಯ ಭಾಗವನ್ನು, ಚಿಕ್ಕ ಭಾಗವನ್ನು ಹೇಳ್ಕೊಡಿ. ಎತ್ಕೋತಾನೆ ಯಾರು ಪಂಪನ್ನು ಹೇಳೋಕ್ಕೋಗಲ್ಲ, ಯಾರು ಪಂಪನ್ನು ಹೇಳೋ ಶ್ರೀ ಎನ್ ಆರಾಧಿ ಸಾಧನ ಪಯೋನಿಧಿಗಳು ಅಂತಂದರೆ ಓಡೋಗ್ಬಿಡ್ತಾರೆ ಅವರು. ಏನು ಸರ್ ಇದು ಮಾಡ್ತೀಯಾರ ಅಂತ. ಇಲ್ಲಪ್ಪ, ಇದು ಕನ್ನಡನೇ ಹಳೆಗನ್ನಡ ಅಂತ ಹೇಳಿ ಕೂಡಿಸಿ ಅವ್ರಿಗೆ ಅರ್ಥವಾಗೋ ಥರ ಹೇಳಿ ಪದವಿ ಭಾಗ ಮಾಡಿ ಅದರ ಭಾವಾರ್ಥವನ್ನು ಹೇಳಿ ಆಮೇಲೆ ರಾಗದಲ್ಲಿ ಹೇಗೆ ಹಾಡ್ಬೋದು ಅನ್ನೋದನ್ನು ಅವರಿಗೆ ಅಭಿರುಚಿ ಹುಟ್ಟಿಸ್ಬೇಕು. ಆ ಕೆಲಸವನ್ನು ನಾವುಗಳು ಮಾಡಬೇಕು.

0: ಅಂದರೆ ನನ್ನಂಥವ್ರು ಮಾಡ್ತಾ ಇದ್ದೀವಿ, ನನ್ನಂಥ ಅನೇಕರು ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಸುಮಾರು ಮಾಡಿರ್ಬೋದು, ಗುರು ಶಿಷ್ಯ ಪರಂಪರೆ ಅಂತನೆಲ್ಲ ಕೂಡ ಮಾಡಿದೆ ಇಲಾಖೆಯಲ್ಲಿ. ಈಗ ಬೇರೆ ಬೇರೆಯವರು ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯುವಕರು ಬರ್ತಾ ಇದ್ದಾರೆ, ಅದೇ ಸಂತೋಷದ ಸಂಗತಿ ಅಷ್ಟೇ.
1: ಮಾತುಕತೆ ಮುಂದುವರಿಸೋಣ. ಇದೀಗ ಮುಂದಿನ ಗೀತೆ ಮಲಯ ಮಾರುತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

0: ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬೆಂಗಳೂರು ಯೂತ್ ಕಾರ್ಯಕ್ರಮ. ಇಂದಿನ ಅತಿಥಿ ಡಾಕ್ಟರ್ MR ಸತ್ಯನಾರಾಯಣ ಸರ್ ಅವರು. ಇವರು ಗಮಕ ಕಲಾ ರತ್ನ, ಆಕಾಶವಾಣಿಯ ನಿವೃತ್ತ ಹಿರಿಯ ಕಾರ್ಯಕ್ರಮ ನಿರ್ವಾಹಕರು. ಇವರಿಗೆ ಗಮಕ ಕಲೆಯ ಕುರಿತಾಗಿ ನೀವು ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಸರ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಮತ್ತೊಂದು ಗಮಕ ಕಲೆ ಕಾವ್ಯ ವ್ಯಾಖ್ಯಾನದಿಂದ ಶುರು ಮಾಡೋಣ. ಆದಿಕವಿ ಪಂಪ ಅವರದ್ದು ಕನ್ನಡ ನಾಡಿನ ವರ್ಣನೆ ಇರುವ ಯಾವುದಾದ್ರೂ ಕಾವ್ಯ ನಮಗಾಗಿ.
1: ಏನೋ ಪರೀಕ್ಷೆ ಮಾಡ್ತಾ ಇದ್ದೀರ ಅನ್ಸುತ್ತೆ, ಇರಲಿ.

0: ಬನವಾಸಿ ದೇಶದುಳ್
1: ಇದರ ಅರ್ಥ ಹೇಳೋದಾದ್ರೆ
0: ಚಾಗದ ಭೋಗದ ಗೊಟ್ಟಿಯ ಅರ್ಥ ಹೇಳಬೇಕಾದ್ರೆ ನನಗೆ ಇನ್ನೊಂದು ಕಾಲು ಗಂಟೆ ಬೇಕಾಗುತ್ತೆ. ತ್ಯಾಗದಲ್ಲಾಗಲಿ ಭೋಗದಾಗಲಿ ಗೊಟ್ಟಿ ಅಂದರೆ ಒಂದು ಗೋಷ್ಠಿ, ಅಕ್ಕರದ ಅಂದರೆ ಪ್ರೀತಿ, ಅಲಂಪು ಅಂತೂ ಕೂಡ ಅಷ್ಟೇ. ಆಗರಮಾದ ಮಾನಿಸರಿ ಇಲ್ಲಿರೋರು ಎಂಥ, ಯಾಕಂದರೆ ಕುರಿತೋದದ ಎಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅಂಥ ಒಂದು ದೇಶ ನಮ್ಮದು, ನಾವಿಲ್ಲಿ ಹುಟ್ಟಿರೋದೇ ಪುಣ್ಯ ಅಂತ ನಾನಂತೂ ಅಪ್ಪುಟ ಕನ್ನಡಿಗ. ಅಂಥ ಒಂದು ದೇಶದಲ್ಲಿ ಅಂದರೂ ಕನ್ನಡಿಗರಾಗಿ ಹುಟ್ಟಿರೋದು, ಅದರಲ್ಲೂ ಪಂಪನಂತ ನಾಡಲ್ಲಿ. ಮಾನಸರೇ ಮಾನೀಸರ್ ಅಂಥವರಾಗಿ ಪುಟ್ಟಲ್ಲಿ ಏನಾಗಿಯೂ ಏನೋ ತೀರ್ದಪ್ಪದೇ ಏನಾದರೂ ಆಗಿ ಹುಟ್ಟಬೋದಾಗಿತ್ತು. ಆದರೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ಕೋಗಿಲೆಯಾಗಿ ಪುಟ್ಟುವುದು, ಈ ಹುಟ್ಟೋದೇ ಒಂದು ಭಾಗ್ಯ ಅಂತ ನಾನು ಹೇಳಿದೆ. ಏನಾಗಿ ಹುಟ್ಟಬೋದು, ಮರಿದುಂಬಿ ಆಗ್ಬೋದು, ಕೋಗಿಲೆ ಆಗ್ಬೋದು, ಹುಟ್ಟುವುದು ಎಲ್ಲಿ? ಈ ಬನವಾಸಿ ದೇಶಗಳು, ಇದು ನಂದನವನ. ಬರೀ ಬನವಾಸಿನ ನಂದನವನ ಅಂತ ಕರಿಬೇಕಾದ್ದಿಲ್ಲ. ಇವತ್ತು ಆ ನಂದನವನ ಕಾಣೆಯಾಗಿರಬಹುದು, ಆದರೆ ನಮ್ಮ ಇಡೀ ಕನ್ನಡ ನಾಡೇ ಬನವಾಸಿಯಾಗಿತ್ತು ಅಂತ, ಅಂದರೆ ಹಸಿರಿನ ಪ್ರದೇಶವಾಗಿತ್ತು ಅಂತ ಅವನು ಹೇಳ್ತಾನೆ. ಪುಟ್ಟುವುದು ನಂದನದುಳ್ ಬನವಾಸಿ ದೇಶ, ಅವನೇ ಹೇಳ್ತಾನೆ. ಆರಂಕುಶಮಿಟ್ಟುಡಂ ನೆನೆವುದನ್ನ ಬನಂ ಬನವಾಸಿ ದೇಶವು, ತೆಂಕಣಗಾಳಿ ಸೋಂಕಿದೊಡಂ ಒಳ್ನುಡಿ ಗೆಳ್ನೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಇಮ್ಮಾವುಗಳು ಪೆರತಾವುದು ಸಂಸಾರ ಸರ್ವ ಪೆರತಾವುದು ಸಂಸಾರ ಸರ್ವ ಸರ್ವಸ್ವಫಲಂ ಅಂತ. ಬೇರೆ ಇನ್ನೇನಿದೆ ಇಲ್ಲಿ ಇದಕ್ಕಿಂತ ಬೇಕಾ? ಕಾವ್ಯ ಕೊಡೋ ಆನಂದ ಬೇರೆ ಯಾವುದೂ ಕೊಡಲ್ಲ ಮೇಡಮ್, ನಾನು ಭಾಳ ಖಂಡಿತವಾಗಿ ಹೇಳ್ತೀನಿ. ಯಾಕಂದರೆ ಕಾವ್ಯವನ್ನು ಓದಿದಾಗ ಅದು ಅನುಭವಿಸಿ ಓದಬೇಕು, ಅದು ನಮಗೆ ನೀಡತಕ್ಕಂಥ ಆನಂದ. ಕೆಲವರು ಹೇಳ್ತಾರೆ ಬ್ರಹ್ಮಾನಂದ ಆನಂದ, ನಮಗೆ ಕೂಡ ಕಾವ್ಯ ಕೊಡೋ ಆನಂದ ಬಹಳ, ಅದು ಅದಕ್ಕೆ ಎಲ್ಲ ಇಲ್ಲದ್ದು ಅಂತ ನಾನು ಹೇಳ್ತೀನಿ.
1: ಜೊತೆಗೆ ಈ ಗಮಕದಲ್ಲಿ ರಾಗಕ್ಕೆ ರಾಗಗಳ ಅಳವಡಿಕೆ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಭಾವನೆಗಳು ರಾಗಗಳನ್ನು ಅಳವಡಿಸೋದು ಎಷ್ಟು ಮುಖ್ಯ ಅಂತ ನಿಮ್ಗೆ ಅನ್ಸುತ್ತೆ?
0: ಬಹಳ ಬಹಳ ಮುಖ್ಯ. ಯಾಕಂದರೆ ಯಾವುದೋ ವೀರರಸಕ್ಕೆ ತೊಗೊಂಡೋಗಿ ಶೋಕರಸದ ರಾಗ ಹಾಕೋಕ್ಕಾಗಲ್ಲ, ಕನ್ನಡ ಹಾಕೋಕ್ಕಾಗಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ಏನು ನಮ್ಮ ನವರಸಗಳಿದ್ದೇ ಇದೆ, ಆದರೆ ವೀರರಸ, ಅದ್ಭುತ ರಸ, ಶಾಂತರಸ, ಕರುಣ, ಹಾಸ್ಯ ಇವೆಲ್ಲ ಇದೆ. ಎಲ್ಲ ರಸಗಳು ನಮ್ಮ ಕಾವ್ಯದಲ್ಲಿ ಇದ್ದೇ ಇದೆ. ಅದಕ್ಕೆ ಹಾಕುವ ರಾಗ ಹಾಕುವ ಔಚಿತ್ಯ ಬೇಕು. ಅಂದರೆ ರಾಗಜ್ಞಾನ ಇರಬೇಕು. ನಾನು ಹೇಳಿದ್ರೆ ಗಮಕಿಗೆ ರಾಗಜ್ಞಾನ ಕೂಡ ಇರಬೇಕು, ಯಾವ ಪದ್ಯಕ್ಕೆ ಯಾವ ರಾಗ ಹಾಕಬೇಕು ಅಂತಂದ್ಬಿಟ್ಟು. ಯಾವುದಕ್ಕೋ ಯಾವುದೋ ರಾಗ, ಯಾವುದೋ ಒಂದು ಒಳ್ಳೆ ವೀರರಸಕ್ಕೆ ಸಂಬಂಧಪಟ್ಟಾಗ ಇದ್ದಾಗ ಅವಾಗ ಸಾವೇರಿ ಹಾಕ್ಬಿಟ್ರೆ, ಸಾವೇರಿ ರಾಗಕ್ಕೆ ಹಾಕಬೇಕಾದ್ದು ಶೋಕದ್ದು. ತಾತ ನಿನಗಿಂತಾಗಬಹುದೇ ಅದು ಹೇಳಬೇಕದು. ಅಂದರೆ ನಾನು ಹಾಡುವಾಗ ರಾಗಗಳಿಗೆ ಅಷ್ಟು ಆ ರಾಗದಲ್ಲಿ ಆ ಪದ್ಯದ ಭಾವ ಬಂದ್ಬಿಡಬೇಕು. ಗೊತ್ತಾಯ್ತಾ?

ಇದು ಸುಧನ್ವನ ಪ್ರಸಂಗ. ನಿನಗೂ ಈ ಥರ ಆಗ್ಬೋದೇನಪ್ಪ, ನಿನ್ನ ಇಡೀ ಲೋಕ ಮೆಚ್ಕೊಂಡಿದೆ ಎಂಥ ವೀರ ಅಂತ. ಅದು ಪ್ರಸಂಗ ಬರುತ್ತೆ, ಅವನು ಲೇಟಾಗಿ ಬರ್ತಾನೆ, ಅಂದರೆ ನಿಧಾನಕ್ಕೆ ಬರ್ತಾನೆ ಯುದ್ಧಕ್ಕೆ. ಇದು ಅಶ್ವಮೇಧ ಯಾಗದಲ್ಲಿ ಬರತಕ್ಕಂಥ ಪ್ರಸಂಗ. ತಂದೆ ಆದರೂ ಕೂಡ ಮಗನಿಗೆ ದೊಡ್ಡ ಶಿಕ್ಷೆಯನ್ನು ಕೊಟ್ಬಿಡ್ತಾನೆ. ಇವತ್ತಿನ ದಿವಸ ಯಾವ ಶಿಕ್ಷೆ ಯಾರಿಗೂ ಕೊಡೋದಿಲ್ಲ, ಏನೇ ಮಾಡಿದ್ರು ಎಲ್ಲ ತಪ್ಪಿಸ್ಕೋಬೋದು. ಆದರೆ ಅವನು ಲೇಟಾಗಿ ಬಂದಿದ್ದಕ್ಕೆ ಕಾರಣ ಹೇಳ್ತಾನೆ, ಆಮೇಲೆ ಗೊತ್ತಾಗುತ್ತೆ. ಆದರೆ ಅವನು ಲೇಟ್ ನಿಧಾನಕ್ಕೆ ಬಂದ ಯುದ್ಧಕ್ಕೆ ಶತ್ರುಗಳ ಮೇಲೆ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತಂದ್ಬಿಟ್ಟು ಅವ್ರ ತಂದೆ ಆದ ಅವನು ಏನು ಮಾಡ್ತಾನೆ, ರಾಜ ಅವನಿಗೆ ಶಿಕ್ಷೆ ವಿಧಿಸ್ಬಿಡ್ತಾನೆ. ಎಣ್ಣೆ ಕೊಪ್ಪರಿಕೆಯಲ್ಲಿ ಹಾಕಬೇಕು ಅಂತ ಮಂತ್ರಿಗಳು ಹೇಳ್ತಾರೆ. ಅಲ್ಲಿಂದ ಅವನು ದೇವ್ರ ಸ್ತೋತ್ರ ಮಾಡಿ ಹಿಂದೆ ಪ್ರಹ್ಲಾದ ನಮ್ಮ ಪಾಲಿಸಿದೆ ಗಡ ಮೃ ನೃಪದ ನಂದನಯ್ಯ ಮಾನ ಮಮ್ ಕಾದೆಗಡ ಅಂತ ಹೇಳಿದಾಗ ಇದು ಲಕ್ಷ್ಮೀಶನ್ ಜೈಮಿನಿ ಬರ್ತದೆ. ಇದನ್ನು ಹೇಳುವಾಗ ನಾವು ಇನ್ನೂ ಹೇಳಿ ಯಾವ್ಯಾವ ರಾಗ ಹಾಕಿದ್ರೆ ಆಗ ಪ್ರಾರ್ಥನೆ ಮಾಡ್ತಾನೆ, ಏನ್ಕೊಳ್ಳೋಣ, ಹಿಂದೆ ಪ್ರಹ್ಲಾದ

0: ಪರಿಹರಿಪೆಗಳ ದೇವಾ ನಿನ್ನಂ ಪೆಸರ್ಗೊಂಡಡೆ ಮರೆ ಹೋಗುವಡೆ ಆರಂ ಕಾಣನ ಕಟ ಗೋವಿಂದ ಅಂತ ಹೇಳಿದಾಗ ಅವನು ಕೃಷ್ಣ ಆಗಲಿ ನಾರಾಯಣ ಆಗಲಿ ವಿಷ್ಣು ಆಗಲಿ ಎದ್ದು ಬರಲೇಬೇಕು. ಅದು ಬರ್ತಾನೆ. ಅವನು ಕಾದ ಎಣ್ಣೆ ಕೊಬ್ಬರಿಗೆನಲ್ಲಿ ಅವನು ಸುಧನ್ವ ಬಿದ್ದಿದ್ದಾಗ ಅವನಿಗೆ ಮಲ್ಲಿಗೆ ಹೂಗಳು ಅಲ್ಲಿಂದ ಎದ್ದು ಬಂದು ಅಲ್ಲಿಂದ ಅರಳಿ ಅವನ್ನ ಹೊರಗಡೆ ಕರ್ಕೊಂಡ್ಬರುತ್ತೆ. ಇದು ಕಾವ್ಯದ ಶಕ್ತಿ. ಅದನ್ನು ಯಾವುದೋ ರಾಗದಲ್ಲಿ, ಇದನ್ನು ನಾನು ಅರಬಿನೆಲ್ಲ ಹಾಡಿದೆ, ಬೇರೆ ಯಾವುದೋ ರಾಗದಲ್ಲಿ ಹಾಡ್ಬೋದು ಅಲ್ಲ, ಆ ಭಾವ ಬರಬೇಕಲ್ಲ. ಯಾಕಂದರೆ ಸಾಹಿತ್ಯದ ಭಾವ ಅರ್ತುಕೊಂಡು ರಾಗ ಹಾಕಿದ್ರೆ ಚೆನ್ನಾಗುತ್ತೆ, ಇಲ್ಲದರೆ ಗಮಕ ಆಗಲ್ಲ. ಅದು
1: ಇದು ಕೇಳೋಕೆ ಎಷ್ಟು ರೋಮಾಂಚಕವಾಗಿದೆ. ಜೊತೆಗೆ ಸರ್, ನೀವು ಸುಮಾರು 17 ಹೆಚ್ಚು ನೃತ್ಯ ರೂಪಕಗಳನ್ನು ರಚಿಸಿದ್ದೀರಾ. ಮಾಯಾಲಾಸ್ಯ, ಶರ್ಮಿಷ್ಠೆ, ವೆಂಕಟೇಶ ವೈಭವ, ಇಲ್ಲಿ ಸಾಹಿತ್ಯವನ್ನು ನೃತ್ಯ ರೂಪಕಕ್ಕೆ ಅಳವಡಿಸಿ ನಾಡಿನ ಹಿರಿಯ ನೃತ್ಯಪಟುಗಳಿಂದ ಪ್ರದರ್ಶನ ಸಹ ಮಾಡಿಸಲಾಗಿತ್ತು. ಇದನ್ನು ಕಾರ್ಯರೂಪಕ್ಕೆ ತಂದ ಅನುಭವ ಕುರಿತಾಗಿ ಒಂದೆರಡು ಮಾತು.
0: ಇದು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿದೆ. ಯಾಕಂದ್ರೆ ನನಗೆ ಮೊದಲಿಂದ ಕಾವ್ಯಾಭ್ಯಾಸ ಅಂತ ಹೇಳಿದ್ನಲ್ಲ, ಕಾವ್ಯದಲ್ಲಿ ಬೆಳೆದು ನಂದು ಯಾವ ಪಕ್ಷ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಅದು ಕಾವ್ಯ ಪಕ್ಷ ಅಂತ, ಕನ್ನಡದ ಕಾವ್ಯ ಪಕ್ಷ. ಹೀಗಾಗಿ ನನಗೆ ಅನೇಕ ನೃತ್ಯ ಪಟುಗಳು ದಯವಿಟ್ಟು ನೀವು ಬರ್ಕೊಡ್ಬೇಕು ಅಂತಂದಾಗ ಬಹಳ ಒಂದು ದೊಡ್ಡ ಚಾಲೆಂಜು ಸಂಸ್ಕೃತಿ ಇಲಾಖೆಯವರು ನನಗೆ ಒಂದು ಕೊಟ್ಟರು. ಆಗ ನಮ್ಮ ಕಾತಾ ಚಿಕ್ಕಣ್ಣ ಅವರಿದ್ದರು, ವೈಕೆ ಮುದ್ದುಕೃಷ್ಣ ಇದ್ದರು. ನಾನು ಬೆಂಗಳೂರಿಗೆ ಆಕಾಶವಾಣಿಗೆ ಬಂದಮೇಲೆ ಪಂಪ ಕಾವ್ಯ ವೈಭವ ಅಂತ, ಅದು ನಭೂತ ನಭವಿಷ್ಯತಿ, ಅದರಲ್ಲಿ ಸಂಗೀತ ನೃತ್ಯ ನಾಟಕ ಗಮಕ 4 ವಿಭಾಗಗಳು ಒಂದೇ ಇದರಲ್ಲಿ, ಅಂದರೆ ಪಂಪ ಕಾವ್ಯವನ್ನು ಆಧರಿಸಿದ್ದು. ಹೈಲೈಟ್ ಏನು ಅಂದರೆ ನೀಲಾಂಜನ ನೃತ್ಯ, ಅದನ್ನು ಮಾಡಿದ್ದು. 1 ಗಂಟೆ 10 ನಿಮಿಷದ ಶೋ ಅದು, ಬನವಾಸಿನಲ್ಲೇ ಅದು ಆಯಿತು, ಅಲ್ಲಿಂದ ಶುರುವಾಯಿತು ನನ್ನ. ಅದಾದಮೇಲೆ ಇವರೇನು ಶರ್ಮಿಷ್ಠೆ, ವಿಶ್ವೋದ್ಭವ, ಕೆಲವರು ಏನು ಮಾಡಿದ್ರು ಇಂಥಿಂಥ ಪ್ರಸಂಗಗಳು, ಸಾಧಾರಣವಾಗಿ ನೃತ್ಯಕ್ಕೆ ಅಳವಡಿಸೋದೆಲ್ಲ ಪುರಾಣ ಪ್ರಸಂಗಗಳು ಅಥವಾ ಒಳ್ಳೆ ಕಥೆಗಳು, ವೀರೋಚಿತವಾಗಿರ್ಬೋದು, ಭಕ್ತಿ ಪ್ರಸಂಗಗಳು, ಶೃಂಗಾರಸದ್ದು, ಅಂಥದ್ದನ್ನೆಲ್ಲ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಕೆಲವರು ಬಂದು ಬರೆಸ್ಕೊಂಡವ್ರು ಏನು ಅಂತಂದ್ರೆ, ನನಗೆ ಸ್ವಲ್ಪ ಸಂಗೀತನೂ ಗೊತ್ತಿರೋದ್ರಿಂದ ಬೇರೆ ಬೇರೆ ತಾಳುಗಳು ಕೂಡ ನಮ್ಮ ಬರೆಯೋದಕ್ಕೆ ಅವಕಾಶ ಆಯಿತು. ಅದನ್ನು ಒಳ್ಳೆ ಕಂಪೋಸರು ನಮ್ಮ ಚಾಮಿ ಅಂತವರು, ಮತ್ತು ಇದು ಎಷ್ಟೋ ಜನ ತುಂಬ ಜನ ಮರೆತು ಹೋಗಿದೆ, ಬೇಕಾದಷ್ಟು ಜನ ಅದನ್ನು ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಒಳ್ಳೊಳ್ಳೆ ನೃತ್ಯ ರೂಪಗಳಾಗಿದೆ. ಇಲ್ಲಿ ಹೇಳಿದ್ದು ನೀವು ಒಂದು 3-4 ಇರ್ಬೋದು. ಇತ್ತೀಚೆಗೆ ನಾನು ಸೀತಾರಾಘವ ಅಂತ ಬರೆದೆ, ಅದು ಸೀತೆಯ ಕಣ್ಣಲ್ಲಿ ರಾಮ ಹೇಗೆ, ಜನರ ಕಣ್ಣಲ್ಲಿ ರಾಮ ಹೇಗೆ, ಲೋಕದ ಕಣ್ಣಿಗೆ ರಾಮ ಬೇರೆ, ಸೀತೆ ಕಣ್ಣಲ್ಲಿ ರಾಮ ಹೇಗೆ. ರಾಮನ ಮೇಲೆ ಬೇಕಾದಷ್ಟು ಅಪಾದನೆಗಳು ಬಂದಿತ್ತು, ಆದರೆ ಸೀತೆ ಹೇಗೆ ನೋಡ್ತಾಳೆ ಅದನ್ನು, ಅದನ್ನು ಒಂದು ಫೆಮಿನಿಸ್ಟಿಕ್ ವ್ಯೂಯಿಂದ ನಾನು ಅದನ್ನು ತೊಗೊಂಡು ಬರೆದಿದ್ದೆ. ಅದು ಬಹಳ ಮೆಚ್ಕೊಂಡು ಅದು ಇತ್ತೀಚಿನ ರೂಪಕ. ಅದಾದಮೇಲೆ ಇನ್ನೊಂದು ಚಿತ್ರಾಂಗದ ಅಂತ ನಾನು ಈಗ ಹೇಳಿದ್ನಲ್ಲ, ಅದರದ್ದು ಒಂದು ನೃತ್ಯ ರೂಪಕ ಆಗ್ತಾಯಿದೆ, ಗಣೇಶನ ಮೇಲಾಯಿತು. ಅಂದರೆ ಹೆಚ್ಚು ಕಡಿಮೆ ಈ ಕಥೆಗಳನ್ನು ಆಧರಿಸಿ, ಪುರಾಣ ಕಥೆಗಳನ್ನು ಆಧರಿಸಿ ಇತ್ತೀಚೆಗೆ ಬರೀತಿರೋದು ನಾನು ಭರತೇಶ್ ವೈಭವದ್ದು, ಅಂದರೆ ಭರತ ಬಾಹುಬಲಿ ವ್ಯಾಯೋಗ, ಅದನ್ನು ಕೂಡ ಆದಿಪುರಾಣನ ಆಧರಿಸಿ ಅದನ್ನು ಬರೆ. ಹೀಗೆ ಸುಮಾರು ಒಂದು 10-18 ಆಗಿದೆ. ಅದರಲ್ಲಿ 15 ಎಲ್ಲ ನೃತ್ಯ ಪ್ರದರ್ಶನಗಳಾಗಿದೆ, ಎಲ್ಲ ಖ್ಯಾತ ನೃತ್ಯಪಟುಗಳನ್ನೇ ಅದನ್ನು ಮಾಡಿದ್ದಾರೆ.
1: ಮಾತು ಮುಂದುವರಿಸೋಣ ಸರ್. ಇದೀಗ ಒಂದು ಗೀತೆಯ ನಂತರ ಬಯಲುದಾರಿ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಗಾಯನದಲ್ಲಿ

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 4:37. ಬೆಂಗಳೂರು ಯೂತ್ ಕಾರ್ಯಕ್ರಮ. ನಮ್ಮ ಇಂದಿನ ಅತಿಥಿ ಡಾಕ್ಟರ್ MR ಸತ್ಯನಾರಾಯಣ ಅವರು. ಸರ್, ನೀವು ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಹಾಗೂ ಗುರು ಶಿಷ್ಯ ಪರಂಪರೆಯ ಅಡಿಯಲ್ಲಿ ಹೊಸ ತಲೆಮಾರಿಗೆ ಗಮಕ ಕಲಾ ತರಬೇತಿ ನೀಡಿದ ನಿಮ್ಮ ಅನುಭವದ ಕುರಿತಾಗಿ ನಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ.
1: ನಾನು ಆಗ ಆಕಾಶವಾಣಿಯಿಂದ ನಿವೃತ್ತ ಆಗಿದ್ದೆ, 1911 ಇರಬೇಕು. ಆಗ ಸಾಹಿತ್ಯ ಪರಿಷತ್ತು, ಅದರಿಂದ ಬೇರೆಯಾದ ಗಮಕ ಕಲಾ ಪರಿಷತ್ತು 1982 ಅದು ಆರಂಭಗೊಂಡಿತು. ನಮ್ಮ ತಂದೆಯೇ ಅದರ ಸ್ಥಾಪಕರು ಮತ್ತು ಉಪಾಧ್ಯಕ್ಷರು. 82 ಈಗಾಗಲೇ ನೋಡಿ 35 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಅದಕ್ಕೆ 82 ಅಂತಂದರೆ 26 ಮತ್ತು 12 ತುಂಬ ವರ್ಷಗಳಾಗೋಯಿತು. ನಾನು 1911 ತನಕ ಇದ್ದೆ, 5 ವರ್ಷಗಳು. ಹತ್ತತ್ರ ಗಮಕ ಸಮ್ಮೇಳನಗಳು ಮಾಡೋದೊಂದು ವಾಡಿಕೆ ಇತ್ತು. ಹೇಗೆ ಸಾಹಿತ್ಯ ಸಮ್ಮೇಳನ ಪರಿಷತ್ನವ್ರು ಮಾಡ್ತಾರೋ ಅದೇ ಥರ. ನಾನು ಆಗ ಇದ್ದ ಅವಧಿಯಲ್ಲಿ 3 ರಾಜ್ಯ ಮಟ್ಟದ ಸಮ್ಮೇಳನಗಳು ಮಾಡಿ, ಅದು ಸಾಹಿತ್ಯ ಸಮ್ಮೇಳನ, ಯಾಕಂದರೆ ಕನ್ನಡ ಗಮಕ ಅಂತಂದರೆ ಗಮಕ ಅಂತಂದರೆ ಕನ್ನಡ ಸಾಹಿತ್ಯ ಬಿಟ್ಟು ಬೇರೆ ಏನಿಲ್ಲ, ಕನ್ನಡ ಕಾವ್ಯ ಬಿಟ್ಟು ಹೊರತಾಗಿ ಏನು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಅಷ್ಟೇ

0: ವಿಜೃಂಭಣೆಯಿಂದ ಮೂರು ದಿನಗಳ ಸಮ್ಮೇಳನ ಮಾಡಿದೆ. ಒಂದು ಬೆಂಗಳೂರಿನಲ್ಲಿ, ಇನ್ನೊಂದು ಬಿಜಾಪುರದಲ್ಲಿ, ಮತ್ತೊಂದು ತಿರ್ಗಾ ಬೆಂಗಳೂರಿನಲ್ಲಿ. ಮೂರು ಜನ ಅಧ್ಯಕ್ಷರು ಮಾಡಿ ನಾವು ಗಮಕ ರತ್ನಾಕರ ಅಂತ ಬಿರುದು ಕೊಡ್ತೀವಿ. ಅಂಥ ಒಂದು ಸಮ್ಮೇಳನಗಳ ಮೂರು ಸಮ್ಮೇಳನ ಮಾಡಿ ಎರಡು, ನೀವು ಮೊದಲು ಪ್ರಶ್ನೆ ಕೇಳಿದ್ರೆ ಯುವಕರನ್ನ ಅವ್ರಿಗೆ ಹೇಳ್ಕೊಡ್ಬೇಕಲ್ಲ, ಹಾಗಾಗಿ ನಾವು ತುಂಬ ಚೆನ್ನಾಗಿ ಹಾಡುವ ಇಬ್ಬರು ಮಕ್ಕಳನ್ನ ಗಮಕ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿ, ಒಂದು ತುಮಕೂರಿನಲ್ಲೇ ಒಂದು ಆಯಿತು, ಇನ್ನೊಂದು ಉಡುಪಿನಲ್ಲಾಯಿತು, ಮತ್ತೊಂದು ಬೇಲೂರಿನಲ್ಲಾಯಿತು. ಹೀಗೆ ಮೂರು ಮಕ್ಕಳ ಸಮ್ಮೇಳನ, ಅಂದರೆ ಮಕ್ಕಳ ಗಮಕ ಸಮ್ಮೇಳನ ಮಾಡಿದ್ವಿ. ಅದು ಇಂದಿನ ಯುವಕರಿಗೆ ಅದನ್ನು ಆ ಗಮಕ ಕಲಿಯೋದಕ್ಕೆ ಒಂದು ಉತ್ತೇಜನ ಆಗಲಿ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಹೀಗೆ ಐದರಿಂದ ಐದು ಸಮ್ಮೇಳನ ಒಟ್ಟು ಮಾಡಿ ಎಲ್ಲವನ್ನೂ ಯಶಸ್ವಿಗೊಳಿಸಿದ್ದಾಯಿತು. ಆಮೇಲೆ ನೀವು ಗುರು ಶಿಷ್ಯ ಪರಂಪರೆ ಅಂದ್ರಿ, ಅದು 1900 ನಾನು ಪಂಪಕಾವ್ಯ ವಿಭಾಗದ ಬಗ್ಗೆ ಮಾತಾಡಿದ್ನಲ್ಲ, ಆ ಸಮಯದಲ್ಲಿ ಅದಾದ ತಕ್ಷಣ ಅವಾಗ ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ದೊಡ್ಡ ಒಂದು ಯೋಜನೆ ಹಾಕ್ಕೊಂಡ್ರು. ಏನು ಅಂತಂದರೆ, ನಶಿಸಿ ಹೋಗುತ್ತಿರುವ ಕಲೆಗಳ ಪುನರುತ್ಥಾನಕ್ಕಾಗಿ ಅಂತಲೇ ಹೇಳ್ತೀವಲ್ಲ, ಅದನ್ನು ಮಾಡಬೇಕು ಅಂತಂದಾಗ ಕೆಲವೆಲ್ಲ ಪಟ್ಟಿ ಮಾಡಿದಾಗ, ಆಗಲೇ ಇದು ಸ್ವಲ್ಪ ಹಿಂದೆ ಸರಿಯುತ್ತಿತ್ತು ಈ ಕಲೆ, ಸುಗಮ ಸಂಗೀತ ಅವೆಲ್ಲ ಮುನ್ನೆಲೆಗೆ ಬರ್ತಾ ಇದ್ದ ಕಾಲ ಅಷ್ಟೇ, ಇನ್ನೂ ಬಂದಿರಲಿಲ್ಲ. ಅವಾಗೇನು ಮಾಡೋದು ಅಂತಂದರೆ, ಇಲಾಖೆಯವರು ಕೆಲವರನ್ನ ನೇಮಿಸಿದ್ರು ಗುರು ಶಿಷ್ಯ ಪರಂಪರೆಯ ಅಡಿಯಲ್ಲಿ ಮಾಡಿದ್ರೆ ಅಂತ. ಅವಾಗ ಪೇಪರ್ ಕೊಟ್ಟಾಗ ಒಂದಿಷ್ಟು ಜನ ಮಿತಿ ಅಂತ ಇರುತ್ತೆ, ಯಾಕೆಂದ್ರೆ ಅವರೊಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಆ ಅಡಿಯಲ್ಲಿ 2 ವರ್ಷ ಮಾಡಿದೆ. ಆಗ ನಮ್ಮ ತಂದೆಗೂ ಕೊಟ್ಟರು, ನಾನು ಮಾಡಿದೆ. ತುಂಬ ಒಳ್ಳೆಯ ವಿದ್ಯಾರ್ಥಿಗಳು ಬಂದರು. ಇವತ್ತಿನ ದಿವಸ ತುಂಬ ದೊಡ್ಡ ಗಮಕ, ಅದೊಂದು ಒಂದು ಸರ್ಕಾರ ಕೊಟ್ಟ ಗೌರವ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಅದಕ್ಕೆ ಇವತ್ತಿಗೂ ಕೂಡ ಫೈಟ್ ಔಟ್ ಮಾಡ್ತಾ ಇದ್ದೀನಿ. ಯಾವಾಗ ಮಾಡಿದೆ, ತಿರ್ಗಾ ಮಾಡಲೇ ಇಲ್ಲ. ಗುರು ಶಿಷ್ಯ ಪರಂಪರೆ ಅದನ್ನು ನಾದಸ್ವರ ಇರ್ಬೋದು, ತವಿಲಿರ್ಬೋದು, ಹರ್ಕತೆ ಬಹಳ ಮುಖ್ಯವಾಗಿ, ಕಥಾಕಾಲಕ್ಷೇಪ ಏನು ಅಂತಂದರೆ ಎಲ್ಲ ಕಲೆಗಳ ಒಂದು ಕೇಂದ್ರ ಅದು ಕಥಾಕಾಲಕ್ಷೇಪ. ನಾವು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ, ಆಕಾಶವಾಣಿ ಭಾಷೆಯಲ್ಲಿ ಮ್ಯೂಸಿಕಲ್ ಡಿಸ್ಕೋರ್ಸ್ ಅಂತ ಹೇಳ್ತೀವಿ, ಕಥಾಕಾಲಕ್ಷೇಪ ಅಥವಾ ಹರಿಕತೆ. ಅದು ಇವತ್ತೊಂದು ದಿವಸ ಪೂರ್ತಿ ನಶಿಸಿ ಹೋಗ್ತಾ ಇದೆ. ಕಾವ್ಯಗಳು ಹೋಗೋದಿಲ್ಲ, ಯಾಕೆಂದರೆ ಗಮಕಿಗಳು ಇವತ್ತಿಗೂ ಇದ್ದಾರೆ. ಕುಮಾರವ್ಯಾಸ ಮಂಟಪ ಪ್ರತಿ ದಿವಸ ಗಮಕಿಗಳಿಗೆ ಅವಕಾಶ ಕೊಡ್ತಾ ಇದೆ ರಾಜಾಜಿನಗರದಲ್ಲಿ, ಇವತ್ತಿಗೂ ನಡೀತಿದೆ ಸಂಜೆ ಹೊತ್ತು. ಆದರೆ ಹರಕತೆ ಅನ್ನೋದು ಮುಂದೆ ಹೋಗಿ ಇಂಥದನ್ನೆಲ್ಲ ತಿರ್ಗಾ ಮಾಡಿ ಅಂತ ನಾನು ಅವ್ರಿಗೆ ನಾನು ಆಗಾಗ ನಾನು ಹೇಳ್ತಾ ಇರ್ತೀನಿ. ಮಾಡಬೇಕಷ್ಟೇ, ಗುರುಶಿ ಸರ್ಕಾರಕ್ಕೆ ಏನು ದೊಡ್ಡ ಏನು ದೊಡ್ಡ ಹೊರೆ ಆಗೋದಿಲ್ಲ, ಅದು ಮಾಡಬೇಕವರು. ಇವೆರಡೂ ಕೂಡ ನನಗೆ ತುಂಬ ದೊಡ್ಡ ಅನುಭವವನ್ನು ಕೊಟ್ಟಿದೆ. ಪರಿಷತ್ತಿಗೆ ಒಂದು ಹೆಸರು ಬಂತು, ಕಲೆಗೆ ಒಂದು ಹೆಸರು ಬಂತು, ಆಮೇಲೆ ಸರ್ಕಾರದವರು ಕುಮಾರಸ ಪ್ರಶಸ್ತಿ ಅಂತಲೇ ಕೊಡ್ತಾ ಇದ್ದಾರೆ ಗಮಕಿಗಳಿಗೆ. ಇನ್ನು ಅದಕ್ಕಿಂತ ಇನ್ನೇನು ಬೇಕು, ಎಲ್ಲ ಪ್ರಶಸ್ತಿಗಳ ಜೊತೆ ದೊಡ್ಡ ಮೊತ್ತದ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಿದ್ದಾರೆ. ಅಷ್ಟಕ್ಕೆಲ್ಲ ಅದು ಕಾರಣ ಆಗಿದೆ ಹಿಂದೆ.
1: ಜೊತೆಗೆ ಶಾಲಾ ಶಿಕ್ಷಕರಿಗೆ ಪದ್ಯ ಕಾವ್ಯಗಳನ್ನು ಗಮಕ ರೂಪದಲ್ಲಿ ವ್ಯಾಖ್ಯಾನ ಮಾಡೋದರ ಕುರಿತಾಗಿ ತರಬೇತಿ ಸಹ ನೀಡಿದ್ರಲ್ವಾ?
0: ಇದು ಅವಾಗ ಏನಾಯಿತು ಅಂತಂದರೆ, ನಮಗೆ ನಾನು ಬೇಕು ಹೇಳೋದವ್ರು ಬೇಕಷ್ಟೇ, ನಮ್ಮ ಕನ್ನಡ ಪ್ರಾಧಿಕಾರ ತುಂಬ ಮಾಡಿದೆ. ನಮ್ಮ ಮುಖ್ಯಮಂತ್ರಿ ಚಂದ್ರು ಇದ್ದಾಗ, ನಾಗರಾಜ ಮೂರ್ತಿ, ನಾವೆಲ್ಲ ಅನೇಕ ಕಡೆಗಳಲ್ಲಿ ಹೋಗಿ, ಅದು ಮದ್ರಾಸ್ ವಿಶ್ವವಿದ್ಯಾಲಯ ಕೂಡ ಇರ್ಬೋದು, ಅಲ್ಲೆಲ್ಲ ಹೋಗಿ ಗಮಕ ಪಾಠ ಅಂತಂದರೆ ಪಾಠ ಮಾಡಿಲ್ಲ, ಹೇಳ್ಕೊಟ್ಬಿಟ್ಟು ಬಂದಿದ್ದೀವಿ ಆಸಕ್ತಿ ವಿದ್ಯಾರ್ಥಿಗಳಿಗೆ. ಶಾಲೆಗಳಲ್ಲಿ ಅಂದರೆ ಇವಾಗ ಮಾಧ್ಯಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಯಾವುದೋ ಒಂದು ಕಾವ್ಯ ವಿಭಾಗ ಇರುತ್ತೆ, ಗೊತ್ತಾಯ್ತಾ? ಆ ಕಾವ್ಯ ವಿಭಾಗವನ್ನು ನಾವೇ ಮಾಡೋದು. ಈಗ ಮೊನ್ನೆ ಕೂಡ ಒಂದು ಕಾಲೇಜಲ್ಲಿ ಮಾಡಿದ್ವಿ ನಾವು, ಗೊತ್ತಾಯ್ತಾ? ಅವ್ರಿಗಿದ್ದ ಪಠ್ಯವನ್ನೇ ನಾವು ಗಮಕ ರೂಪದಲ್ಲಿ ಮಾಡಿದ್ವಿ, ಇನ್ನೊಬ್ಬರು ವ್ಯಾಖ್ಯಾನ ಮಾಡಿದ್ರು. ಅಂದರೆ ಅವ್ರಿಗೆ ಅದೇ ಕಾವ್ಯನ ಅವ್ರ ಮೇಷ್ಟ್ರಿಂದ ಕೇಳಿರ್ಬೋದು, ಆದರೆ ನಮ್ಮಿಂದ ಕೇಳಿದಾಗ ಅವ್ರಿಗೆ ಆಗೋ ಅನುಭವವೇ ಬೇರೆ. ಈ ಥರದ್ದು ಬೇಕಾದಷ್ಟು ಮಾಡಿದ್ವಿ, ಅದರಲ್ಲಿ ಕೂಡ ತುಂಬ ಆಸಕ್ತಿ ತೋರಿಸಿದ್ದಾರೆ. ಸರ್, ನಮಗೆ ಗೊತ್ತೇ ಇರಲಿಲ್ಲ ಇದು ಇಷ್ಟು, ಯಾಕೆ ಪದ್ಯ ಓದೋದು ಬೇರೆ, ಅದು ಹಾಡೋದಿದೆಯಲ್ಲ, ಹಾಡೋದ್ರಿಂದ ಹೆಚ್ಚಿಗೆ ಜನಕ್ಕೆ ಅದು ತಲುಪುತ್ತೆ. ಪದ್ಯ ಓದಬೇಕು, ಇದು ಪದ್ಯ ಇರೋದೇ ಓದೋದಕ್ಕಲ್ಲ ಹಾಡೋದಕ್ಕೆ, ಕತೆ ಇರೋದು ಓದೋದಕ್ಕೆ. ಆದರೆ ಹಾಡೋದಿಲ್ಲ ಇವತ್ತು, ಯಾಕಂದರೆ ಅದು ಹಾಡೋದು ಪಕ್ಕಕ್ಕೆ ಇಟ್ಬಿ, ಎಲ್ಲರಿಗೂ ಹಾಡೋದಕ್ಕೆ ಬರುತ್ತೆ ಅಂತಲ್ಲ. ಆದರೆ ಹಾಡೋದಕ್ಕೆ ಪ್ರಯತ್ನ ಪಡಬೇಕು. ಚಿಕ್ಕಂದಿನ ವಿದ್ಯೆ ಪರಗು ಚೂಡಾರತ್ನ ಅಂತ ಮಕ್ಕಳಿಗಿದ್ದಾಗ ಹೇಳಿಕೊಟ್ರೆ ಏನಾದರೂ ಸ್ವಲ್ಪ ಕಿವಿನಲ್ಲಿ ನೆನಪಿರುತ್ತೆ. ಇವಾಗ ನನಗೆ ಎಷ್ಟೋ ಪದ್ಯಗಳು ಬಾಯಿಗೆ ಬರ್ಬೋದು, ಅದೆಲ್ಲ ನಾನೇನು ಗಟ್ಟು ಮಾಡಿದ್ದಲ್ಲ, ಓದ್ತಾ ಓದ್ತಾ ಹಾಡ್ತಾ ಹಾಡ್ತಾ ಕಾರ್ಯಕ್ರಮದಲ್ಲಿ ಕೊಡ್ತಾ ಕೊಡ್ತಾ ಅದು ನೆನಪಿನಲ್ಲಿ ಉಟ್ಕೊ. ಗದ್ಯ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಪದ್ಯ ನೆನ್ಪಿಟ್ಕೋಬೋದು. ಆ ದೃಷ್ಟಿಯಿಂದ ಶಾಲೆ ಮಕ್ಕಳಿಗೆ ಆದಷ್ಟು ಅದನ್ನು ಈಗಲೂ ಮಾಡ್ತಾಯಿದ್ದೀವಿ. ಈಗ ಇನ್ನೊಂದು ವಿಶೇಷ ಏನು ಅಂತಂದರೆ, ಗಂಗೂಬಾಯಿ ವಿಶ್ವವಿದ್ಯಾಲಯದಿಂದ ಗಮಕಕ್ಕೆ ಮಾನ್ಯತೆ ಸಿಕ್ಕಿದೆ. ವಾಗ್ದೇವಿ ಪ್ರತಿಷ್ಠಾನ ಅನ್ನೋದು ತುಂಬ ದೊಡ್ಡ ಕೆಲಸ ಮಾಡ್ತಾಯಿದೆ. ಅವರು ಕೊಟ್ಟ ಸಿಲೆಬಸ್ಸನ್ನು ಅವರು ಒಪ್ಪಿಕೊಂಡು ಬೆಂಗಳೂರಿನಲ್ಲಿ ಗಮಕಿ ರಾಘವೇಂದ್ರ ಸ್ನಾತಕೋತ್ತರ ಇದು ತರಬೇತಿ ಕೇಂದ್ರ ಅಂತ ಮಾಡಿದ್ದಾರೆ, ಅದು ಬೆಂಗಳೂರಲ್ಲಿ ನಡೀತಿದೆ. ಇದು ಇತ್ತೀಚಿನ ಇನ್ಫಾರ್ಮೇಷನ್ನು. ಗಂಗೂಬಾಯಿ ಯೂನಿವರ್ಸಿಟಿ ಇದೆಯಲ್ಲ, ಅದು ಕೂಡ ಅದಕ್ಕೆ ಒಂದು ಮಾನ್ಯತೆ ಕೊಟ್ಟಿದೆ, ಗಮಕಕ್ಕೆ ಮಾನ್ಯತೆ ಕೊಟ್ಟಿದೆ. ಅಂದರೆ ಡಿಪ್ಲೊಮೋ ತೆಗೆದಿದೆ, ಎಮ್ ಎ ತೆಗೆದಿದೆ, ಇನ್ನು ಇದಕ್ಕಿಂತ ಇನ್ನೇನು ಬೇಕು? ಕಾವ್ಯ ಯಾರೋ ಕೇಳ್ತಾರೆ, ಕೇಳಿದವರು ಯಾವುದೂ ಕೇಳಲ್ಲ. ಈ ಒಂದು ಮಾತಿದೆ ಗೊತ್ತಾ ನಿಮಗೆ, ಅಯ್ಯೋ ರೇಡಿಯೋ ಯಾರು ಸರ್ ಕೇಳ್ತಾರೆ ಅಂತ. ಯಾರು ಕೇಳ್ತಾರೆ ಅಂತಂದರೆ ರೇಡಿಯೋ, ರೇಡಿಯೋ ಯಾರು ಕೇಳಲ್ವೋ ಅವ್ರು ಹೇಳ್ತಿರ್ತಾರೆ ರೇಡಿಯೋ ಯಾರು ಸರ್ ಕೇಳ್ತಾರೆ ಅಂತ. ಇದು ಹಾಗೇನೆ ಆಗಿರೋದು. ಗಮಕ ಯಾರು ಸರ್ ಕೇಳ್ತಾರೆ? ಕೇಳೋರು ಕೇಳ್ತಾರೆ. ಯಾವ ಕಲೆಗೂ ಸಾವಿಲ್ಲ, ಗೊತ್ತಾಯ್ತಾ? ಎಲ್ಲ ಕಲೆಗೂ ಜೀವಂತೆ. 64 ಕಲೆಗಳಲ್ಲಿ 34ನೇ ಕಲೆ ಇದು ಗಮಕ ಅಂತ ಹೇಳ್ತಾರೆ. ಸಾಹಿತ್ಯ ಮತ್ತು ಸಂಗೀತ ಎರಡು ಗಟ್ಟಿಯಾಗಿ ಹಿಡ್ಕೋಬೇಕು ನಾವು. ಅದು ನಮ್ಮನ್ನು ಹಿಡ್ಕೊಳ್ಳುತ್ತೆ, ನಾವು ಅದನ್ನು ಹಿಡ್ಕೊಳ್ಳೋದು ಕಲ್ತ್ಕೋಬೇಕಷ್ಟೇ.
1: ಈ ಡಿಜಿಟಲ್ ಯುಗದಲ್ಲಿ ಗಮಕ ಕಲೆಯ ಬೆಳವಣಿಗೆ ಪ್ರಚಾರ ಈ ಕುರಿತಾಗಿ ನಿಮ್ಮ ಅನುಭವ ಮತ್ತು ಅಭಿಪ್ರಾಯ?
0: ಈಗ ಏನಾಗಿದೆ ಅಂತಂದರೆ ಎಲ್ಲರೂ ಆನ್ಲೈನ್ ಬಂದು ನಿಂತಾರೆ. ಬೆಂಗಳೂರಿನ ಟ್ರಾಫಿಕ್ ಗೊತ್ತಲ್ಲ ನಿಮಗೆ, ಇಲ್ಲಿಂದ ಮೈಸೂರಿಗೆ ಹೋಗ್ಬೋದು 1.5 ಗಂಟೆನಲ್ಲಿ, ಮಲ್ಲೇಶ್ವರದಿಂದ ಗಾಂಧಿದ್ವಾರಕ್ಕೆ ಬರೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರೂ ಆನ್ಲೈನ್ ಕ್ಲಾಸ್ ಮಾಡಿ ಅಂತಾರೆ. ನಾನಿನ್ನೂ ಆನ್ಲೈನ್ ಕ್ಲಾಸ್ಗಿನ್ನೂ ಹೋಗಿಲ್ಲ. ಯಾಕೆಂದರೆ ಇನ್ನೊಂದು ಏನು ಅಂತಂದರೆ, ಎದುರುಗಡೆ ಕೂತ್ಕೊಂಡು ಹೇಳ್ಕೊಡೋದಿದೆಯಲ್ಲ, ಆ ಅನುಭವವೇ ಬೇರೆ. ನಾವು ಪಾಠ ಮಾಡ್ತಿದ್ದಾಗೆ ಕಾಲೇಜಲ್ಲಿ, ಈಗ ನಾನು ಅಲ್ಲಿ ಯಾವುದೋ ಡಿಪ್ಲೊಮೋ ಕ್ಲಾಸ್ ತಗೋತಾ ಇದ್ದೀನಿ, ಅಲ್ಲಿ ಅವರ ಮುಖಭಾವಗಳು ನೋಡ್ಬೋದು. ನಾವು ಹೇಳ್ಕೊಟ್ಟಿದ್ದಾಗ ಅವ್ರು ಹಾಡೋದು, ಅವ್ರ ಪ್ರತಿಕ್ರಿಯೆ, ಅವರ ಆನಂದ, ಅಥವಾ ಸಾರ ಆಗ್ಬೇಕು, ಒಂದು ಒಂದು ಇಂಟ್ರಾಕ್ಷನ್, ಟೂ ವೇ ಕಮ್ಯುನಿಕೇಷನ್ ಇರುತ್ತೆ, ಸಂವಹನ ಅಂತ ಹೇಳ್ತೀವಿ. ಇದರೊಳಗೆ ಹಂಗಿರೋದಿಲ್ಲ ಆನ್ಲೈನಲ್ಲಿ. ಆದರೆ ಕೇಳಿಸ್ಕೋಬೇಕು, ಕೇಳಿದ್ದನ್ನು ಒಪ್ಪಿಸ್ಕೋತಾರೆ, ಅದಕ್ಕೆ ಆನ್ಲೈನ್ ಬಹುಶಃ. ಆದರೆ ಹೆಚ್ಚಿಗೆ ರೀಚ್ ಆಗಬಹುದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್.
1: ಮಾತು ಮುಂದುವರಿಸೋಣ. ಇದೀಗ ಮುಂದಿನ ಗೀತೆ ನೋಡಿ ಸ್ವಾಮಿ ನಾವಿರೋದೆ, ಹೀಗೆ ಚಿತ್ರದಿಂದ ಭೀಮಸೇನ ಜೋಶಿಯವರ ಗಾನದಲ್ಲಿ ಮೂಡಿಬಂದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೀತೆ.

0: ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 4:50 ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿವೃತ್ತ ಹಿರಿಯ ಕಾರ್ಯಕ್ರಮ ನಿರ್ವಾಹಕರು ಗಮಕ ಕಲಾರತ್ನ ಡಾಕ್ಟರ್ ಎಂಆರ್ ಸತ್ಯನಾರಾಯಣ ಸರ್ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮದ ಕುರಿತಾಗಿ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909103. ಸರ್, ನೀವು ರೂಪಕಗಳ ರಚನಾಕಾರರು ಹೌದು, ಸರಣಿ ಕಾರ್ಯಕ್ರಮಗಳ ಗಾಯಕರು, ನಿರ್ದೇಶಕರು, ನಿರ್ಮಾಪಕರು ಹೌದು, ಇಷ್ಟೊಂದು ಪಾತ್ರಗಳ ನಿರ್ವಹಣೆ ಹೇಗೆ ಅಂತ ಒಂದು ಕುತೂಹಲ.
1: ನಮ್ಮಲ್ಲಿ ಒಂದು ಮಾತಿದೆ, ಸಮಯದ ಅಭಾವ ಅಂತ. ಈ ಮಾತನ್ನು ನಾನು ಒಪ್ಪೋದಿಲ್ಲ. ಇರೋದು 24 ಗಂಟೆ, ಉಪಯೋಗಿಸ್ಕೊಳ್ಳೋದು ನಮ್ಗೆ ಗೊತ್ತಿರಬೇಕಷ್ಟೇ. ಅದಕ್ಕೆ ಕ್ಷಮೆನೇ ಇಲ್ಲ, ಕ್ಷಮಿಸಿಬಿಡಿ ಅಂತೀವಿ ನಾವು ತಪ್ಪು ಮಾಡಿದಾಗ. ಅದು ಆಕಾಶವಾಣಿಗೂ ಸೇರುತ್ತೆ, ಆದರೆ ಒಂದ್ಸಲ ಏರ್ ಮೇಲೆ ಹೊಟ್ಟೋದ್ರೆ ಮುಗಿದೋಯ್ತದ್ದು. ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಸಮಯದ ಸಮಯದ ಒಂದು ಪರಿವು ಅಂತ ಹೇಳ್ತೀವಿ, ಅರಿವು ಅದು ಇರಬೇಕು. ಎಲ್ಲವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಯಾಕಂದರೆ ನಮಗೆ ಇಲ್ಲಿ ಆಕಾಶವಾಣಿಯಲ್ಲಿದ್ದಾಗ ಸ್ಟುಡಿಯೋ ಇದೆಯಲ್ಲ, ಅದು ನಮಗೆ ಸಮಯನ ಹೇಳ್ಕೊಡ್ತಾ ಇರಲಿಲ್ಲ. ಹೊರಗಡೆ ಬರ್ತಿದ್ದಾಗಲ್ಲ 9 ಗಂಟೆ ಆಯಿತಾ, 10 ಗಂಟೆ ಆಯಿತಾ ಅಂತ. ಅಂಥ ಕಾರ್ಯಕ್ರಮಗಳು ಇವಾಗ ನಾವು ಹೇಳೋದಲ್ಲ, ಅಮೃತ ಸಿಂಚನ ಆಗಲಿ, ಹಿಂದೆ ಬಂದು ಮಾತಾಡಿದ್ದೆ, ಅರವಿಂದ ಗುರು ಅಲ್ಲಮ ಆಗಲಿ, ಸರ್ವಜ್ಞ ಇದಾಗಲಿ, ಆಮೇಲೆ ನಮ್ಮ ಡಿ ವಿ ಜಿಯವರ ಅಂಥ ಪುರಗೀತೆಗಳಾಗಲಿ, ಕಾವ್ಯ ಸಂಪುಟ ಅಂತ ಇಡೀ ಕಾವ್ಯನೇ, ರಾಮಾಯಣ ದರ್ಶನ ಮಾಡಿದ್ವಿ, ಜೈಮಿನಿ ಭಾರತ ಮಾಡಿದ್ವಿ ಇಲ್ಲಿ ಇದ್ದಾಗ. ಅವಾಗ ನಮಗೆ ಸಮಯದ ಪರಿವಿರಲಿಲ್ಲ, ಅದು ಮಾಡಬೇಕು ಮಾಡಬೇಕು ಅಂತ. ಅದರಲ್ಲೂ ಅಮೃತ ಸಿಂಚನ ಮಾಡಿದಾಗ ನಂದೇ ಸ್ಕ್ರಿಪ್ಟ್ ಅದು. ಅನೇಕ ನಾಟಕ ಕಲಾವಿದರು ಕೂಡ ಬಂದು ಅದಕ್ಕೆ ಧ್ವನಿಗಳನ್ನು ಕೊಡ್ತಾಯಿದ್ರು. ಅದೊಂದು ರೀತಿಯಲ್ಲಿ ಅದು ಹೇಗೆ ಹೋಯಿತು ಗೊತ್ತಿಲ್ಲ. ಆ ವರ್ಷ ಹೇಗೆ 3 ತಿಂಗಳು 6 ತಿಂಗಳು, ನಿಮಗೆ ಒಂದು ವಿಷಯ ಹೇಳ್ತೀನಿ, 8:30 ಗಂಟೆಗೆ ಇಲ್ಲಿ ಪ್ರಸಾರ ಆಗ್ತಾಯಿದ್ರೆ ಎಷ್ಟೋ ಕೇಂದ್ರಗಳಲ್ಲಿ ಹೊರಗಡೆಯಲ್ಲಿ ಕಮ್ಯುನಿಟಿ ಹಾಲ್ ಅಂತ ಮಾಡಿ ಅದನ್ನು ಅಲ್ಲಿ ಕೇಳ್ತಾಯಿದ್ರು. ಗುಲ್ಬರ್ಗಾದಲ್ಲಿ 100 ಕಾಗದ ಮಿನಿಮಮ್ ಬರೋದು, ಅದಕ್ಕೆ ಒಂದು ಬಹುಮಾನ ಅಂತ ಇಟ್ಕೊಂಡು
0: ಕಮ್ಯುನಿಟಿ ರೇಡಿಯೋ ಸೆಂಟರ್
1: ಆ ಥರದ್ದು ಮಾಡಿಕೊಂಡು ಅಲ್ಲಿ ಅಮೃತ ಸಿಂಚನ ಹಾಕ್ತಾಯಿದ್ರು, ಗುಲ್ಬರ್ಗ, ಬೀದರ್, ಬೇರೆ ಬೇರೆ ಕಡೆಗಳೆಲ್ಲ. ಅಂದರೆ ಆವಾಗ ಆಕಾಶವಾಣಿಯ ಒಂದು ಕೇಳುಗ ಸಂಖ್ಯೆ ಇದೆಯಲ್ಲ, ಅಂದರೆ ಅಂಥ ಹುಚ್ಚು ಎಬ್ಸಿತ್ತು. 26 ಎಪಿಸೋಡ್ಗಳು, ಸುಮಾರು 187 ವಚನಗಳು. ಅದು ನಾ ಇಲ್ಲಿದ್ದರೂ ಕೂಡ ನಾನು ಮಾಡಿದ, ನನಗೆ ಪರ್ಮಿಷನ್ ಮೇಲ್ನವ್ರು ಕೊಟ್ಟಿದ್ದಿಂದ ಖಾಸಗಿ ಸ್ಟುಡಿಯೋದಲ್ಲಿ ಮಾಡಿದ್ದು ರೆಕಾರ್ಡಿಂಗು. ಎಲ್ಲ ಸಂಗೀತಗಾರರು, ಕರ್ನಾಟಕದ ಎಲ್ಲ ಸಂಗೀತಗಾರರು, ಪ್ರಮುಖವಾದ ಸಂಗೀತಗಾರರೆಲ್ಲ ಬಂದಿದ್ದಾರೆ. ಅದ್ರ ಕಡೆ ಭಾಳ ರೋಚಕವಾದ ಅನುಭವಗಳು. ರೂಪಗಳ ಬಗ್ಗೆ ನಮಗೆ ಗೊತ್ತೇ, ಇವಾಗ ಕನ್ನಡ ನಾಡಿನ ವರ್ಣನೆ ಬಂತು ಅಂದರೆ ಕಾವ್ಯಗಳನ್ನು ಆಧರಿಸಿ ರೂಪಕ ಬರೆಯೋದು, ಹಬ್ಬಗಳು ಬಂತು ಅಂದರೆ ಬರೆಯೋದು, ಈ ಥರದ್ದೆಲ್ಲ ಇದ್ದೇ ಇತ್ತು. ನಮ್ಗೆ ಹೇಗಿದ್ರು ಕಾವ್ಯ ಕಣ್ಮುಂದೆ ಇದ್ದೇ ಇದೆಯಲ್ಲ, ಹೊಸಿಯೋದು ಎಷ್ಟೋತ್ರಲ್ಲಿದೆ, 4 ಪದ್ಯ ನೋಡ್ದ, 4 ವಾಕ್ಯ ಬರೆದ, ಬಟ್ ತುಂಬ ಚೆನ್ನಾಗದು, ಬರೀತಾನೂ ಇದ್ದೆ, ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೆ. ಆ ಸ್ವಾತಂತ್ರ್ಯ ಇತ್ತು ನಮಗೆ.
0: 1000 ಆಸಕ್ತರಿಗೆ ತರಬೇತಿ ನೀಡಿ ಗಿನ್ನಿಸ್ ದಾಖಲೆ ಸ್ಥಾಪಿಸುವ ಮತ್ತು ಉಚಿತ ಗಮಕ ಪಾಠ ಹೇಳಿಕೊಡುವ ನಿಮ್ಮ ಮುಂದಿನ ಧ್ಯೇಯ ಹಾಗೂ ಕನಸುಗಳ ಬಗ್ಗೆ ಒಂದೆರಡು ಮಾತು.
1: ಬಹಳ ಹಿಂದೆ ಬರೆದಿದ್ದದು, ತಮ್ಮ ಹತ್ರ ಬಂದಿದೆ. ಕನಸು ಎಲ್ಲರಿಗೂ ಇರುತ್ತೆ, ನನಸಾಗಬೇಕಷ್ಟೇ. ಗಿನ್ನಿಸ್ ದಾಖಲೆ ಅಂತಂದರೆ ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೆ ಗಿನ್ನಿಸ್ ದಾಖಲೆ ಅದಾಗಿದೆ. ನೃತ್ಯ ರೂಪಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಶ್ರಮ ಪಟ್ಟೆ, ಅದು ಕೂಚಿಪುಡಿ ನೃತ್ಯದ್ದು, ಅದಕ್ಕೆ ಅದು ಬಂದಿದೆ, ಗಿನ್ನಿಸ್ ದಾಖಲೆ ಬಂದಿದೆ. ಆದರೆ ಒಂದು ಹೇಳ್ತೀನಿ, ಒಂದು ಕಾಲಕ್ಕೆ 1000 ಜನ ಗಮಕ ಪರೀಕ್ಷೆಗಳು ತೊಗೊಂಡಿದ್ದರು, ಇದು ದೊಡ್ಡ ಇತಿಹಾಸ. 1000 ಜನ ಯಾರು SSLC ಪರೀಕ್ಷೆ ಅಂತ ಕೇಳಿದ್ರು ಸಂಸ್ಕೃತ ಕಾಲದ, ಇಲ್ಲ ಇಲ್ಲ ಜಯನಾರಾಯಣ ಅವರು ಇದ್ದ ಕಾಲ, ನಮ್ಮ ತಂದೆಯವರು ಇದ್ದಾವೆ, ಇಲ್ಲ ಅದು ಗಮಕ ಪರೀಕ್ಷೆನ, ಅದಕ್ಕೆ ಇಷ್ಟೊಂದು ಜನ ಅಂತ. ಅಂದರೆ ಆ ಥರದ ಕಾಲ ಮರುಕಳಿಸಬೇಕು, ಹೆಚ್ಚಿಗೆ ಜನ ಕಲಿತು. ಇವಾಗ ದಾಖಲೆ ಮಾಡೋದು ಮುಖ್ಯ ಅಲ್ಲ, ಹೆಚ್ಚಿಗೆ ಜನಕ್ಕೆ ರೀಚ್ ಆಗಬೇಕು. ಕನ್ನಡ ರೀಚ್ ಆಗ್ತಿಲ್ವಲ್ಲ, ಕನ್ನಡ ಕಾವ್ಯ ಹೇಗೆ ರೀಚ್ ಮಾಡ್ತೀರಾ ಇವತ್ತಿನ ದಿವಸ? ಮೊದಲು ನನಗನ್ಸುತ್ತೆ ಇವಾಗ ಈ ಆಸೆಗಳು ಇಟ್ಕೊಳ್ಳೋಣ, ಕನಸುಗಳು ಇಟ್ಕೊಳ್ಳೋಣ, ಆದರೆ ಕನಸು ಆಗಬೇಕಾದ್ರೆ ಏನೇನು ಮಾಡಬೇಕು ಅದನ್ನು ನನಸಾಗಿ ಮಾಡಬೇಕಾಗತ್ತೆ, ತುಂಬ ಕಷ್ಟಪಡಬೇಕು. ಮೊದಲು ಕನ್ನಡ ಕಾವ್ಯಗಳನ್ನು ಪಠ್ಯದಲ್ಲಿ ಅಳವಡಿಸೋ ಕೆಲಸ ಮಾಡಬೇಕು. ಮೂಲತಃ ಅಲ್ಲಿದೆ ನಮ್ಮದು, ಕನ್ನಡ ಕಾವ್ಯಗಳೇ ಇಲ್ಲ ಇವತ್ತು ಕಾಲೇಜಲ್ಲೆಲ್ಲ. ಪ್ರೈಮರಿ ಶಾಲೆ ಇರ್ಬೋದು, ಮಾಧ್ಯಮಿಕ ಶಾಲೆ, ಯಾವುದೋ ಒಂದು 2 ಪದ್ಯ ಹಿಡಿದು 3 ಪದ್ಯ ಹಿಡಿದು ಅದನ್ನು ಸರಿಯಾಗಿ ಪದವಿಭಾಗ ಮಾಡಿ ಅರ್ಥನೂ ಗೊತ್ತಿಲ್ಲದೇ ಹೇಳ್ಕೊಡ್ದಿರತಕ್ಕಂಥ ಅಧ್ಯಾಪಕರಾಗ್ಬಿಟ್ಟಿದೆ. ಕನ್ನಡವನ್ನು ಕನ್ನಡದವ್ರಿಗೆ ಹೇಳಿಕೊಡುವ ಒಂದು ಸ್ಥಿತಿಗೊತ್ತು ಒದಗಿದೆ, ಅದು ಆಗಬಾರ್ದು. ಕನ್ನಡ ಚೆನ್ನಾಗಿದ್ದರೆ ಗಮಕ ಬೆಳೆಯುತ್ತೆ, ಇಲ್ಲದ್ರೆ ಕಷ್ಟ ಆಗುತ್ತೆ.
0: ಸರ್, ಕೊನೆಯದಾಗಿ ಆಕಾಶವಾಣಿ ಮತ್ತು ಗಮಕ ಕಲೆ ಈ ಕುರಿತಾಗಿ ಮರೆಯಲಾಗದ ನೆನಪು ಯಾವುದಾದ್ರೂ ಇದ್ರೆ?
1: ಮರೆಯಲಾಗದ ನೆನಪು ಅಂದರೆ ಒಂದೇ ಒಂದು ಹೇಳ್ತೀನಿ ಒಂದು ನಿಮಿಷದಲ್ಲಿ. ನಾನು ಇಲ್ಲಿ ಬಂದಾಗ ಜ್ಯೋತ್ಸ್ನಾ ಕಾಮತ್ ಅವರು ನಿರ್ದೇಶಕರಾಗಿದ್ದರು, ಮೈಸೂರು ಆಕಾಶವಾಣಿ ನನಗೂ ಅವರು ನಿರ್ದೇಶಕರಾಗಿದ್ದರು. ಇಲ್ಲಿ ಬಂದಾಗ ಅವ್ರೇನು ಮಾಡೋ ಅಂತಂದರೆ, ಅವರಿಗೆ ಈ ಕಲೆ ಕಂಡರೆ ಬಹಳ ಪ್ರೀತಿ. ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬರೀ ಸಂಗೀತ ನಾಟಕ ಬೇರೆ ಬೇರೆ ನಡೀತಿತ್ತಲ್ಲ, ನಮ್ಮಲ್ಲೇ ಇಷ್ಟು ದೊಡ್ಡ ಜಾಗ ಇದೆ ಅಂಥೇಳಿ ಒಂದು ಪೆಂಡಾಲ್ ಹಾಕಿಸ್ಬಿಟ್ಟು ರಾಜ್ಯೋತ್ಸವದ ಸಮಯದಲ್ಲಿ ಒಂದು ನ್ಯಾಷನಲ್ ರಾಜ್ಯ ಮಟ್ಟದ ಸ್ಪರ್ಧೆಗಳು ನಡೆಯುತ್ತೆ, ಈಗಲೂ ನಡೀತಿರ್ಬೋದು ಗೊತ್ತಿಲ್ಲ ನನಗೆ. ಆವಾಗ ಬಹುಮಾನಗಳನ್ನ ವಿತರಣೆ ಮಾಡೋ ಸಮಯದಲ್ಲಿ 1.5 ಗಂಟೆ 2 ಗಂಟೆ ಆಹ್ವಾನಿತರ ಶ್ರೋತೃಗಳ ಸಮ್ಮುಖದಲ್ಲಿ ಮಾಡು ಅಂತಂದರು. ಮಾಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇವತ್ತು ಕೂಡ ಕೆಲವು ಚಂದ್ರಮೌಳಿ ಒಂದು ತಲೆ ಬಂದಿದ್ದು ಎಲ್ಲೂ ಇದು ನೆನಪಿಸ್ಕೋತಾರೆ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಆಕಾಶವಾಣಿ ಗಮಕ ಕಾವ್ಯ ವಾಚನ ವ್ಯಾಖ್ಯಾನ ಇಲ್ಲಿ ಪ್ರಮಿಸಸ್ ಅಲ್ಲಾಯಿತು. ಎಚ್ ಆರ್ ಕೇಶವಮೂರ್ತಿಗಳು ಅದನ್ನು ಹಾಡಿದ್ರು, ರಘುಪತಿ ಶಾಸ್ತ್ರಿಗಳು ವ್ಯಾಖ್ಯಾನ ಮಾಡಿದ್ರು. ಅದಾದಮೇಲೆ ಇನ್ನೂ ಒಂದು ವರ್ಷ ಮಾಡಿದ್ರು ರಘುಪತಿ ಶಾಸ್ತ್ರಿಗಳು, ಮತ್ತು ಇನ್ನು ಗಂಗಮ್ಮ ಕೇಶವ, ಅದು ಇನ್ಯಾರು ಮರ್ತೋಯ್ತು ನನಗೆ, ಮಾಡಿದ್ರು 2 ವರ್ಷ ಮಾಡಿದ್ದು. ನನಗೆ ಅವ್ರನ್ನ ಬಂದ ತಕ್ಷಣ ಇಂಥದ್ದೊಂದು ಮಾಡು ಅಂತಂದಾಗ, ಆವಾಗ ನಮ್ಮ ಕಮ್ಯುನಿಟಿ ಅಂತ ಏನಿದೆ, ನಮ್ಮ ಕಾವ್ಯವನ್ನು ಪ್ರೀತಿಸೋ ಕಮ್ಯುನಿಟಿ ಇದೆ, ಅವ್ರಿಗೆ ಆದ ಸಂತೋಷ ಅಷ್ಟಲ್ಲ, 500 ಜನ ಬಂದಿದ್ದರು, 500 ಜನಕ್ಕೂ ಊಟ ಅವತ್ತಿನ ದಿವಸ. ಇದು ಆ ಮೇಡಮ್ ಇದ್ದಾಗ ಅವ್ರು ನನ್ನ ಕೈಲಿ ಮಾಡಿಸಿದ ಕೆಲಸ ಅದು. ಆಮೇಲೆ ಗಮಕಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟರು, ನಾನೇ ಆಡಿಷನ್ ಮಾಡಲಿ, ಅದಕ್ಕೊಂದು ಸ್ವಲ್ಪ ಇದು ಸಂಗೀತವೂ ಅಲ್ಲ, ಗಮಕವೂ ಅಲ್ಲ, ಆ ಫೀ ಕೊಡೋಕ್ಕಾಗಲ್ಲ, ಈ ಫೀ ಕೊಡೋಕ್ಕಾಗಲ್ಲ, ಏನೇನೋ ಡೈರೆಕ್ಟ್ರೇಟ್ ಇದರಲ್ಲಿ ಹೊಡೆದಾಡಿ ಅದನ್ನು ನಮ್ಮ ಬಾನುಲಿದ ತೇರು ಏನಿದೆಯಲ್ಲ ಬಾನುಲಿ ಕಲಿಗಳು, ಅದರಲ್ಲಿ ನಮ್ಮ ಸುಮತಿ ಅವರೆಲ್ಲ ತಂದಿದ್ದಾರೆ, ಅದಕ್ಕೆ ನಾನು ಪಟ್ಟ ಕಷ್ಟ ಎಲ್ಲ ತಂದಿದ್ದಾರೆ ಅದನ್ನು. ಅದರಲ್ಲಿ ಒಂದು ಇದಕ್ಕೊಂದು ಒಂದು ಸ್ಥಾನವನ್ನು ಕಲ್ಪಿಸಿ ಒಂದಕ್ಕೊಂದು ಆಡಿಷನ್ ಫೀ ಅಂತ ಮಾಡಿ ಆಮೇಲೆ ನಾನು ಹೊರಗೆ ಬಂದೆ.
0: ಕನ್ನಡ ನಾಡಿನ ಕಾವ್ಯ ಸಾಹಿತ್ಯ ಮತ್ತು ಗಮಕ ಸಾಂಸ್ಕೃತಿಕ ಪರಂಪರೆಯನ್ನು ತಮ್ಮ ಇಂಪಾದ ಧ್ವನಿ ಹಾಗೂ ಅಪಾರ ಸೇವೆಯ ಮೂಲಕ ಸದಾ ಜೀವಂತವಾಗಿ ಇರಿಸಿರುವ ಡಾಕ್ಟರ್ MR ಸತ್ಯನಾರಾಯಣ ಅವರಿಗೆ ನಮ್ಮ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಈ ಕಲಾ ಪಯಣ ಹೀಗೆಯೇ ಮುಂದುವರಿಯಲಿ, ನಿಮ್ಮ ಅನುಭವದ ಮಾತುಗಳು ನಮ್ಮೆಲ್ಲರಿಗೂ ಪ್ರೇರಣೆ ಸರ್.
1: ಸಂತೋಷ. ಈ ಒಂದು ಅವಕಾಶಕ್ಕಾಗಿ ನಾನೇ ಇಲ್ಲಿ ಇದ್ದಿದ್ದು, ಅಲ್ಲಿಗೆ ಬಂದು ಒಂದು ನಿಮ್ಮೊಡನೆ ಕೆಲವು ನಿಮಿಷಗಳನ್ನು ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಅದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ.
0: ತಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ನಮ್ಮ ಆಕಾಶವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಾಂಸ್ಕೃತಿಕ ಪಯಣದ ಸುಂದರ ನೆನಪುಗಳನ್ನು ಹಂಚಿಕೊಂಡ ಡಾಕ್ಟರ್ MR ಸತ್ಯನಾರಾಯಣ ಸರ್ ಅವರಿಗೆ ಆಕಾಶವಾಣಿ ಹಾಗೂ ಕೇಳುಗರ ವತಿಯಿಂದ ಅನಂತ ಧನ್ಯವಾದಗಳು.
1: ನಮಸ್ಕಾರ.
0: ಕೇಳುಗರೆ, ಇದಾಗಿತ್ತು ಈ ಹೊತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು RJ ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ. ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26ನೇ ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 5 ಗಂಟೆ ಮತ್ತು ನಾವಿದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಮಸ್ಕಾರ ಸ್ನೇಹಿತರೆ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಅರ್ಜೆ ಶಾಂತಲಾ. ಇವತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನ್ ಸ್ಟಾಪ್ ಹಾಡುಗಳ ಜೊತೆ ಜೀವನ ಕೆಲವೊಂದು ಭಯಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಫ್ರೆಂಡ್ಸ್, ಜೀವನದಲ್ಲಿ ಕೆಲವೊಂದು ಭಯಗಳು ತುಂಬಾ ಸಹಜ. ಕತ್ತಲೆಯ ಭಯ, ಎತ್ತರದ ಭಯ, ನೀರಿನ ಭಯ. ಆದರೆ ಇದೆಲ್ಲಕ್ಕಿಂತನೂ ಇನ್ನೊಂದು ಭಯ ಇದೆ, ಏನು ಹೇಳಿ? ಅದು ಸಾವಿರಾರು ಜನರ ಮುಂದೆ ನಿಲ್ಲುವುದು ಅಥವಾ ಒಂದು ಪರ್ಫಾರ್ಮೆನ್ಸ್ ಮಾಡುವುದು. ಕೈ ಬೆವರುತ್ತೆ, ಗಂಟಲು ಒಣಗುತ್ತೆ, ಹೃದಯ ಜೋರಾಗಿ ಬಡಿದ್ಕೊಳ್ಳುತ್ತೆ. ನಾನು ಹೇಳೋದೇ ಮರ್ತೋದ್ರೆ, ನನ್ನ ಹಾಡೇ ಮರ್ತೋದ್ರೆ, ನನ್ನ ಡ್ಯಾನ್ಸೇ ಮರ್ತೋದ್ರೆ, ಜನ ನಕ್ಬಿಟ್ರೆ, ನನ್ನ ಧ್ವನಿ ನಡಗಿದರೆ, ಇವೆಲ್ಲವೂ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ. ನಿಮಗೂ ಅಂತಹ ಅನುಭವ ಏನಾದರೂ ಆಗುತ್ತಾ ವೇದಿಕೆ ಮೇಲೆ ಹೋಗ್ಬೇಕಾರೆ? ಬಿಕಾಸ್ ನಾವು ಇವತ್ತು ಮಾತಾಡ್ತಾ ಇರೋದು ಸ್ಟೇಜ್ ಫಿಯರ್ ಬಗ್ಗೆ. ನಿಮಗೂ ಕೂಡ ಸ್ಟೇಜ್ ಫಿಯರ್ ಇದೆಯಾ? ಆಗಲೇ ಅದನ್ನು ಗೆದ್ದುಬಿಟ್ಟಿದ್ದೀರಾ ಅಥವಾ ಇನ್ನು ಗೆಲ್ತಾ ಇದ್ದೀರಾ? ನಿಮ್ಮ ಅನುಭವವನ್ನು ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಮಗೆ ವಾಟ್ಸಪ್ ಮಾಡಿ 9489010013. ನಿಮಗೆ ಸ್ಟೇಜ್ ಫಿಯರ್ ಇದೆಯಾ? ಸ್ಟೇಜ್ ಫಿಯರ್ನ ಗೆದ್ದಿದ್ದೀರಾ ಅಥವಾ ಇನ್ನು ಗೆಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಅದು ಹಾಡಾಗಿರ್ಬೋದು, ನಾಟಕ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನೀವು ಒಂದು ಸ್ಟೇಜ್ ಮೇಲೆ ಹೋಗಿ ಒಂದು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದ್ದಾಗಿರ್ಬೋದು, ಭಾಷಣ ಆಗಿರ್ಬಹುದು, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ನಮಗೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ. 9489010013 ನಿಮಗೋಸ್ಕರ, ನಿಮ್ಮ ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮ RJ ಶಾಂತಲಾ.

ಮಿಲನ ಚಿತ್ರದ ಹಾಡನ್ನ ಕೇಳಿದ್ವಿ. ಹಾಡಿದವರು ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿಯವರದಾಗಿತ್ತು. ನೀವು ಕೇಳ್ತಾ ಇದ್ದೀರಾ FM ರೈನ್ಬೋ ನಾನ್ ಸ್ಟಾಪ್ ಸಂಜೆ. ನಾವು ನಾನ್ ಸ್ಟಾಪ್ ಸಂಜೆಯಲ್ಲಿ ಮಾತಾಡ್ತಾ ಇವತ್ತು ಸ್ಟೇಜ್ ಫಿಯರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ಟೇಜ್ ಫಿಯರ್ ಅಂದರೆ ಏನು? ವೇದಿಕೆ ಭಯ ಅಂದರೆ ಪ್ರತಿಭೆ ಇಲ್ಲ ಅಂತ ಅನ್ನೋದೇ ಅಲ್ಲ, ನಮ್ಮ ಬಗ್ಗೆ ಇತರರು ಏನು ಯೋಚಿಸ್ತಾರೆ ಅನ್ನುವ ಭಯನೇ ಜಾಸ್ತಿ ಅಲ್ವಾ. ವಿಚಿತ್ರ ಅಂದರೆ ನಮ್ಮನ್ನು ಕೇಳಲು ಬಂದವರು ನಮ್ಮ ತಪ್ಪು ಹಿಡಿಯಲು ಬರೋದೇ ಇಲ್ಲ, ನಮ್ಮ ಪರ್ಫಾರ್ಮೆನ್ಸ್ ನೋಡಕ್ಕೆ ಬಂದಿರ್ತಾರೆ, ನಮ್ಮ ಮಾತು ಕೇಳಲು ಬರ್ತಿರ್ತಾರೆ. ಆದರೆ ನಮ್ಮ ಮನಸ್ಸು ಮಾತ್ರ ಸಾವಿರ ಸಾವಿರ ಪ್ರಶ್ನೆಗಳನ್ನ ಕೇಳಿಕೊಂಡು ನಮಗ್ ನಾವೇ ಕಾಂಪ್ಲೆಕ್ಸಿಟಿ ಮಾಡಿಕೊಂಡು ಹೆದರ್ಕೋತೀವಿ. ಇದೇನೆ ಸ್ಟೇಜ್ ಫಿಯರ್ ಅಂತ ಹೇಳೋದು ಅನ್ಸುತ್ತೆ. ನೀವು ಗಮನಿಸಿದಿರಾ ಸ್ನೇಹಿತರೆ, ಗಂಟೆಗಟ್ಟಲೆ ಮಾತನಾಡುವವರು ಮೈಕ್ ಕೈಗೆ ಕೊಟ್ಟರೆ ತಕ್ಷಣ ಮೌನವಾಗಿಬಿಡ್ತಾರೆ. ಫ್ರೆಂಡ್ಸ್ ಜೊತೆ ತುಂಬ ಮಾತಾಡ್ತಿರ್ತಾರೆ, ಆದರೆ ಮೈಕ್ ಇಟ್ಕೊಂಡು ಮಾತಾಡಿ ಅಂದರೆ ಅವ್ರಿಗೆ ಧ್ವನಿನೇ ಹೊರಡಲ್ಲ. ಅಥವಾ ಒಂದು ಹಾಡು ಹೇಳಿ ಅಂದರೆ ತುಂಬ ಚೆನ್ನಾಗಿ ಹಾಡು ಹೇಳ್ತಿರ್ತಾರೆ, ಬಾತ್ರೂಮ್ ಸಿಂಗರ್ಸ್ ಆಗಿರ್ತಾರೆ, ಮನೇಲಿ ಹಾಡ್ತಿರ್ತಾರೆ. ಯಾಕೆಂದರೆ ಮೈಕ್ ಶಬ್ದವನ್ನು ಮಾತ್ರ ದೊಡ್ಡದು ಮಾಡಲ್ಲ, ನಮ್ಮ ಜವಾಬ್ದಾರಿಯನ್ನು ನಮ್ಮ ಭಾವನೆಯನ್ನು ದೊಡ್ಡದು ಮಾಡಿಬಿಡುತ್ತೆ. ಆ ಕ್ಷಣದಲ್ಲಿ ನಮ್ಮ ಮೆದುಳು ಅಯ್ಯೋ ತಪ್ಪು ಮಾಡಬಾರ್ದು ಎಂಬ ಸಂದೇಶನೇ ಜಾಸ್ತಿ ಕಳಿಸ್ತಿರುತ್ತಲ್ಲ, ಹಾಗಾಗಿ ಆ ನೆಗೆಟಿವ್ ಎನರ್ಜಿಯಿಂದ ನಮ್ಗೆ ಹಂಗಾಗೋಗ್ಬಿಡುತ್ತೆ. ಅದಕ್ಕೆ ಕೈ ನಡಗುತ್ತೆ, ಧ್ವನಿ ಕಂಪಿಸುತ್ತೆ. ನಿಮಗೂ ಕೂಡ ಸ್ಟೇಜ್ ಫಿಯರ್ ತುಂಬ ಇದೆಯಾ ಅಥವಾ ಆಗಲೇ ಹೊರಟೋಗ್ಬಿಟ್ಟಿದೆಯಾ? ನೀವೇನಾದ್ರು ಈ ವಯಸ್ಸಿನಲ್ಲೂ 40, 50, 60 ವಯಸ್ಸಿನಲ್ಲೂ ಸ್ಟೇಜ್ ಫಿಯರ್ನ ದಾಟಿದ್ದೀನಿ, ಯಾವುದೋ ಒಂದು ಫಂಕ್ಷನಲ್ಲಿ ಹೋಗಿ ಹಾಡು ಹೇಳಿದೆ ಅಪ್ಪ, ಒಂದು ಡ್ಯಾನ್ಸ್ ಮಾಡಿದೆ ಅಪ್ಪ, ಇಂಡಿಪೆಂಡೆನ್ಸ್ ಡೇಗೆ ಡ್ಯಾನ್ಸ್ ಮಾಡಿದೆ, ಅಥವಾ ಒಂದು ಭಾಷಣ ಕೊಟ್ಟೆ, ಒಂದು ಡ್ರಾಮಾ ಮಾಡಿದೆ ಅಂತ ನಿಮ್ಮದು ಏನಾದರೂ ಇದೇ ಥರ ಅನುಭವ ಇದ್ದರೆ ನಾನಂತೂ ಕೇಳೋಕ್ಕೆ ತುಂಬ ಕಾಯ್ತಾ ಇದ್ದೀನಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆ.

ಸ್ಟೇಜ್ ಫಿಯರ್ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಕೂಡ ನಮಗೆ ಸಂದೇಶ ಕಳಿಸಿ, ನಿಮ್ಮ ಸಂದೇಶ ನಾವು ಓದಕ್ಕೆ ನಾನು ತುಂಬ ಉತ್ಸುಕಳಾಗಿದ್ದೇನೆ ಅಂತ ಹೇಳಿದ ತಕ್ಷಣ ಬಹಳಷ್ಟು ಜನ

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ ತರಂಗಾಂತರದಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:30. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಗಿರ್ಮಿಟ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿಬರಲಿದೆ ಲವ್ ಮಾಕ್ಟೈಲ್ ಚಿತ್ರದಿಂದ. ಹಾಡಿದ್ದಾರೆ ಶ್ರುತಿ ವಿಎಸ್ ನಕುಲ್ ಅಭಯಂಕರ್, ಸಾಹಿತ್ಯ ರಾಘವೇಂದ್ರ ವಿ ಕಾಮತ್, ಸಂಗೀತ ರಘು ದೀಕ್ಷಿತ್.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಮೂಡಿಬರಲಿದೆ ಭಾವಪೂರ್ವ ಚಿತ್ರದ ಗೀತೆ. ಹಾಡಿದ್ದಾರೆ ಎಂಆರ್ ಅಭಿಷೇಕ್. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಶಶಿ ಕಲ್ಲೂರು ಹಾಗೂ ಚೇತನ್ ನಾಯಕ್ ಅವರ ಧ್ವನಿಗಳಲ್ಲಿ ಕೇಳಿ ಮಂಡ್ಯ ಹೈದ ಚಿತ್ರದ ಗೀತೆ. ವೆಂಕಟೇಶ್ ಕುಲಕರ್ಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ.ಆರ್. ಸುರೇಂದ್ರನಾಥ್.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಸಿದ್ದ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ಧ್ವನಿಗಳಲ್ಲಿ ಕೇಳಿ ಬ್ರಾಡ್ ಚಿತ್ರದ ಗೀತೆ, ಶಶಾಂಕ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ನವೀನ್ ಸಜ್ಜು ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ಲವ್ ಯು ರಚ್ಚು ಚಿತ್ರದ ಗೀತೆ. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿಯವರ ಸಂಗೀತವಿದೆ.

ಮುಂದಿನ ಗೀತೆ ಭಗೀರಥ ಚಿತ್ರದ್ದು, ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಮನೋಹರ್ ಎಸ್ ದೊಡ್ಡಮನಿ ಅವರ ಸಾಹಿತ್ಯಕ್ಕೆ ಪ್ರದೀಪ್ ಎಸ್ ವರ್ಮಾ ಅವರ ಸಂಗೀತ ನಿರ್ದೇಶನವಿದೆ.

ಶ್ರೀಲಕ್ಷ್ಮಿ ಬೆಳ್ಮಣ್ಣು ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ ಬೇಗೂರು ಕಾಲೋನಿ ಚಿತ್ರದ ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ಹಾಗೂ ಅಭಿನಂದನ್ ಕಶ್ಯಪ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

0: ಆಕಾಶವಾಣಿ ಬೆಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
5: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
6: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
7: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
8: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
9: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಸ್ನೇಹಿತರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: 1996. And global crude oil prices plunged around 7% today after U.S. and Iran paused military strikes over the weekend. International benchmark Brent crude was trading 7.9% down at $89.11 per barrel in intraday trade. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ, ಅಮಟೆಕಾಯಿ ಬೇಸಾಯದ ಕ್ರಮಗಳು ಕುರಿತು ಡಾ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ನಿರುಗುಂದಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45-8:15 ಸಿರಿಗಂಧ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 8:30 ಸಿರಿಗಂಧ ಮುಂದುವರಿಯುತ್ತದೆ. 9:15 ಸಾಯಿ ತೇಜಸ್ ಚಂದ್ರಶೇಖರ್ ಅವರು ಹಾಡಿರುವ ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಹಾಡುಗಾರಿಕೆ ಚಿನ್ಮಯಿ ಜೋಶಿ, ತಬಲಾ ಆದರ್ಶಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್. 10:00 ವನಿತಾ ವಿಹಾರ. 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಡಾ ಟಿಎಸ್ ಸತ್ಯವತಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕೆಎಲ್ ರಾಜೇಶ್ವರಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:30 ಗೀತ ಚಂದ್ರಿಕೆ. ಇನ್ನು ನಾಳಿನ ಪ್ರಸಾರದಲ್ಲಿ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಗಣಪತಿ ಭಟ್ ವರ್ಗೀಸರ್ ಅವರಿಂದ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಶೈಲಜಾ ವಿ ಅವರಿಂದ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೆ ಪಲ್. 11:00 ಸವಿನೆನಪು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾ ಸಂತೋಷ್ ಹಾಜರೆ ಅವರಿಂದ ಮಾಹಿತಿ. ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾ ಅನುಷಾ ಹೆಗಡೆ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ನಾರಾಯಣ ಕುಮಾರ್ ರಾಯಬಾಗಿ. 5:30 ಕ್ಯಾಚ್ ದ ರೈನ್ ಕ್ಯಾಂಪೇನ್ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆಸುಮತಿ. 6:30 ಅವಲೋಕನ. 6:51 ಕೃಷಿರಂಗ, ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಕುರಿತು ಡಾ ಅಮೋಘ ಕೆಆರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೊಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 8:30 ಸಿರಿಗಂಧ ಮುಂದುವರಿಯುತ್ತದೆ. 9:15 ಭಜನೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪದ ಧ್ವನಿ ಮುದ್ರಣ ಪ್ರಸಾರ ದೆಹಲಿ ಕೇಂದ್ರದಿಂದ. ಇದಿಷ್ಟು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು.

0: ಆಕಾಶವಾಣಿ ಬೆಂಗಳೂರು. ಮೈಸೂರು ಸ್ಯಾಂಡಲ್
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾನಗಲ್ ಊರಿನ ಹೆಸರು ಕೇಳಿದರೆ ಎಲ್ಲೋ ಗಾಯನ ಕೇಳಿದ ಹಾಗೆ ಆಗುತ್ತಲ್ಲ. ಗಂಗೂಬಾಯಿ ಹಾನಗಲ್ ಸ್ವರ ಸಾಮ್ರಾಜ್ಞಿ. ಅವರ ಹೆಸರು ಗಾಂಧಾರಿ ಹಾನಗಲ್ ಅಂತ ಇತ್ತು, ಆಮೇಲೆ ಗಂಗೂಬಾಯಿ ಹಾನಗಲ್ ಅಂತನೇ ಅವರು ಪ್ರಸಿದ್ಧರಾದರು. ಹಿಂದೂಸ್ತಾನಿ ಸಂಗೀತದ ಗಾನ ಸಾಮ್ರಾಜ್ಞಿ. ಅವರ ಗಾಯನವನ್ನ ನಾವು ಕೇಳಿದ್ದೇವೆ, ಅವರ ಮಾತನ್ನ ಕೇಳಿದ್ದೀರಾ? ಇಲ್ಲಿದೆ, ಆಲಿಸಿ.
5: ಅಲ್ಲೆಲ್ಲ ಅನಿಸ್ತದಲ್ಲ, ನಾ ಏನ್ ಮಾಡೇನಿ ಅಂತ. ಬರೀ ಅಲ್ಲಿ ಅಲ್ಲಿ ಹೆಸರಾಯ್ತು, ಇಲ್ಲಿ ಹೆಸರಾಯ್ತು, ನಾ ಇಲ್ಲಿ ಏನ್ ಮಾಡೇನಿ ಅಂತ ಒಮ್ಮೆ ವಿಚಾರ ಮಾಡ್ತೀನಿ. ನನಗೆ ಹಿಂಗೆ ಅನ್ನಿಸ್ತದೆ, ಸಂಗೀತ ಉಳಿಬೇಕು. ಹಂಗೆ ಹುಬ್ಬಳ್ಳಿ ಊರವ್ರನ್ನ ಏನಾರ ಒಂದು ಅದಕ್ಕೆ ಆಧಾರ ತೆಗೆದು ನಮ್ಮ ಸಂಗೀತ ಹೋಗ್ದಂಗೆ ಇದು ಮಾಡ್ರಿ ಅಂತ ಒಂದು ಮಾತು ನಮ್ಮ ಅಜ್ಜಿ ಹೇಳ್ತಿದ್ಲು. ಏ ಸಂಗೀತ ಎಲ್ಲಿ ಹೋಗ್ತದೆ ಅನ್ಬೇಕು ಅಲ್ವ? ಈಗ ನೋಡಿದ್ರೆ ಏನೇನೋ ಹೊಸ ಹೊಸದು ಏನೇನೋ ಬರ್ಲಿಕ್ಕೆ ಹತ್ತದಲ್ಲ ಅಂತ ನಾ ಅನ್ಬೇಕು. ಹಂಗಲ್ಲ ನೋಡು, ಒಂದು ಬೆಳ್ಳೆ ಇರ್ತದೆ, ತೊಟ್ಲು ತೂಗಿ ನೆಲ್ಲಿಗೆ ನಿಂದಿರ್ತದಂತೆ, ಅದಕ್ಕೆ ಮತ್ತಾರ ಬಂದು ಕೈ ಹಚ್ಚಿ ಹಸ್ತಾರೆ. ಇದು ಹವಾ ಬಂದದ್ದು ಹೋಗ್ತದೆ, ಏನು ಹೆದರಬೇಡ ಅಂತ ಒಮ್ಮೆಮ್ಮೆ ಅದನ್ನು ವಿಚಾರ ಮಾಡ್ತೀನಿ. ಅದನ್ನು ನಾವು ನೋಡ್ತೇವೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಸಂಗೀತೆಯಲ್ಲಿ ಹೋಗುವುದಿಲ್ಲ. ಇದೊಂದು ಮಾತ್ರ ನನಗೆ ಇದು ಅದ, ಇದನ್ನು ಎಲ್ಲರೂ ತಾವು ಎಲ್ಲರೂ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ. ಅದಕ್ಕೆ ಸಂಗೀತ ಸಾಲಿನ ಬೇಕು, ಇದು ಬೇಕು, ಹಿಂಗಲ್ಲ. ಯಾವುದರ ರೀತಿಯಿಂದ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಶಾಸ್ತ್ರೀಯ ಸಂಗೀತ ಕಲಿತು ಅದನ್ನು ಉಳಿಸ್ಲಿಕ್ಕೆ ನಮ್ಮ ಹುಬ್ಬಳ್ಳಿಯವರು ಅಂದ್ಕೊಳ್ಳಿ. ಕೆಲವು ಮಂದಿ ಕೇಳ್ತಾರೆ ನಾನು ಹೋದಲ್ಲಿ, ಅಲ್ರಿ ನಿಮ್ಮ ಕರ್ನಾಟಕದಾಗ ಇಷ್ಟು ಮಂದಿ ಹಂಗಲ್ಲ ದೊಡ್ಡವರಾದರು, ಸವೈಗಂಧರ್ವ ಆಯಿತು, ಮನ್ಸೂರ್ ಆಯಿತು, ನೀವು ಆಯಿತು, ಎಲ್ಲ ಬಿಪ್ಸೇನ್ ಆಯಿತು, ಎಲ್ಲ ಆಯಿತು, ಇಷ್ಟು ಮಂದಿ ದೊಡ್ಡವ್ರು ಹೆಂಗಾದ್ರಿ ಅಂತ ನಾ ಒಮ್ಮೆಮ್ಮೆ ನನಗೆ ಹಂಗಲ್ರಿ ಅದರ ಅರ್ಥ ಅಲ್ಲಿ ಮಣ್ಣಿನ ಗುಣ ಅದಕ್ಕಾಗಿರ್ರಿ ಅಂತ. ಆ ಮಣ್ಣಿನ ಗುಣ ಅಳಿಸ್ಬೇಡ್ರಿ.

0: ಕನ್ನಡ ರತ್ನ ಭಂಡಾರದಲ್ಲಿ ಇವತ್ತು ನೀವು ಆಲಿಸಿದ ಧ್ವನಿ ಸ್ವರ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
1: ಸರ್ವೋದಯವಾಗಲಿ ಸರ್ವರಲಿ.
2: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ

ಕೇಳಿದಿರಿ. ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಸರ್ವಕಾರೇಣ ಲೋಕಸಭಾಯಾಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಃ ಉಪಸ್ಥಾಪಿತಃ. ಪ್ರತಿಪಕ್ಷೀಯಾಣಾಂ ಭೃಶಂ ಕೋಲಾಹಲೇನ ಸಂಸದ ಸದನಂ ಅದ್ಯ ಸ್ಥಗಿತಂ. ಅಸ್ಮಿನ್ ವಿಷಯೆ ಚರ್ಚಾಯಾಃ ಸ್ಥಗನಂ ರಾಷ್ಟ್ರಾಯ ಅಸಮೀಚೀನಂ ಸಂದೇಶಂ ಪ್ರಸಾರಯಿಷ್ಯತೀತಿ ಕೇಂದ್ರೀಯ ಮಂತ್ರಿ ಕಿರಣ್ ರಿಜಿಜುಃ ಉದಘೋಷಯತ್. ಎಂ ವಿ ಒಮರ್ಫಿ ಇತಿ ವಾಣಿಜ್ಯ ಪೋತೆ ಜಾತೆ ಆಕ್ರಮಣ ಪ್ರಕರಣೆ ಏಕಸ್ಯ ಭಾರತೀಯ ನಾಗರಿಕಸ್ಯ ನಿಧನಾತ್ ಪಶ್ಚಾತ್ ಭಾರತ ಸರ್ವಕಾರೇಣ ಯುಕ್ರೇನ ದೇಶಸ್ಯ ರಾಜದೂತಃ ಆಹೂತಃ. ಋತುವಿಭಾಗೇನ ಒಡಿಶಾ ಛತ್ತೀಸ್ಗಢ ಪಶ್ಚಿಮವಂಗರಾಜ್ಯು ಅತಿವೃಷ್ಟಿಪರ ಪೂರ್ವಸೂಚನಾ ಪ್ರಖ್ಯಾಪಿತ. ಐಎಸ್ಎಫ್ ಲಕ್ಷ್ಯಭೇದ ವಿಶ್ವಚಷಕ ಸ್ಪರ್ಧಾಯಾಂ ಭಾರತಸ್ಯ ಈಶಾ ಸಿಂಗಃ ಸ್ವರ್ಣಪದಕಂ ಅವಾಪ್ತವತಿ. ಮನು ಭಾಸ್ಕರಶ್ಚ ಕಾಂಸ್ಯಪದಕಂ ಸಮುಪಾರ್ಜಿತವತಿ. ಅಪಿ ಚ ನವದಿಲ್ಯಾಂ ದ್ವಾದಶತಮ ರಾಷ್ಟ್ರಮಂಡಲ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಕ್ರೀಡಾ ಅದ್ಯ ಸಮಾರಬ್ಧ. ಅಥ ವಾರ್ತಾಃ ವಿಶದೀಕೃತ್ಯ. ಅದ್ಯ ಲೋಕಸಭಾಯಾಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಃ ಉಪಸ್ಥಾಪಿತಃ. ಏಷಃ ವಿಧೇಯಕಃ ಚತುರ್ವಿಂಶತ್ಯಧಿಕ ದ್ವಿಸಹಸ್ರತಮಸ್ಯ ವರ್ಷಸ್ಯ ಅಧಿನಿಯಮಸ್ಯ ಸಂಶೋಧನಂ ಕರ್ತುಂ ಈಹತೆ. ಏಷಃ ಛಾತ್ರಾಣಾಂ ಭಾವಿ ಜೀವನಸ್ಯ ಸಂರಕ್ಷಣಂ ಪರೀಕ್ಷಾ ಪ್ರಣಾಳ್ಯಾಃ ಪಾರದರ್ಶಿತಾಂ ನಿಷ್ಪಕ್ಷತಾಂ ಸತ್ಯನಿಷ್ಠಾಂಚ ದೃಢಯಿತುಂ ಏಕಾಂ ಸಬಲಾಂ ನ್ಯಾಯ ಸಂರಚನಾಂ ಉದ್ಭಾವಯತಿ. ಅಸ್ಮಿನ್ ವಿಧೇಯಕೆ ಕೇಚನ ಮಹತ್ವಪೂರ್ಣಾಃ ನಿಯಮಾಃ ಸಮಾವಿಷ್ಟಾಃ ಸಂತಿ. ಯತ್ರ ಅಪರಾಧಿನಾಂ ಕೃತೆ ದಶವರ್ಷಪರ್ಯಂತಃ ಕಾರಾಗೃಹದಂಡಃ ದಶಕೋಟಿರೂಪ್ಯಕಾಣಾಂ ದಂಡಶುಲ್ಕಂ ಸಹೈವ ದೋಷಿಣಾಂ ಸಂಪತ್ತಿ ಅಧಿಗ್ರಹಣಂ ಇತ್ಯಾದಯಃ ಕಠೋರಾಃ ದಂಡಾಃ ವಿಧೀಯಂತೆ. ಮಧ್ಯಾಹ್ನೆ ದ್ವಾದಶವಾದನೆ ಪ್ರಥಮ ಸ್ಥಗನಾತ್ ಪಶ್ಚಾತ್ ಯದಾ ಸಭಾ ಪುನಃ ಸಮವೇತ ತದಾ ರಾಜ್ಯಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಹ ವಿಧೇಯಕಂ ಉಪಸ್ಥಾಪಿತವಾನ್. ವಿಧೇಯಕಸ್ಯ ಉಪಸ್ಥಾಪನಾವಧೌ ನೀಟ ಪ್ರಕರಣೆ ಛಾತ್ರ ವಿರೋಧ ಪ್ರದರ್ಶನಸ್ಯ ಆರಕ್ಷಕ ಕಾರ್ಯಾಚರಣಮಧಿಕೃತ್ಯ ಚರ್ಚಾಂ ಕಾಮಯಮಾನಾಃ ಪ್ರತಿಪಕ್ಷ ಸದಸ್ಯಾಃ ಉತ್ಥಾಯ ಉಚ್ಚೈಃ ಕೋಲಾಹಲಂ ಕೃತವಂತಃ. ನೀಟ ಪರೀಕ್ಷಾ ಪ್ರಕರಣೆ ಪ್ರದರ್ಶನಕಾರಿ ಛಾತ್ರೇಷು ಕೃತಸ್ಯ ಆರಕ್ಷಕ ಕಾರ್ಯಾಚರಣಸ್ಯ ವಿರೋಧಂ ಕುರ್ವತಾಂ ವಿಪಕ್ಷಿದಲಾನಾಂ ಘೋರಕೋಲಾಹಲೇನ ಅದ್ಯ ಸಂಸದಃ ಉಭಯೋಃ ಸದನಯೋಃ ಕಾರ್ಯಜಾತಂ. ಪುನಃ ಶ್ವಃ ಪ್ರಾತಃ ಏಕಾದಶವಾದನಂ ಯಾವತ್ ಬಾಧಿತಂ ಅಭವತ್. ಸಾಯಂ ಪಂಚವಾದನೆ ತೃತೀಯ ಸ್ಥಗನಾತ್ ಪರಂ ಯದಾ ಲೋಕಸಭಾ ಸಮವೇತ ತದಾ ಪೀಠಾಸೀನಾಧಿಕಾರಿ ಕೃಷ್ಣಪ್ರಸಾದ ತೇನೆಟ್ಟಿ ದೇಶಸ್ಯ ಪರೀಕ್ಷಾ ಪ್ರಣಾಳ್ಯಾಂ ಪರಿಷ್ಕಾರಾರ್ಥಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಂ ಇತ್ಯಸ್ಯೋಪರಿ ಚರ್ಚಾಂ ಪ್ರಾರಬ್ಧುಂ ಐಚ್ಛತ್. ತದಾ ವಿಪಕ್ಷಿ ಸಾಂಸದಾಃ ಸ್ವಸ್ಥಾನೇಭ್ಯಃ ಉತ್ಥಾಯ ಉಚ್ಚೈಃ ವಿರೋಧೋದ್ಘೋಷಾಂ ಅಕುರ್ವನ್. ಅತ್ರಾವಸರೆ ತೈಃ ನೀಟ ವಿಷಯೇ ಪ್ರದರ್ಶನಕಾಲೆ ಛಾತ್ರೇಷು ಪಂಜೀಕೃತಾನಾಂ ಸರ್ವಾಸಾಂ ಪ್ರಾಥಮಿಕೀನಾಂ ಸದ್ಯ ಏವ ಪ್ರತ್ಯಾಹರಣಸ್ಯ ದೃಢಯಾಚನಾ ವಿಹಿತಾ. ವಿದೇಶ ಮಂತ್ರಾಲಯೇನ ಅದ್ಯ ಭಾರತಸ್ಥಿತಃ ಯುಕ್ರೇನ ದೇಶಸ್ಯ ರಾಜದೂತಃ ಡಾಕ್ಟರ್ ಅಲೆಕ್ಸಾಂಡರ್ ಪೋಲಿಶ್ಚುಕ್ ಇತ್ಯಸೌ ಆಹೂತಃ. ಅಯಂ ಪದಕ್ಷೇಪಃ ವ್ಯಾಪಾರಿಕ ಪೋತೆ ಎಂ ವಿ ಒಮೋರ್ಫಿ ಇತ್ಯಸ್ಮಿನ್ ಸಂಜಾತೆ ಆಕ್ರಮಣೆ ಏಕಸ್ಯ ಭಾರತೀಯ ನಾಗರಿಕಸ್ಯ ಮೃತ್ಯೋಃ ಪಶ್ಚಾದ್ ಉತ್ಥಾಪಿತಃ. ಏತಾಂ ಘಟನಾಮಾಲಕ್ಷ್ಯ ಸ್ವಸ್ಯ ಗಭೀರಾ ಚಿಂತಾ ಪ್ರಕಟಯತ ವಿದೇಶ ಮಂತ್ರಾಲಯೇನ ವ್ಯಾಪಾರಿಕ ಪೋತೇಷು ಏತಾದೃಶಾಣಾಂ ಆಕ್ರಮಣಾನಾಂ ಘೋರ ನಿಂದಾ ವಿಹಿತಾ. ಮಂತ್ರಾಲಯೇನ ರೇಖಾಂಕಿತಂ ಯತ್ ಏತಾದೃಶಾಣಿ ಆಕ್ರಮಣಾನಿ ಸಾಮುದ್ರಿಕ ನೌವಹನಸ್ಯ ಸುರಕ್ಷಾಯಾಂ ನೌವಹನ ಸ್ವತಂತ್ರತಾಯಾಂ ಅಂತಾರಾಷ್ಟ್ರೀಯ ವ್ಯಾಪಾರೇ ಚ ಪ್ರತಿಕೂಲ ಪ್ರಭಾವಂ ನಿಪಾತಯಂತಿ. ವಿದೇಶ ಮಂತ್ರಾಲಯೇನ ಏಕಸ್ಮಿನ್ ವಕ್ತವ್ಯ ಗದಿತಂ ಯತ್ ವ್ಯಾಪಾರಿಕ ಪೂತಾನಾಂ ಲಕ್ಷೀಕರಣಂ ಪ್ರತಿ ಭಾರತಸ್ಯ ದೃಢಚಿಂತಾ ಯುಕ್ರೇನ ಪ್ರಶಾಸನಂ ಯಾವ

ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಜಿಲ್ಲೆಯ ರೈಲು ನಿಲ್ದಾಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಂಜಾಬಿನ ಜಲಂಧರ್ ರೈಲು ನಿಲ್ದಾಣದಿಂದ ವರ್ಚುವಲ್ ವೇದಿಕೆಯಲ್ಲಿ ಉದ್ಘಾಟಿಸಿದರು. ರಾಜ್ಯದ 4 ಹಾಗೂ ದೇಶದ ಒಟ್ಟು 75 ರೈಲು ನಿಲ್ದಾಣಗಳು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಮೇಲ್ದರ್ಜೆಗೇರಿವೆ. ಅಮೃತ ಯೋಜನೆ ಅಡಿ ಅಭಿವೃದ್ಧಿಪಡಿಸಲಾದ ಕೊಪ್ಪಳ ರೈಲು ನಿಲ್ದಾಣದಲ್ಲಿ ಹೈಟೆಕ್ ಎಸ್ಕಲೇಟರ್ಗಳು, ವಿಶಾಲ ಮೇಲ್ಸೇತುವೆಗಳು, ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗೆ ಸುಗಮ್ಯ ಸಂಚಾರಕ್ಕೆ ಅನುಕೂಲ ಸೇರಿದಂತೆ ವಿಶ್ವದರ್ಜೆಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ. ಕೇಂದ್ರ ಪುರಸ್ಕೃತ ಕುಸುಮ್ ಬಿ ಯೋಜನೆಯಡಿ ರೈತರಿಗೆ ಶೇಕಡ 90% ಸಹಾಯಧನ ಸಿಗಲಿದ್ದು, ಸೌರ ವಿದ್ಯುತ್ ಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಿ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳುವಂತೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಕೋರಿದ್ದಾರೆ. ಕೊಪ್ಪಳ ತಾಲೂಕಿನ ನೆಲೋಗಿಪುರ ಗ್ರಾಮದಲ್ಲಿ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪನೆ ಹಾಗೂ ಮುಂಡರಗಿ ಬೆಟಗೇರಿ ನೆಲೋಗಿಪುರ ಉಪಕೇಂದ್ರಕ್ಕೆ 6 ಕಿಲೋಮೀಟರ್ ವಿದ್ಯುತ್ ಮಾರ್ಗ ಅಳವಡಿಕೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ವಿದ್ಯುತ್ ಶಕ್ತಿಗೆ ಪರ್ಯಾಯವಾಗಿ ಸೌರಶಕ್ತಿಯನ್ನು ಬಳಸಿಕೊಳ್ಳುವ ಮೂಲಕ ರೈತರು ಹಸಿರು ಇಂಧನ ಬಳಕೆಗೆ ಒತ್ತು ನೀಡುವಂತೆ ಕರೆ ನೀಡಿದರು. ಕೊಪ್ಪಳದ ಹಿರೇಮನ್ನಾಪುರ ಗ್ರಾಮದಲ್ಲಿ ಶೇಖರಗೌಡ ಮಾಲಿ ಪಾಟೀಲ್ ಅವರ ಸರ್ವಾಧ್ಯಕ್ಷತೆಯಲ್ಲಿ 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಹಿರಿಯ ಸಾಹಿತಿ ಎಲ್ ಹನುಮಂತಯ್ಯ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಂಪರೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗನದ್ದು. ಕನ್ನಡ ಮಾಧ್ಯಮದಲ್ಲಿ ಓದು ಬರೆಹ ಮಕ್ಕಳಲ್ಲಿ ಸ್ಪಷ್ಟ ಯೋಚನೆ ಮೈಗೂಡಿಸುತ್ತದೆ ಎಂದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಾದ್ಯಂತ ಕೃಷಿ ಇಲಾಖೆ 2,48,000 ಹೆಕ್ಟರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಿತ್ತು. ಆದರೆ ಮಳೆ ಅಭಾವದಿಂದ ಶೇಕಡ 49% ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಪರ್ಯಾಯ ಬೆಳೆ ಯೋಜನೆ ಮತ್ತು ರಸಗೊಬ್ಬರ ಕೊರತೆ ನಿವಾರಣೆಗೆ ಪರ್ಯಾಯ ಗೊಬ್ಬರಗಳು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ರೈತರ ನೋಂದಣಿಗೆ ಆದ್ಯತೆ ನೀಡಿದ್ದು, ಇಲ್ಲಿಯವರೆಗೆ ಜಿಲ್ಲೆಯ 65,000 ರೈತರು ಬೆಳೆ ನಷ್ಟ ಪರಿಹಾರ ವಿಮೆಗಾಗಿ ಹೆಸರು ನೋಂದಾಯಿಸಿದ್ದಾರೆ ಎಂದರು. ಕೊಪ್ಪಳ ಹಾಗೂ ಇರಕಲ್ಗಡ ಹೋಬಳಿ ವ್ಯಾಪ್ತಿಯ ಟಣಕನಕಲ್ ತಾಳಕನಕಾಪುರ ಯಲ್ಲಮಗೇರಿ ಮತ್ತು ಚಿಲಕಮುಖಿ ಗ್ರಾಮಗಳಲ್ಲಿ ಮಳೆ ಕೊರತೆಯಿಂದ ಬೆಳೆ ಹಾನಿ ಉಂಟಾಗಿದ್ದು, ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ವರ್ಣಿತ್ ನೇಗಿ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯನ್ನು ಜಿಲ್ಲೆಯಲ್ಲಿ ಆದ್ಯತೆ ಮೇಲೆ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆ ಹಾಗೂ ನೀರಾವರಿ ಆಶ್ರಿತ ಭತ್ತ, ಜೋಳ, ಮುಸುಕಿನ ಜೋಳ, ಸಜ್ಜೆ, ಸೂರ್ಯಕಾಂತಿ, ಅಲಸಂದೆ, ನವಣೆ, ತೊಗರಿ, ಮಳೆ ಆಶ್ರಿತ ಹುರುಳಿ, ಎಳ್ಳು, ನೆಲಗಡಲೆ, ಹತ್ತಿ, ಈರುಳ್ಳಿ, ಟೊಮ್ಯಾಟೊ ಬೆಳೆಗಳಿಗೆ ಬೆಳೆ ವಿಮೆ ನೋಂದಣಿಗೆ ಈ ತಿಂಗಳ 31ನೇ ತಾರೀಕು ಕೊನೆ ದಿನವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 1,960 ಅಂಗನವಾಡಿ ಕೇಂದ್ರಗಳಿವೆ. ಸ್ವಂತ ಕಟ್ಟಡವಿಲ್ಲದ ಅಂಗನವಾಡಿ ಕೇಂದ್ರಗಳಿಗೆ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಇತರೆ ಅನುದಾನಗಳನ್ನು ಬಳಸಿಕೊಂಡು ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

0: ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
4: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
5: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ ಕೈಲಾಸ ಅನುದಿನ ಉಲ್ಲಾಸ, ಈ ಶ್ರಮ ಸಾಹಸ ನಾಳೆಗೆ ಸಂತಸ, ದುಡಿಯೋಣ ಬನ್ನಿ.
2: ಆಕಾಶವಾಣಿ ಬೆಂಗಳೂರು, ಸಮಯ 6:37:20. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
4: ಅಕ್ಕ, ಕೆಲ್ಸ ಸಿಕ್ತು.
5: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
4: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
5: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
4: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
5: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
4: ಆದ್ರೆ ಅಕ್ಕ
5: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
4: ಪಾರ್ಟಿನಂದು, ಬಜೆಟ್ ನಿಂದು.
6: ಆರ್ಬಿಐ ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
9: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಮಾತನಾಡುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು, ರಾಜ್ಯದ ಕುಡಿಯುವ ನೀರು ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,00,000 ಮಾನವ ದಿನ ಸೃಜನೆಗೆ ಸಿದ್ಧತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018 ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2007 ಕಾವೇರಿ ನೀರು ವಿವಾದ ನ್ಯಾಯಾಧೀಕರಣದ ತೀರ್ಪಿನ 18 ವಿಧಿಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಇದರ ಪ್ರಕಾರ ನ್ಯಾಯಾಧೀಕರಣದ ಆದೇಶಕ್ಕೆ ಧಕ್ಕೆಯಾಗದಂತೆ ತಮ್ಮ ಗಡಿಭಾಗದ ವ್ಯಾಪ್ತಿಯಲ್ಲಿ ನೀರಿನ ಬಳಕೆ ಅಥವಾ ಸೌಲಭ್ಯವನ್ನು ನಿಯಂತ್ರಿಸುವ ಹಕ್ಕು ಆಯಾ ರಾಜ್ಯಗಳಿಗೆ ಇದೆ ಎಂದು ತಿಳಿಸಿದೆ. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಕುಡಿಯುವ ನೀರು, ಜಲಸಂಪನ್ಮೂಲ ಯೋಜನೆಗಳ ಸ್ಥಿತಿಗತಿ, ರಾಜ್ಯದ ಜಲಾಶಯಗಳಲ್ಲಿನ ನೀರಿನ ಪರಿಸ್ಥಿತಿ ಮತ್ತಿತರ ವಿಷಯಗಳ ಕುರಿತಂತೆ ನವದೆಹಲಿಯಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾನೂನು ಹಾಗೂ ಜಲಸಂಪನ್ಮೂಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ದೆಹಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರ ಪರಿಸ್ಥಿತಿ ಕುರಿತಂತೆ ರಾಜ್ಯದ ಸಂಸದರೊಂದಿಗೆ ಇಂದು ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಜಲಾಶಯಗಳ ಸ್ಥಿತಿ ಕುರಿತು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಸ್ತಾಪಿಸುವಂತೆ ಕೋರಲಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ರಾಜ್ಯದಲ್ಲಿ ಈಗಾಗಲೇ ಉದ್ಯೋಗ ಖಾತ್ರಿ ಯೋಜನೆ ಆರಂಭಗೊಂಡು 4 ಕಳೆದಿದೆ. ಈ ವರ್ಷ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,00,000 ಮಾನವ ದಿನ ಸೃಜನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 60-40 ಅನುಪಾತದಲ್ಲಿ ಕೇಂದ್ರ ಸರ್ಕಾರ ಮೊದಲ ತ್ರೈಮಾಸಿಕಕ್ಕೆ 1,700 ಕೋಟಿ ರೂಪಾಯಿ, ರಾಜ್ಯ ಸರ್ಕಾರ 1,200 ಕೋಟಿ ರೂಪಾಯಿ ಹಣ ನೀಡಿದೆ. ಪ್ರತಿ ತಿಂಗಳು 5 ಲಕ್ಷ ಗ್ರಾಮೀಣ ಜನರಿಗೆ ಉದ್ಯೋಗ ನೀಡಿ 1,05,00,000 ಮಾನವ ದಿನ ಉದ್ಯೋಗ ಸೃಷ್ಟಿ ಮಾಡುವಷ್ಟು ಅನುದಾನವಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ಕೆರೆ ಕಾಲುವೆ ಅಭಿವೃದ್ಧಿ, ಚೆಕ್ಡ್ಯಾಂ ಇತ್ಯಾದಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿ ಕೈಗೊಳ್ಳಲು ಅವಕಾಶವಿದ್ದು, ಅರ್ಹರಿಗೆ ಇರುವಲ್ಲೇ ಉದ್ಯೋಗ ನೀಡುವಂತೆ ಎಲ್ಲ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ಮಹೋತ್ಸವದ ಯಶಸ್ವಿ ಆಯೋಜನೆಗಾಗಿ 17 ಉಪಸಮಿತಿಗಳನ್ನು ರಚಿಸಲಾಗಿದ್ದು ಕಾರ್ಯಾಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಸರಾ ಕಾರ್ಯಕಾರಿ ಸಮಿತಿಯ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ದಸರಾದಲ್ಲಿ ಕಂಬಳ ಆಯೋಜನೆ ಖಚಿತವಾದರೆ 18 ಉಪಸಮಿತಿಯನ್ನು ರಚಿಸಲಾಗುವುದು. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸೈಕ್ಲಿಂಗ್ ವೆಲೋಡ್ರೋಮ್ ಪ್ರದೇಶವನ್ನು ಕಂಬಳಕ್ಕಾಗಿ ಪರಿಶೀಲಿಸಲಾಗಿದ್ದು ಮುಖ್ಯಮಂತ್ರಿಗಳ ಅಂತಿಮ ಸೂಚನೆಯ ನಂತರ ನಿರ್ಧಾರ ಹೊರಬೀಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಫ್ಲೈಓವರ್, ವೈಟ್ ಟ್ಯಾಪಿಂಗ್ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳ ಪೈಕಿ ದಸರಾಗೂ ಮುನ್ನ ಮುಗಿಯುವ ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಡ್ರೋನ್ ಶೋ ಅನ್ನು ಮತ್ತಷ್ಟು ವಿನೂತನವಾಗಿ ಆಯೋಜಿಸಲಾಗುವುದು, ಕೇಂದ್ರ ಸರ್ಕಾರದ ಅನುಮತಿ ದೊರೆತರೆ ಏರ್ ಶೋ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ

0: ಮಾನ ಪ್ರತಿ ಬುಧವಾರ 9:15.
1: ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಆಧಾರ್ ಸೇವಾ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ನೀಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಈ ಕೇಂದ್ರದ ಸ್ಥಾಪನೆಯಿಂದ ಮಂಡ್ಯ ಮತ್ತು ಸುತ್ತಮುತ್ತಲ ಪ್ರದೇಶದ ಜನರಿಗೆ ಆಧಾರ್ ನೋಂದಣಿ ಹಾಗೂ ಮಾಹಿತಿ ನವೀಕರಣ ಸೇವೆ ಪಡೆಯುವುದು ಅತ್ಯಂತ ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾವನ್ನು ಬಲಪಡಿಸುವ ಹಾಗೂ ತಳಮಟ್ಟದಲ್ಲಿ ಸಮರ್ಥ ಮತ್ತು ತಂತ್ರಜ್ಞಾನ ಆಧಾರಿತ ಸಾರ್ವಜನಿಕ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣದ ಕುರಿತಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹಿರಿಯ ಶಾಸಕ ಸುರೇಶ್ ಕುಮಾರ್ ಇಂದು ಕೆಪಿಎಸ್ಸಿ ಕಾರ್ಯದರ್ಶಿ ಭೇಟಿ ಮಾಡಿ ತಕ್ಷಣವೇ ಆಂತರಿಕ ತನಿಖೆಯನ್ನು ರದ್ದುಗೊಳಿಸುವಂತೆ ಮನವಿ ಮಾಡಿದೆ. ಪ್ರಕರಣವನ್ನು ಸಿಬಿಐ ಇಲ್ಲವೇ ರಾಜ್ಯ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿ ನೇತೃತ್ವದ ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿದ್ಯಾರ್ಥಿಗಳು ಕೆಪಿಎಸ್ಸಿ ಮೇಲೆ ನಂಬಿಕೆ ಕಳೆದುಕೊಂಡಿದ್ದು ಪ್ರಕರಣದ ಕುರಿತಂತೆ ಸಿಬಿಐ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಶ್ವಾಸಾರ್ಹತೆ ಇಲ್ಲದ ತನಿಖೆಯಿಂದ ಯಾರಿಗೂ ಪ್ರಯೋಜನವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಎಲ್ಒಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಸಮಗ್ರ ಸಂಪೂರ್ಣ ಪಾರದರ್ಶಕತೆಯಿಂದ ನಿರ್ವಹಿಸಬೇಕು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಯಾವುದೇ ಮತಗಟ್ಟೆಗಳಲ್ಲಿ ಕಡಿಮೆ ಪ್ರಗತಿ ಆಗಿದೆಯೋ ಅಂತಹ ಪ್ರದೇಶಗಳ ಕಡೆ ಹೆಚ್ಚಿನ ಗಮನಹರಿಸುವಂತೆ ಸೂಚಿಸಿದ್ದಾರೆ. ನಿಗದಿತ ಕಾಲಮಿತಿಯಲ್ಲಿ ಪರಿಷ್ಕರಣಾ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಪರಿಷ್ಕರಣಾ ಕಾರ್ಯದ ಸಂಬಂಧ ಜಿಲ್ಲೆಯ ಮತದಾರರ ನೋಂದಣಾಧಿಕಾರಿಗಳು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳಲ್ಲಿ ಇದ್ದ ಗೊಂದಲಗಳು ಹಾಗೂ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ 3% ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. 66% ಮಳೆ ಕೊರತೆ ಇದ್ದು ಅಂತರ್ಜಲ ಕಡಿಮೆಯಾಗುತ್ತಿದೆ. ಈ ದಿಸೆಯಲ್ಲಿ ಬರ ಪರಿಸ್ಥಿತಿ ನಿಭಾಯಿಸಲು ನೀರಿನ ಬಳಕೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕುಡಿಯುವ ನೀರನ್ನು ಖಾಸಗಿ ಕೊಳವೆ ಬಾವಿಗಳಿಂದ ಪಡೆಯಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಪ್ರತಿ ಹೋಬಳಿಗೊಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಪ್ರತಿ ವಾರ ಮಳೆ ಹಾಗೂ ನೀರಿನ ಸ್ಥಿತಿಗತಿಗಳ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಇತರೆ ನಗರಗಳಲ್ಲಿ ಕ್ರೀಡಾ ಮೂಲಸೌಕರ್ಯ, ಕ್ರೀಡಾಂಗಣ ಹಾಗೂ ತರಬೇತಿ ಕೇಂದ್ರಗಳ ಕೊರತೆ ಕುರಿತು ಮೌಲ್ಯಮಾಪನ ಮಾಡುವುದು ಮತ್ತು ಅಗತ್ಯ ಸೌಲಭ್ಯ ಕಲ್ಪಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಸಂಸತ್ತಿನಲ್ಲಿ ಕೇಳಿದ ಪ್ರಶ್ನೆಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಈ ಉತ್ತರ ನೀಡಿದೆ. ಸಂಸದರ ಪ್ರಶ್ನೆಗೆ ಉತ್ತರಿಸಿರುವ ಸಚಿವಾಲಯ, ಸಂವಿಧಾನದ ಪ್ರಕಾರ ಕ್ರೀಡೆ ಎಂಬುದು ರಾಜ್ಯ ಪಟ್ಟಿಗೆ ಸೇರಿರುವ ವಿಷಯವಾಗಿದೆ. ಹೀಗಾಗಿ ಕ್ರೀಡಾ ಸೌಲಭ್ಯಗಳ ಕೊರತೆಯನ್ನು ಗುರುತಿಸುವುದು ಮತ್ತು ಮೌಲ್ಯಮಾಪನ ಮಾಡುವ ಪ್ರಾಥಮಿಕ ಕರ್ತವ್ಯ ರಾಜ್ಯ ಸರ್ಕಾರದ್ದಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಅನುಮೋದಿಸಲಾದ ಕ್ರೀಡಾ ಯೋಜನೆಗಳು, ಮಂಜೂರಾದ ಮೊತ್ತ, ಬಿಡುಗಡೆಯಾದ ಅನುದಾನ ಮತ್ತು ಕಾಮಗಾರಿಗಳ ಪ್ರಗತಿಯ ಸಂಪೂರ್ಣ ಮಾಹಿತಿ ಸಚಿವಾಲಯದ ಖೇಲೋ ಇಂಡಿಯಾ ಹಾಗೂ ಎನ್ಎಸ್ಡಿಎಫ್ ಸಾರ್ವಜನಿಕ ಡ್ಯಾಶ್ಬೋರ್ಡ್ನಲ್ಲಿ ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು ರಾಜ್ಯದ ಕುಡಿಯುವ ನೀರಿನ ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 500,000 ಜನರಿಗೆ ಉದ್ಯೋಗ ಖಾತ್ರಿ, 1,50,000 ಮಾನವ ದಿನ ಸೃಜನೆಗೆ ಸಿದ್ಧತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ
3: ಮೂರು ಕಾಲೇಜಿನಲ್ಲಿ
2: ಚಿಂತಿಸಬೇಡಿ,
3: ಫೀಸ್ ನೋಡು.
4: ಏನ್ ಸಮಾಚಾರ, ಏನಾಯ್ತು?

0: ಫೀಸ್ ನ ಟೆನ್ಷನ್.
1: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
2: ಆರ್ ಬಿ ಐ ಹೇಳುತ್ತೆ,
3: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಸಮಸ್ತ ರೈತ ಬಾಂಧವರಿಗೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದ್ರಾಕ್ಷಿ ಹಾಗೂ ಮಾವು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಕೊನೆಯ ದಿನಾಂಕ ಇದೇ ತಿಂಗಳ 31st.
0: ರೈತ ಬಾಂಧವರಿಗೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಅಮಟೆಕಾಯಿ ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ನಿರುಗುಂದಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ.
5: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೆ, ಇವತ್ತು ನಾವು ಅಮಟೆಕಾಯಿ ಅಥವಾ ಹಾಗ್ ಪ್ಲಮ್ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಅಮಟೆಕಾಯಿ ಒಂದು ಹುಳಿಯ ಖಾದ್ಯ, ಇದರಲ್ಲಿ ಬಳಕೆ ಮಾಡಲಾಗುತ್ತೆ. ಉಪ್ಪಿನಕಾಯಿಗೆ ಬಳಸಲಾಗುತ್ತೆ. ಎಳೆ ಮಾವಿನಕಾಯಿ ಥರನೇ ಇದನ್ನು ಕೂಡ ಬಳಕೆ ಮಾಡ್ತಾರೆ. ಅನೇಕ ವಿಧದಲ್ಲಿ ಈ ಅಮಟೆಕಾಯಿ ಉಪಯೋಗ ಆಗ್ತಾ ಇದೆ. ಅನೇಕ ಪ್ರದೇಶಗಳಲ್ಲಿ ಇದನ್ನು ಬೆಳೀತಾರೆ. ಬೆಂಗಳೂರಲ್ಲಿ ಕೂಡ ಇದು ಬೆಳೆಯಲಾಗುತ್ತೆ. ಹಾಗಾಗಿ ಈ ಅಮಟೆಕಾಯಿ ಬೇಸಾಯ, ಅಮಟೆಕಾಯಿ ಬೆಳೆ ಒಂದು ಪ್ರಮುಖವಾದ ತರಕಾರಿ ಬೆಳೆ ಅಂತಲೂ ನಾವು ಹೇಳ್ಬೋದು. ಅಮಟೆಕಾಯಿಗೆ ತುಂಬ ಮಹತ್ವವಿದೆ. ಇದರಲ್ಲಿ ಅನೇಕ ರೀತಿಯಲ್ಲಿ ಬಳಸಲಾಗುತ್ತೆ. ಹಾಗಾಗಿ ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
6: ನಮಸ್ಕಾರ ಸರ್.
5: ಇವತ್ತು ಈ ಅಮಟೆಕಾಯಿ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡಿ. ಅಮಟೆಕಾಯಿ ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸಲಾಗುತ್ತೆ, ಅದರಿಂದ ಶುರು ಮಾಡಿ.
6: ಖಂಡಿತವಾಗ್ಲೂ ಸರ್, ನಮ್ಮ ರೈತರಿಗೆ ಈ ಒಂದು ಬೆಳೆಯ ಬಗ್ಗೆ ನಾನು ತಿಳಿಸ್ಕೊಳ್ಳಬೇಕು. ಸೊ ಅಮಟೆಕಾಯಿ ಇದೆಯಲ್ಲ, ಒಂದು ನಮ್ಮ ರಾಜ್ಯದಲ್ಲಿ ಬೆಳೆಯುವ ಒಂದು ದೇಸಿ ಹಣ್ಣುಗಳ ಬೆಳೆಗಳಲ್ಲಿ ಇದು ಒಂದಾಗಿದೆ. ಸೊ ನಮ್ಮ ರೈತರು ಗ್ರಾಮೀಣ ಭಾಗದಲ್ಲಿ ಬೆಳೀತಾ ಹೋಗ್ತಾರೆ. ಇದು ಒಂದು ಬಹುವಾರ್ಷಿಕ ಹಣ್ಣಿನ ಮರ ಅಂತ ನಾವು ಕರಿತಾ ಹೋಗ್ತೀವಿ. ಈ ಒಂದು ಹಣ್ಣಲ್ಲಿ ಹೆಚ್ಚಿನ ಒಂದು ಹುಳಿ ಅಂಶ ಇರೋದನ್ನು ನಾವು ಕಾಣ್ಬೋದಾಗಿದೆ. ಇದನ್ನು ಉಪ್ಪಿನಕಾಯಿಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ, ಗೊಜ್ಜುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ, ಚಟ್ನಿ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಅದೇ ರೀತಿಯಾಗಿ ಹುಳಿ ಅಂಶ ಜಾಸ್ತಿ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾರಣ ಅಂತಂದ್ರೆ ಇದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇದೆ. ಅದೇ ರೀತಿಯಾಗಿ ಇದರಲ್ಲಿ ಕೆಲವೊಂದು ಖನಿಜಾಂಶಗಳಿದ್ದಾವೆ. ಯಾವ್ಯಾವ ಅಂತಂದ್ರೆ, ಸೊ ಒಂದು ಕ್ಯಾಲ್ಶಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಮತ್ತೆ ಈ ಒಂದು ಕಾಯಿಯಲ್ಲಿ ನಾರಿನ ಅಂಶ ಜಾಸ್ತಿ ಇರೋದನ್ನವೆಲ್ಲ ಕಾಣ್ಬೋದಾಗಿದೆ ಸರ್.
5: ಈಗ

0: ನಾವು ಹಳ್ಳಿಯಲ್ಲಿ ಅಥವಾ ಇದನ್ನ ನಾವು ಯಾವ ತರ ಬಳಸ್ತಾ ಇದ್ದೇವೆ, ಈ ಒಂದು ಅಮಟೆಕಾಯಿಯನ್ನ ಅಥವಾ ಹಾಗ್ ಪ್ಲಮ್ ಅನ್ನ?
1: ಸೊ ನಮ್ಮ ರೈತ ಬಾಂಧವರು ಏನ್ ಮಾಡ್ತಿದ್ದಾರೆ ಅಥವಾ ಲೋಕಲ್ ಒಂದು ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಇದನ್ನ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾ ಇದ್ದಾರೆ. ಯಾಕಂದ್ರೆ ಹೆಚ್ಚಿನ ಉಳಿ ಅಂಶ ಇರೋದ್ರಿಂದ ಏನಾಗುತ್ತೆ, ಬೇಗ ಏನಾಗುತ್ತೆ, ಒಂದು ಉಪ್ಪಿನಕಾಯಿ ಕೆಟ್ಟೋಗೋದಿಲ್ಲ. ಆ ಒಂದು ತಯಾರಿಕೆಯನ್ನು ಯೂಸ್ ಮಾಡ್ತಾ ಹೋಗ್ತಾರೆ, ಗೊಜ್ಜುಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಸಾಂಬಾರ್, ಕೆಲವೊಂದು ಸಾಂಬಾರ್ಗಳಿಗೆ ಉಳಿ ಅಂಶ ಬೇಕಾದಾಗ ಏನಾಗುತ್ತೆ, ಇದನ್ನ ಉಳಿ ರೂಪದಲ್ಲಿ ಇದನ್ನ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿ ಏನಾಗುತ್ತೆ, ರೈತರ ಏನಾಗುತ್ತೆ, ಹುಣಸೆಗೆ ಒಂದು ಪರ್ಯಾಯವಾಗಿ ಇದನ್ನ ಉಪಯೋಗ ಮಾಡಬೇಕಾದ್ರೂ ಮಾಡ್ಕೋಬಹುದಾಗಿದೆ.
0: ಟ್ಯಾಮರಿಂಡ್ಗೆ ಪರ್ಯಾಯ ಅದೇ ತರ,
1: ಈಗ
0: ಮಾವಿನಕಾಯಿ ಮಾವಿನ ಮಿಡಿ ಅಂತೀವಲ್ಲ, ಅದೇ ತರನು ಕೂಡ ಈಗ ಅಮಟೆ ಮಿಡಿನು ಕೂಡ ಉಪಯೋಗಿಸ್ತೇವ?
1: ಖಂಡಿತವಾಗ್ಲೂ ಸರ್. ಇದನ್ನ ನಾವು ವೈಲ್ಡ್ ಮ್ಯಾಂಗೋ ಅಂತ ಕರಿತಾ ಹೋಗ್ತೀವಿ ನಾವು. ಯಾವ್ದನ್ನ ಅಮಟೆಕಾಯಿನ ನಾವು ವೈಲ್ಡ್ ಮ್ಯಾಂಗೋ ಅಂತ ಕರಿತಾ ಹೋಗ್ತೀವಿ. ಅಮಟೆಕಾಯಿ ಮ್ಯಾಂಗೋ ತರನೇ ಬರುತ್ತೆ, ಕಾಯಿ ಚಿಕ್ಕದಾಗಿರುತ್ತೆ, ಮತ್ತೆ ಇದಕ್ಕೆ ಹೆಚ್ಚಿನ ಒಂದು ಉಳಿ ಅಂಶ ಇರೋದು ನಾವು ಕಾಣಬಹುದಾಗಿದೆ.
0: ಆಯ್ತು ಡಾಕ್ಟರ್, ಈಗ ಅಮಟೆಕಾಯಿ ಒಂದು ಪ್ರಮುಖವಾದ ಖಾದ್ಯದಲ್ಲಿ ಬಳಸುವಂತ ಒಂದು ತರಕಾರಿ ಅಂತಾನೂ ನಾವು ಹೇಳ್ಬೋದು. ತರಕಾರಿಯಾಗಿಯೂ ಕೂಡ
1: ಹಣ್ಣಾಗಿ ಯೂಸ್ ಮಾಡ್ತೀವಿ ಸರ್.
0: ತರಕಾರಿ
1: ದೇಸಿ ಹಣ್ಣು ಅಂತ ಕರೀತಾ.
0: ಹಾ ಹಾ ಹಾ, ಇರಲಿ. ಈಗ ಅಮಟೆಕಾಯಿಯಲ್ಲಿ ಯಾವ ಥರ ಪೋಷಕಾಂಶಗಳು ಇದ್ದಾವೆ, ಮತ್ತೆ ಆರೋಗ್ಯ ದೃಷ್ಟಿಯಿಂದ ಇದು ಎಷ್ಟು ಔಷಧೀಯ ಪ್ರಮಾಣ ಇದರಲ್ಲಿ ಅವಕಾಶ ಆಗಿದೆ?
1: ನಾನಾಗಲೇ ಹೇಳಿದ ಹಾಗೆ ಇದರಲ್ಲಿ ವೈಟಮಿನ್ ಸಿ ಯಥೇಚ್ಛವಾಗಿರೋದನ್ನು ನಾವು ಕಾಣಬಹುದಾಗಿದೆ. ಎಲ್ಲೆಲ್ಲಿ ವೈಟಮಿನ್ ಸಿ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದನ್ನ ನಾವು ಕಾಣಬಹುದಾಗಿದೆ. ಇದರ ಜೊತೆಗೆ ಸೊ ಕೆಲವೊಂದು ಖನಿಜಾಂಶಗಳಾಗಿರುವಂತಹ ಕ್ಯಾಲ್ಸಿಯಂ ಇದೆ, ಕಬ್ಬಿಣ ಇದೆ, ಪೊಟ್ಯಾಷಿಯಂ ಇದೆ, ಫಾಸ್ಫರಸ್ ಇದೆ, ಮತ್ತೆ ನಾರಿನಾಂಶ ಜಾಸ್ತಿ ಇರುತ್ತೆ. ಒಟ್ಟಾರೆಯಾಗಿ ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ನಮ್ಮ ದೇಹಕ್ಕೆ ಬರುವಂತಹ ರೋಗಗಳಿಗೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಈ ಅಮಟೆಕಾಯಿಯಿಂದ ಹಲವಾರು ರೀತಿಯಾಗಿರುವಂತಹ ಒಂದು ಔಷಧಿಯ ಗುಣಗಳನ್ನ ನಾವು ನೋಡಬಹುದಾಗಿದೆ. ಒಂದೇದಾಗಿ ಜೀರ್ಣಕ್ರಿಯೆ ತುಂಬ ಸಹಕಾರಿಯಾಗುತ್ತೆ, ಯಾಕಂದ್ರೆ ನಾರಿನಾಂಶ ಜಾಸ್ತಿ ಇರೋದನ್ನ ನಾವು ನೋಡಬಹುದಾಗಿದೆ. ಸೊ ವೈಟಮಿನ್ ಸಿ ಕೊರತೆಯಿಂದ ಬರುವಂತಹ ಒಂದು ರೋಗಗಳಿಗೆ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತಾ ಹೋಗುತ್ತೆ. ದೇಹಗಳಿಗೆ ಬೇಕಾಗಿರುವಂತಹ ಖನಿಜಾಂಶಗಳನ್ನ ಇದು ಒದಗಿಸ್ತಾ ಹೋಗುತ್ತೆ. ಸೊ ದೇಹವನ್ನು ಸದೃಢತೆಯನ್ನು ಇಡೋದಕ್ಕೆ ಕಾಪಾಡೋದ್ರಲ್ಲಿ ಒಂದು ಪ್ರಮುಖವಾಗಿರುವಂತಹ ಒಂದು ಪಾತ್ರ ವಹಿಸೋದು ಯಾವುದು ಅಂದರೆ ಈ ನಮ್ಮ ಅಮಟೆಕಾಯಿ.
0: ಅಂದರೆ ಸಾಕಷ್ಟು ಔಷಧೀಯ ಗುಣಗಳು ಕೂಡ ಇದರಲ್ಲಿವೆ.
1: ಹೌದು ಹೌದು ಸರ್, ಯಾಕಂದರೆ ನಮ್ಮ ರೈತರು ನೋಡ್ಬೋದು ನಾರಿನಾಂಶ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗ್ತಾ ಹೋಗುತ್ತೆ, ಮಲಬದ್ಧತೆಯ ಒಂದು ಸಮಸ್ಯೆ ಬರೋದಿಲ್ಲ.
0: ಹಾಗಾಗಿ ಇದನ್ನು ಎಲ್ಲ ಥರದಿಂದನೂ ಒಂಥರ ಜ್ಯೂಸ್ ಆಗಿ ಕೂಡ ಉಪಯೋಗಿಸ್ಬೋದು.
1: ಹೌದು ಹೌದು, ಜ್ಯೂಸ್ ಆಗಿ ಯೂಸ್ ಮಾಡ್ತಾರೆ, ಸ್ಕ್ವಾಶ್ ಆಗಿ ಯೂಸ್ ಮಾಡ್ತಾರೆ, ಜಾಮ್ ಆಗಿ ಯೂಸ್ ಮಾಡ್ತಾರೆ ಇದನ್ನ.
0: ಇದು ಉಪ್ಪಿನಲ್ಲೂ ಹಾಕ್ತಾರೆ, ಮತ್ತೆ
1: ಸಕ್ಕರೆಯಲ್ಲೂ ಹಾಕ್ತಾರೆ, ಕ್ಯಾಂಡಿನೂ ಮಾಡ್ತಾರೆ,
0: ಬಿಸಿ ನೀರಿನಲ್ಲೂ
1: ಮಾಡ್ಬೋದು ಸರ್,
0: ಸ್ವೀಟ್ ಆಗೂ ಉಪಯೋಗಿಸಬಹುದು.
1: ಅದಕ್ಕೆ ವಿವಿಧ ಉತ್ಪನ್ನಗಳ ಅಥವಾ ವಿವಿಧ ಖಾದ್ಯಗಳ ತಯಾರಿಕೆಗಳನ್ನ ಉಪಯೋಗ ಮಾಡ್ತಾರೆ ಅಂತ ಹೇಳುತ್ತೆ ಸರ್.
0: ಈಗ ಡಾಕ್ಟ್ರೆ ಮುಂದುವರೆದು ಅಮಟೆಕಾಯಿ ಬೆಳೆಯಲು ಯಾವ ರೀತಿ ಮಣ್ಣು ಸೂಕ್ತ, ಮತ್ತೆ ಈಗಾಗಲೇ ಇದು ಎಲ್ಲೆಲ್ಲಿ ಬೆಳೆಯಲಾಗುತ್ತೆ?
1: ಸೊ ಈ ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಮಣ್ಣಲ್ಲಿ ಒಂದು ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೆಲ್ಲಿ ನೀರು ನಿರುತ್ತಲ್ಲ ಅಂತ ಕಡೆ ಒಂದು ಬೆಳೆ ಚೆನ್ನಾಗಿ ಬರೋದಿಲ್ಲ. ಸೊ ಮಣ್ಣಿನ ರಸಸಾರ 5.5 ರಿಂದ 7.5 ವರೆಗೆ ಇದ್ರೆ ಏನಾಗುತ್ತೆ, ಬೆಳೆ ತುಂಬ ಉತ್ತಮವಾಗಿ ಬರ್ತಾ ಹೋಗುತ್ತೆ. ಸೊ ನಮ್ಮ ಭಾರತದಲ್ಲಿ ತುಂಬ ಕಡೆಯಿಂದ ಬೆಳೀತಾ ಹೋಗ್ತಾರೆ. ಯಾವ್ಯಾವ ರಾಜ್ಯದಲ್ಲಿ ಬೆಳೀತಾರೆ ಅಂದರೆ ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಇಲ್ಲಾಂದರೆ ಗೋವಾ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾದಲ್ಲಿ ಇದನ್ನು ಜಾಸ್ತಿ ಬೆಳೀತಾ ಹೋಗ್ತಾರೆ. ನಮ್ಮ ಒಂದು ಕರ್ನಾಟಕಕ್ಕೆ ಬಂದ ಹೋದರೆ ಯಾವ ಒಂದು ಜಿಲ್ಲೆಯಲ್ಲಿ ಜಾಸ್ತಿ ಬೆಳೀತಾ ಅಂದರೆ ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಾಮರಾಜನಗರ ಭಾಗದಲ್ಲಿ ಒಂದು ಬೆಳೆನ ಜಾಸ್ತಿ ಬೆಳೀತಾ ಹೋಗ್ತಾರೆ.
0: ಅಂದರೆ ಇದು ಅಮಟೆಕಾಯಿ ಬೆಳೀಲಿಕ್ಕೆ ಯಾವ ವಾತಾವರಣ ಬೇಕಾಗುತ್ತೆ, ಎಷ್ಟು ಮಳೆ ನೀರು ಬೀಳಬೇಕಾಗುತ್ತೆ, ಅಥವಾ ಯಾವ ಮಲೆನಾಡಲ್ಲಿ ಬೆಳೀತಾರೆ, ಕರಾವಳಿಯಲ್ಲಿ ಬೆಳೀತಾರೆ, ಅಥವಾ ಬಯಲುಸೀಮೆಯಲ್ಲೂ ಬೆಳಿಬಹುದಾ, ಹೇಗೆ?
1: ಖಂಡಿತವಾಗ್ಲೂ ಸರ್, ಯಾಕೆಂದ್ರೆ ಈ ಒಂದು ಬೆಳೆಗೆ ಎರಡು ತರ ವಾತಾವರಣ ತುಂಬಾ ಸೂಕ್ತವಾಗಿದೆ. ಒಂದು ಉಷ್ಣವಲಯದ ವಾತಾವರಣ ಚೆನ್ನಾಗಿ ಬರುತ್ತೆ, ಇನ್ನೊಂದು ಉಪ ಉಷ್ಣವಲಯದ ಹವಾಮಾನದಲ್ಲಿ ಕೂಡ ಈ ಒಂದು ಬೆಳೆ ತುಂಬಾ ಚೆನ್ನಾಗಿ ಬರೋದನ್ನ ನೋಡಬಹುದಾಗಿದೆ. 20 ಡಿಗ್ರಿ ಟೆಂಪರೇಚರ್ ಇಂದ 35 ಡಿಗ್ರಿ ಟೆಂಪರೇಚರ್ಗೆ ಸೂಕ್ತವಾಗಿರುವಂತ ಎಲ್ಲಾ ಪ್ರದೇಶದಲ್ಲೂ ಈ ಒಂದು ಬೆಳೆನ ನಾವು ಬೆಳಿಬಹುದಾಗಿದೆ. ಅದೇ ರೀತಿಯಾಗಿ ವಾರ್ಷಿಕವಾಗಿ ಸರಾಸರಿ 700 mm ಇಂದ 2000 mm ಎಲ್ಲೆಲ್ಲಿ ಮಳೆ ಬಿಡುತ್ತಲ್ಲ ಅಂತ ಎಲ್ಲಾ ಪ್ರದೇಶಕ್ಕೂ ಈ ಒಂದು ಬೆಳೆ ತುಂಬಾ ಸೂಕ್ತವಾಗಿದೆ. ಅದೇ ರೀತಿಯಾಗಿ ನಾಟಿ ನೋಡ್ತಾ ಹೋಗಿ, ನಾಟಿ
0: ಯಾವ ಮಾಡಬೇಕು ಅಂತಂದ್ರೆ
1: ಮುಂಗಾರಲ್ಲಿ ಮಾಡಬೇಕು. ಯಾವುದೇ ಒಂದು ಹಣ್ಣಿನ ಬೆಳೆಗಳಾಗಲಿ ಎಲ್ಲ ಏನು ಮಾಡಬೇಕಾಗುತ್ತೆ, ಮುಂಗಾರಲ್ಲೇ ಮಾಡಬೇಕಾಗುತ್ತೆ. ಯಾಕಂದರೆ ವಾತಾವರಣ ತುಂಬ ಪೂರಕವಾಗಿರುತ್ತೆ, ಬೆಳೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅಂದರೆ ಜೂನಿಂದ ಆಗಸ್ಟ್ ತಿಂಗಳವರೆಗೆ ಏನಾಗುತ್ತೆ, ಈ ಒಂದು ಬೆಳೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಬೆಳೆ ಚೆನ್ನಾಗಿ ಬರುತ್ತೆ.
0: ಇನ್ನೊಂದು ಡಾಕ್ಟ್ರೆ, ಈಗ ಅಮಟೆಕಾಯಿಯಲ್ಲಿ ಯಾವ್ಯಾವ ತಳಿಗಳು ಹೊರಗೆ ಬಂದಿದ್ದಾವೆ ಬೇರೆ ಬೇರೆ ವಿಶ್ವವಿದ್ಯಾಲಯದ ವತಿಯಿಂದ?
1: ಈ ಒಂದು ತಳಿಗಳ ಬಗ್ಗೆ ಇನ್ನು ಸಂಶೋಧನೆ ನಡೀತಾ ಇದೆ, ನಮ್ಮ ಭಾರತದಲ್ಲಿ ನಡೀತಾ ಇದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಸೊ ನಾವು ಪ್ರೆಸೆಂಟ್ ಏನು ಮಾಡ್ತೀವಿ ಅಂದರೆ ಸ್ಥಳೀಯದಿಂದ ಗಿಡ ಮರಗಳಿಂದ ಆಯ್ಕೆ ಮಾಡಿರುವಂಥ ತಳಿಗಳನ್ನ ನಾವು ತಗೊಳ್ತಾ ಇದ್ವಿ. ಸೊ ಹೆಚ್ಚಿನ ಇಳುವರಿ ಕೊಡಬೇಕು ಅಂತ ತಳಿಗಳು, ದೊಡ್ಡ ಗಾತ್ರದ ಒಂದು ಕಾಯಿಗಳಿರಬೇಕಾಗತ್ತೆ, ಉತ್ತಮ ಗುಣಮಟ್ಟದ ಹಣ್ಣುಗಳು ಬರಬೇಕು ಅಂತಹ ಒಂದು ತಾಯಿ ಮರಗಳಿಂದ ಏನು ಮಾಡ್ತೀವಿ, ಒಂದು ಕಸಿ ಕೊಂಬೆನ ತಗೊಂಡ್ಬಿಟ್ಟು ನಾವು ಗ್ರಾಫ್ಟಿಂಗ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ನಾಲ್ಕು ಥರ ಒಂದು ಸ್ಥಳೀಯವಾಗಿ ನಾವು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತಂದರೆ, ಒಂದನೇದು ಸ್ಥಳೀಯ ಅಮ್ಟೇಕಾಯಿ ಅಂತ ಕರಿತಾ ಹೋಗ್ತೀವಿ ಅಥವಾ ಲೋಕಲ್ ಸೆಲೆಕ್ಷನ್ ಕರಿತಾ ಹೋಗ್ತೀವಿ. ಎರಡನೇದು ದೊಡ್ಡ ಹಣ್ಣಿನ ಒಂದು ಆಯ್ಕೆಯನ್ನು ಮಾಡ್ತಾ ಹೋಗ್ತೀವಿ. ಮೂರನೇದು ಕಡಿಮೆ ನಾರಿನಾಂಶ ಹೊಂದಿರುವಂತಹ ಒಂದು ತಳಿಗಳನ್ನು ಕರಿತಾ ಹೋಗ್ತೀವಿ. ಲಾಸ್ಟೇದು ಹೆಚ್ಚಿನ ಇಳುವರಿ ನೀಡುವಂತಹ ಸ್ಥಳೀಯ ಆಯ್ದ ಮರಗಳನ್ನು ಕರಿತಾ ಹೋಗ್ತೀವಿ. ಅದರಲ್ಲಿ ಫಸ್ಟೇ ಬಂದ್ಬಿಟ್ಟು ಸ್ಥಳೀಯ ಅಮ್ಟೇಕಾಯಿ ಅಂತ ಕರೆದ್ವಲ್ಲ, ಇದು ನಮ್ಮ ಕರ್ನಾಟಕದಲ್ಲಿ ಕೆಲವು ತುಂಬ ಕಡೆ ಏನಾಗುತ್ತೆ ಇದನ್ನು ಬಳಸಲಾಗ್ತದೆ ಈ ಒಂದು ತಳಿನ. ಯಾಕೆ ಅಂತಂದರೆ ಈ ಮರಗಳು ಬೆಳವಣಿಗೆಯನ್ನು ಹೊಂದಿರುತ್ತೆ, ಪ್ರತಿ ವರ್ಷ ಕೂಡ ಏನಾಗುತ್ತೆ ಫಲವನ್ನು ಕೊಡ್ತಾ ಹೋಗುತ್ತೆ. ಇದರಲ್ಲಿ ಹಣ್ಣುಗಳು ಮಧ್ಯಮ ಗಾತ್ರನ ಹೊಂದ್ಬಿಟ್ಟು ಹೆಚ್ಚು ಉಳಿ ಅಂಶದನ್ನು ನಾವು ಕಾಣ್ಬೋದಾಗಿದೆ. ಈ ಒಂದು ಲೋಕಲ್ ಅಮ್ಟೆಕಾಯಿನ ಉಪ್ಪಿನಕಾಯಿ ತಯಾರಿಕೆ ಆಗಿರ್ಬೋದು, ಚಟ್ನಿ ತಯಾರಿಕೆ ಆಗಿರ್ಬೋದು, ಗೊಜ್ಜು ತಯಾರಿಕೆ ಆಗಿರ್ಬೋದು, ಅಲ್ಲೆಲ್ಲ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟು ದೊಡ್ಡ ಹಣ್ಣಿನ ಆಯ್ದ ತಳಿಯನ್ನು ಕರಿತಾ ಹೋಗ್ತೀವಿ. ಇದರಲ್ಲಿ ಏನಾಗಿರುತ್ತೆ, ಹಣ್ಣಿನ ಗಾತ್ರ ತುಂಬ ದೊಡ್ಡದಾಗಿರುತ್ತೆ, ತಿರುಳಿನ ಹೆಚ್ಚಿನ ಸಂಖ್ಯೆ ಇದನ್ನು ನೋಡ್ಬೋದಾಗಿದೆ. ಇದಕ್ಕೆ ಮಾರ್ಕೆಟಲ್ಲಿ ಉತ್ತಮ ಬೆಲೆ ಇದೆ, ಯಾಕೆಂದರೆ ಇವೆಲ್ಲ ಸಂಸ್ಕರಣ ಘಟಕಗಳಿಗೆ ಹೋಗ್ತದೆ, ಅಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಮೂರನೇದಾಗಿ ಕಡಿಮೆ ನಾರಿನಾಂಶ ಹೊಂದಿರುವಂತಹ ಆಯ್ದ ತಳಿಗಳು ಅಂತಂದರೆ, ಇದರಲ್ಲಿ ನಾರಿನಾಂಶ ಕಡಿಮೆ ಇರುತ್ತೆ, ತಿರುಳು ತುಂಬ ಮೃದುವಾಗಿರುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರಂದರೆ ಜ್ಯೂಸ್ ಆಗಿರ್ಬೋದು, ಸ್ಕ್ವಾಶ್ ಆಗಿರ್ಬೋದು, ಜಾಮ್ ತಯಾರಿಕೆ ಆಗಿರ್ಬೋದು, ಅಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಲಾಸ್ಟ್ನೇದು ಹೆಚ್ಚಿನ ಇಳುವರಿ ನೀಡುವಂತಹ ಸ್ಥಳೀಯ ಆಯ್ದ ಮರಗಳು ಅಂತಂದರೆ, ಪ್ರತಿಯೊಬ್ಬ ರೈತರಲ್ಲೂ ಕೂಡ ಉಪಯೋಗ ಮಾಡೋದು, ಇಳುವರಿ ಜಾಸ್ತಿ ಕೊಡುವಂತಹ ಮರಗಳನ್ನೇ ಆಯ್ಕೆ ಮಾಡ್ತಾರೆ. ಈ ಒಂದು ಗಿಡಗಳೇನಾಗಿರುತ್ತೆ, ಬೇಗ ಫಲಕ್ಕೆ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ನಾಲ್ಕು ತರದ ಒಂದು ತಳಿಗಳನ್ನ ನಾವು ನೋಡಬಹುದಾಗಿದೆ.
0: ಇದರಲ್ಲಿ ಒಂದು ಎಕರೆಗೆ ಸಾಮಾನ್ಯವಾಗಿ ಎಷ್ಟು ಗಿಡನ ನೆಡಬಹುದು ಡಾಕ್ಟ್ರೆ?
1: ನಮ್ಮ ಭೂಮಿ ಚೆನ್ನಾಗಿತ್ತು ಅಂತಂದ್ರೆ 10x10 meters ಅಂತಂದ್ರೆ 30x30 feet ಸ್ಪೇಸಿಂಗ್ ನ ಫಾಲೋ ಮಾಡಿದ್ರೆ ಆ ಒಂದು ಎಕರೆಗೆ 40 ಗಿಡ ಕೂರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಭೂಮಿ ಫಲವತ್ತತೆ ಕಡಿಮೆ ಇತ್ತು ಅಂದರೆ 8x8 meters ಅಂತಂದರೆ 24x24 feet ಸ್ಪೇಸಿಂಗ್ ನಾವು ಫಾಲೋ ಮಾಡಿದ್ರೆ 63 ಗಿಡ ಎಕರೆಗೆ ಕೂರ್ತಾ ಹೋಗುತ್ತೆ ಸರ್.
0: ಇಳುವರಿ ಹೆಂಗೆ ಬರುತ್ತೆ ಒಂದು ಮರದಲ್ಲಿ, ಎಷ್ಟು ವರ್ಷಕ್ಕೆ ಅದು ಶುರು ಆಗುತ್ತೆ, ಮತ್ತೆ ಇಳುವರಿ ಹೆಂಗೆ?
1: ಸೊ ಇಳುವರಿ ನೋಡ್ತಾ ಹೋದ್ರೆ ನಾನು ಆಗ್ಲೇ ಹೇಳದಂಗೆ ಗಿಡದ ಒಂದು ಏಜ್ ಆಗಿರ್ಬೋದು ಅಥವಾ ಮಣ್ಣಿನ ಫಲವತ್ತತೆ ಆಗಿರ್ಬೋದು, ನೀರಾವರಿ ನಾವು ಯಾವ ರೀತಿಯಾಗಿ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಬೆಳೆಗಳಿಗೆ ಬರುವಂತಹ ರೋಗ ಮತ್ತು ಕೀಟಗಳ ನಿರ್ವಹಣೆ ಯಾವ ರೀತಿಯಾಗಿ ಮಾಡ್ತೀವಿ ಅದ್ರ ಮೇಲೆ ನಿಂತಿರುತ್ತೆ. ಸಾಮಾನ್ಯವಾಗಿ ಒಂದು ನಾವು ಗಿಡ ಕಸಿ ಗಿಡ ನಾಟಿ ಮಾಡಿದ್ದಾರೆ ಏನಾಗುತ್ತೆ, 4-5 ವರ್ಷಕ್ಕೆ ಫಲ ಬರುತ್ತಲ್ವಾ, ಬಟ್ ಎಕನಾಮಿಕಲ್ ರೇಟ್ ಶುರುವಾಗೋದು 7-8 ವರ್ಷಕ್ಕೆ ಶುರುವಾಗ್ತಾ ಹೋಗುತ್ತೆ. ಒಂದು ಮರಕ್ಕೆ ಸರಾಸುಮಾರು ಅಂದ್ರೂ ಕೂಡ 80-150 kg ಕಾಯಿಗಳು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಒಂದು ಹೆಕ್ಟರ್ಗೆ ಕನಿಷ್ಠ ಅಂದ್ರೂ ಕೂಡ ಒಂದು 12-20 tons ಒಂದು ಇಳುವರಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ
0: ಒಂದು ಎಕರೆಗೆ.
1: ಆದ್ರಿಂದ ಕಸಿ ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕು.
0: ಈ ಅಮ್ಟೆಕಾಯಿ ಬೆಳೆಯಲ್ಲಿ ಸಸ್ಯ ಅಭಿವೃದ್ಧಿಯನ್ನ ಹೆಂಗೆ ಮಾಡಿದ್ರೆ ಒಳ್ಳೆಯದು?
1: ಇದರಲ್ಲೂ ಅಷ್ಟೇ ಎರಡು ಥರ ಮಾಡ್ತಾ ಹೋಗ್ತಾರೆ, ಬೀಜದಿಂದನೂ ಮಾಡ್ತಾ ಹೋಗ್ತಾರೆ ಮತ್ತು ಇನ್ನೊಂದು ನಿರ್ಲಿಂಗ ಪದ್ಧತಿಯಿಂದನೂ ಮಾಡ್ತಾ ಹೋಗ್ತಾರೆ. ನಾವು ಬೀಜದಿಂದ ನಾವೇನಾದರೂ ಬೀಜ ಅಭಿವೃದ್ಧಿ ಮಾಡಿಬಿಟ್ರೆ ಏನಾಗುತ್ತೆ, ಇಳುವರಿ ಕೊಡೋದು ಲೇಟ್ ಆಗ್ತಾ ಹೋಗುತ್ತೆ. ಸೊ ಮತ್ತೆ ನಮ್ಮ ರೈತರಿಗೆ ಕೆಲವೊಂದು ಟೈಮಲ್ಲಿ ತಾಯಿ ಮರದ ಗುಣಧರ್ಮಗಳು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಎಲ್ಲರೂ ಕೂಡ ಗ್ರಾಫ್ಟೆಡ್ ಬಗ್ಗೆ ಓದ್ರೆ ಏನಾಗುತ್ತೆ, ಅನುಕೂಲ ಆಗ್ತಾ ಹೋಗುತ್ತೆ. ಇದನ್ನು ಯಾವ ರೀತಿಯಾಗಿ ಮೂರು ಥರ ಕೂಡ ಇದನ್ನು ನಾವು ಕಸಿನ ಮಾಡ್ತಾ ಹೋಗ್ತಾರೆ, ಒಂದು ವಿನೀರ್ ಗ್ರಾಫ್ಟಿಂಗ್ ಅಂತ ಕರಿತಾ ಹೋಗ್ತೀವಿ, ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಅಂತ ಕರಿತಾ ಹೋಗ್ತೀವಿ, ಒಂದು ಅಪ್ರೋಚ್ ಗ್ರಾಫ್ಟಿಂಗ್ ಅಂತೇಳಿ ಕರಿತಾ ಹೋಗ್ತೀವಿ. ಈ ಥರ ನಾವು ಗಿಡಗಳನ್ನ ಕಸಿ ಮಾಡಿದ್ರೆ 3-4 ವರ್ಷಕ್ಕೆ ಇಳುವರಿ ಬರ್ತಾ ಹೋಗುತ್ತೆ, ಮತ್ತು ಎಲ್ಲ ಒಂದು ತಾಯಿ ಮರದ ಗುಣಧರ್ಮಗಳಲ್ಲೇನಾಗುತ್ತೆ ಒಂದು ಗಿಡಕ್ಕೆ ಬರ್ತಾ ಹೋಗುತ್ತೆ. ಸೊ ನಮ್ಮ ರೈತರು ಏನು ಮಾಡಬೇಕು ಅಂತಂದರೆ, ಯಾವ ರೀತಿಯಾಗಿ ಒಂದು ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದರೆ, ಸೊ ಅವ್ರಿಗೆ ಗೊತ್ತಿರುತ್ತೆ ಕೆಲವೊಂದು ನರ್ಸರಿಯಲ್ಲಿ ಪ್ರಾಮಿಟ ಗಿಡ ಕೊಡ್ತಾರೆ, ಅಂದರೆ ವಿಶ್ವಾಸ ಅರ್ಹ ಒಂದು ನರ್ಸರಿಗಳಲ್ಲಿ ಏನ್ಮಾಡ್ಬೇಕಾಗತ್ತೆ, ಅವರು ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರ ತೋಟದಲ್ಲಿ ಅವರು ಪ್ಲಾಂಟಿಂಗ್ ಮಾಡಿದಾಗ ಏನಾಗುತ್ತೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲದ ಒಂದು ಇಳುವರಿಯನ್ನು ಅವರು ಪಡಿಬೋದಾಗಿದೆ.
0: ಗೊಬ್ಬರ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಡಿ ಈ ಅಮ್ಟೆಕಾಯಿಯಲ್ಲಿ.
1: ಖಂಡಿತವಾಗ್ಲೂ ಇದನ್ನು ನಾರ್ಮಲ್ ಆಗಿ ಗುಂಡಿನ 2x2x2 meters 2x2x2 meters ಫೀಟ್ನ ಗುಂಡಿ ತೆಗಿಬೇಕಾಗತ್ತೆ.
0: ಅದರಲ್ಲಿ
1: ಮೇಲ್ಗಡೆ ಚೌಕಾಕಾರಲ್ಲಿ ಇರಬೇಕಾಗತ್ತೆ, ಒಂದು ಮೇಲ್ಗಡೆ ಮಣ್ಣು ಸಪ್ರೇಟಾಗಿ ಹಾಕಬೇಕಾಗತ್ತೆ, ಕೆಳಗಡೆ ಮಣ್ಣು ಸಪ್ರೇಟಾಗಿ ಹಾಕಬೇಕಾಗತ್ತೆ. ಯಾಕಂದರೆ ಮೇಲ್ಗಡೆ ಮಣ್ಣಲ್ಲಿ ಹೆಚ್ಚಿನ ಫಲವತ್ತತೆ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕಾಗತ್ತಂದರೆ 10-15 kg ತಿಪ್ಪೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ಒಂದು ಕೆ ಜಿಯಷ್ಟು ಬೇವಿನ ಹಿಂಡಿನ ನೀಡಬೇಕಾಗುತ್ತೆ, ಒಂದು ಕೆ ಜಿಯಷ್ಟು ವರ್ಮಿ ಕಾಂಪೋಸ್ಟ್ನ ಹಾಕಬೇಕಾಗತ್ತೆ, ಒಂದು ಕೆ ಜಿಯಷ್ಟು ರಾಕ್ ಫಾಸ್ಪೇಟು ಮತ್ತು 50 ಗ್ರಾಮ್ನಷ್ಟು ಟ್ರೈಕೋಡರ್ಮ ಒಂದು ಮಿಶ್ರಣವನ್ನು ಈ ಒಂದು ಮೇಲ್ಗಡೆ ಮಣ್ಣಿಗೆ ಸಂಪೂರ್ಣವಾಗಿ ಸೇರಿಸ್ಬಿಟ್ಟು ಆ ಎಲ್ಲ ಮಿಶ್ರಣ ಮಾಡಿರುವ ಮಣ್ಣಲ್ಲಿ ಅರ್ಧ ಮಣ್ಣಿನಷ್ಟು ಆ ಗುಂಡಿಯ ಕೆಳಭಾಗಕ್ಕೆ ಹಾಕ್ಬಿಟ್ಟು ತದನಂತರ ಗಿಡವನ್ನು ಸೆಂಟ್ರಿಗೆ ನಾಟಿ ಮಾಡಿಬಿಟ್ಟು ಇನ್ನು ಉಳಿದಿರುವಂತಹ ಒಂದು ಮಣ್ಣಲ್ಲಿ ಹಾಕಬೇಕು, ಗಿಡ ಸುತ್ತ ಹಾಕ್ಬಿಟ್ಟು ನಾವು ಪ್ಲಾಂಟಿಂಗ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಗಿಡವನ್ನು ಪ್ಲಾಂಟಿಂಗ್ ಮಾಡ್ತೀವಿ. ಬಟ್ 5 ವರ್ಷದ ನಂತರ ಒಂದು ಗಿಡಕ್ಕೆ ಎಷ್ಟು ನಾವು ಗೊಬ್ಬರವನ್ನು ಕೊಡಬೇಕು ಅಂತ ನೋಡ್ತಾ ಹೋದರೆ, ಸೊ ಪ್ರತಿ ಗಿಡಕ್ಕೂ ಕೂಡ ಒಂದು ತಿಪ್ಪೆ ಗೊಬ್ಬರ ಅಂತ ಕರಿತೀವಿ ಅಥವಾ ಕೊಟ್ಟೆ ಗೊಬ್ಬರ ಅಂತ ಕರಿತೀವಲ್ಲ, ಒಂದು 20-30 ಕೆಜಿ ತಿಪ್ಪೆ ಗೊಬ್ಬರ ಕೊಡಬೇಕಾಗುತ್ತೆ. 1-1.5 ಕೆಜಿ ಅಷ್ಟು ಬೇವಿನ ಹಿಂಡಿನ ಕೊಡಬೇಕಾಗುತ್ತೆ. ಸಾರಜನಕ, ರಂಜಕ, ಪೊಟ್ಯಾಷಿಯಂ 500-250 ಗ್ರಾಮ್ನಷ್ಟು ಪ್ರತಿ ಗಿಡಕ್ಕೆ ನಾವು ಒಂದು ಗೊಬ್ಬರವನ್ನು ಕೊಡಬೇಕಾಗ್ತದೆ.
0: ಮಣ್ಣಿನ ಫಲವತ್ತತೆ ಹೆಚ್ಚಿಸಬೇಕಂದ್ರೆ ಇದರಲ್ಲಿ ಏನು ಮಾಡಬೇಕಾಗುತ್ತೆ?
1: ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮಣ್ಣಿನ ಫಲವತ್ತತೆ ದಿನೇ ದಿನ ಕ್ಷೀಣಿಸ್ತಾ ಇದೆ. ಇದಕ್ಕೆ ಕಾರಣ ಅಂತಂದರೆ ಅತಿಯಾಗಿರುವಂತಹ ರಾಸಾಯನಿಕಗಳ ಒಂದು ಗೊಬ್ಬರಗಳ ಬಳಕೆ ಆಗಿರ್ಬೋದು, ಇಲ್ಲ ಅಂತಂದರೆ ಮತ್ತೆ ಕಳೆನಾಶಕಗಳ ಒಂದು ಬಳಕೆ ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ತಿಪ್ಪೆ ಗೊಬ್ಬರಕ್ಕೆ ನಾವು ಟ್ರೈಕೋಡರ್ಮ ಸೂಡೋಮೊನಸ ಅಂತ ಒಂದು ಗೊಬ್ಬರಗಳನ್ನು ಮಿಶ್ರಣ ಮಾಡಿಬಿಟ್ಟು ನಾವು ಭೂಮಿಗೆ ಸೇರಿಸಿದಾಗ ಏನಾಗುತ್ತೆ, ಭೂಮಿಯಲ್ಲಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟು ಮಣ್ಣು ಫಲವತ್ತತೆ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಏನು ಮಾಡಬೇಕು ಅಂತಂದರೆ, ಸೊ ನೀವು ತಮಿಳರೊಳಗೆ ಗೊತ್ತಿದೆ, ಡಯಾನ್ಚಾನ್ ಸಿಗುತ್ತೆ, ಸನ್ನೆಂಪ್ ಅಂತ ಸಿಗುತ್ತೆ, ಉರುಳಿ ಅಂತ ಸಿಗುತ್ತೆ, ಅವರೆ ಅಂತ ಸಿಗುತ್ತೆ, ಈ ಥರದ ಒಂದು ಬೆಳೆಗಳನ್ನ ಬೆಳೆದ್ಬಿಟ್ಟು ಸೊ 45 ದಿನಗಳಿಗೆ ಏನಾಗಬೇಕಾಗುತ್ತೆ, ನೀವು ರೋಟಾವೇಟರ್ ಹಾಕಿದಾಗ ಏನಾಗುತ್ತೆ, ನಿಮ್ಮ ಒಂದು ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ.
0: ಡಾಕ್ಟ್ರೆ, ಈಗ ಗಿಡದ ಆಕಾರ ಮತ್ತೆ ಯಾವ ಥರ ಇರಬೇಕಾಗುತ್ತೆ, ಅದ್ರ ಆಕಾರ ಹೆಚ್ಚು ಕಡಿಮೆ ಆದರೆ ಸೌರಬೇಕಾಗುತ್ತಾ ಹೆಂಗೆ, ಈ ಅಮಟೆಕಾಯಿ ಗಿಡಗಳ ನಿರ್ವಹಣೆ ಹೆಂಗೆ ಮಾಡಬೇಕು?
1: ಖಂಡಿತವಾಗ್ಲೂ ಸರ್, ಆಕಾರ ಮತ್ತು ನಿರ್ವಹಣೆ ಭಾಳ ಮುಖ್ಯ. ಯಾವುದೇ ಒಂದು ಗಿಡದ ಇಳುವರಿ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗದೆ ಇದ್ರ ಮೇಲೆ ಆಗ್ತಾ ಹೋಗುತ್ತೆ. ಸೊ ನಾವು ಗಿಡವನ್ನು ನಾಟಿ ಮಾಡಿದ್ಮೇಲೆ 2-3 ವರ್ಷಗಳ ನಂತರ ಏನು ಮಾಡಬೇಕಾಗತ್ತೆ, ಸೊ ಒಂದು ಉತ್ತಮ ಆಕಾರ ಕೊಡೋಕ್ಕೆ ನಾವು ಶುರು ಮಾಡಬೇಕಾಗತ್ತೆ. ಸೊ ನೆಲಮಟ್ಟದಿಂದ ಒಂದು 2-3 ಅಡಿ ಹೈಟ್ ಅಷ್ಟು ಒಂದೇ ಒಂದು ಕೊಂಬೆನ ಬಿಟ್ಕೊಂಡು, ಒಂದೇ ಒಂದು ಕಾಂಡವನ್ನು ಬಿಟ್ಕೊಂಡು ಮೇಲ್ಗಡೆ ಸುತ್ತ ಒಂದು 3-4-5 ದಿಕ್ಕುಗಳಿಗೆ ಸುಖವಾಗಿರುವಂತಹ ಒಂದು 4-5 ಕೊಂಬೆಗಳನ್ನ ಬಿಟ್ಕೋಬೇಕಾಗತ್ತೆ. ಬಿಟ್ಕೊಂಡು ಸೊ ಪ್ರತಿ ವರ್ಷ ಅಂದರೆ ಒಂದು 2 ವರ್ಷಕ್ಕೊಂದ್ಸರಿ ಪುಂಡಿಂಗ್ನ ಮಾಡ್ತಾ ಹೋಗಬೇಕಾಗತ್ತೆ. ಇದ್ರ ಮಾಡೋ ಉದ್ದೇಶ ಏನು ಅಂತಂದರೆ, ರೋಗ ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ ಮತ್ತು ಗಾಳಿ ಬೆಳಕು ಸರಾಗವಾಗಿ ಆಡ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಸೊ ರೈತನಿಗೆ ಖರ್ಚು ಕಡಿಮೆ ಆಗುತ್ತೆ ಮತ್ತು ಅವನ ಔಷಧಿಗಳ ಸಿಂಪರಣೆ ಮಾಡೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಆ ಒಂದು ಬುಡದ ಹತ್ರ ಏನಾಗುತ್ತೆ, ಕೆಲವೊಂದು ಚಿಗುರು ಬರ್ತಾ ಹೋಗುತ್ತೆ, ಸಕ್ಕರ್ಸ್ ಅಂತೇಳಿ, ಅದನ್ನೆಲ್ಲ ತೆಗೆದಾಕಬೇಕು. ಯಾಕಂದರೆ ಅದನ್ನು ತೆಗಿಲಿಲ್ಲ ಅಂದರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಸಕ್ಕರ್ಸ್ ತೆಗೆದಾಗ ಏನಾಗುತ್ತೆ, ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ಇಳುವರಿಯಲ್ಲಿ ಕೂಡ ಹೆಚ್ಚಿನದಾಗಿರೋದು ನಾವು ಕಾಣ್ಬೋದಾಗಿದೆ.
0: ಈಗ ನಾವು ಸಾಮಾನ್ಯವಾಗಿ ಈಗ ಹಳ್ಳಿಯಲ್ಲಿ ಗಮನಿಸೋದೇನೆಂದರೆ, ಈಗ ಅಮಟೆ ಕಾಯಿ ಮರ ಸುಮಾರು ವರ್ಷಗಳು ಹಳೆಯದಾಗಿರುತ್ತೆ, 10 ವರ್ಷ 20 ವರ್ಷ ಈ ಥರ, 25-30 ವರ್ಷ ಹಿರಿಯರು ನೆಟ್ಟಿದ್ದೆಲ್ಲ ಗಿಡ ಇದ್ದಾವೆ. ಕೆಲವೊಬ್ಬರು ದೊಡ್ಡ ಮರ ಆಗಿರುತ್ತೆ, ಮೇಲೇನು ಕೂಡ ಒಂದು ಸ್ವಲ್ಪ ಕಷ್ಟಪಟ್ಟು ಹತ್ತಾರೆ, ಆದರೆ ತುದಿಗೆಲ್ಲ ಹೋಗಲ್ಲ. ಯಾಕಂದರೆ ಅಮಟೆ ಮರ ಅದು
1: ತುಂಬ ಗಟ್ಟಿ ಇರೋದಿಲ್ಲ,
0: ಮೃದುವಾದ ಮರ, ಅದು ಕಾಂಡ ಗಟ್ಟಿ ಇರಲ್ಲ.
1: ಹೌದು.
0: ಈಗ ದೊಡ್ಡ ಮರದ ನಿರ್ವಹಣೆ ಹೆಂಗೆ ಮಾಡೋದು?
1: ಸೊ ದೊಡ್ಡ ಮರದಾಗ ಏನು ಮಾಡಬೇಕಾಗತ್ತಂದರೆ, ಸೊ ತಮ್ಮೆಲ್ಲರೂ ಕೂಡ ಗೊತ್ತಾಗಿದೆ, ಮಾವು ಏನು ಮಾಡಿದ್ರೆ ತುಂಬ ದೊಡ್ಡದಾದಾಗ ಅಂತಂದರೆ ಅದಕ್ಕೆ ಮಾವು ಪುನಶ್ಚೇತನ ಅಂತ ಮಾಡ್ತಾ ಹೋಗ್ತೀವಿ ಅಥವಾ ರಿಜುವಿನೇಷನ್ ಅಂತ ಮಾಡ್ತಾ ಹೋಗ್ತೀವಿ. ಅದೇ ಥರ ಕೂಡ ಅಮಟೆಕಾಯಲ್ಲಿ ಕೂಡ ರಿಜುವಿನೇಷನ್ ಮಾಡಿಬಿಟ್ಟು ಸೊ ಅದಕ್ಕೆ ನಾವು ಕಸಿ ಕಟ್ಟಿದ್ರೆ ಏನಾಗುತ್ತೆ, ಗಿಡದ ಬೆಳವಣಿಗೆನೂ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಥರದ ಒಂದು ಗುಣಧರ್ಮಗಳು ಆ ಗಿಡಕ್ಕೆ ಬರ್ತಾ ಹೋಗುತ್ತೆ, ಇಳುವರಿಯಲ್ಲಿ ಯಾವುದು ವ್ಯತ್ಯಾಸ ಆಗೋದಿಲ್ಲ.
0: ಈಗ ಡಾಕ್ಟ್ರೆ, ಅಮಟೆ ಗಿಡಕ್ಕೆ ನೀರನ್ನು ಸಾಮಾನ್ಯವಾಗಿ ಯಾವ ಥರ ನಿರ್ವಹಣೆ ಮಾಡಬೇಕಾಗುತ್ತೆ?
1: ಅಮಟೆಕಾಯಿ ಅಷ್ಟೇ, ಇದು ಎಲ್ಲೆಲ್ಲಿ ಕಡಿಮೆ ಮಳೆ ಬೀಳುತ್ತೋ ಅಂಥ ಪ್ರದೇಶಕ್ಕೂ ಸೂಕ್ತ ಅಂತ ಹೇಳೋದ್ರಿಂದ ವಾರಕ್ಕೊಂದ್ಸರಿ ಅಥವಾ 2 ಸರಿ ನೀರು ಕೊಟ್ಟರೆ ಸಾಕಾಗುತ್ತೆ.
0: ಡಾಕ್ಟ್ರ್, ಈಗ ಅಮಟೆಕಾಯಿ ಬೆಳೆಯಲ್ಲಿ ಕೆಲವೊಂದು ಶಾರೀರಿಕ ನ್ಯೂನ್ಯತೆಯನ್ನು ನಾವು ನೋಡ್ತಿರ್ತೇವೆ, ಅಂದರೆ ಅಮಟೆಕಾಯಿ ಮರಗಳ ಗಾತ್ರ ಮತ್ತು ಅವುಗಳ ಒಂದು ಏನು ಎತ್ತರ, ಅವುಗಳ ಒಂದು ಶಾರೀರಿಕವಾಗಿ ಏನೋ ಅದು ವೀಕ್ನೆಸ್ ನಮ್ಗೆ ಕಂಡು ಬರುತ್ತೆ, ಆದರೆ ಕೆಲವೊಂದು ಕಡೆ ದಪ್ಪ, ಕೆಲವೊಂದು ಕಡೆ ಟೊಳ್ಳು, ಈ ಥರ ಇರುತ್ತೆ, ಅವುಗಳನ್ನು ನಿಯಂತ್ರಣ ಹೆಂಗೆ ಮಾಡಬೇಕು ಡಾಕ್ಟ್ರೆ?
1: ಸರ್, ಪ್ರತಿಯೊಂದು ಗಿಡದಲ್ಲೂ ಕೂಡ ಒಂದು ಶಾರೀರಿಕ ನ್ಯೂನತೆಗಳು ಬಂದೇ ಬರುತ್ತೆ. ಅದು ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ, ಒಂದು ಹವಾಮಾನ ಏರ್ಪೇರಿಂದ ಆಗ್ಬೋದು, ನೀರಿನ ಒಂದು ಅಸಮರ್ಪಕ ಬಳಕೆಯಿಂದ ಆಗ್ಬೋದು, ಪೋಷಕಾಂಶಗಳ ಅಸಮತೋಲನದಿಂದ ಆಗಿರ್ಬೋದು, ಅಥವಾ ಹೆಚ್ಚು ಕಡಿಮೆ ತಾಪಮಾನ ಆದಾಗ ಇವೆಲ್ಲ ಸಮಸ್ಯೆ ಬರ್ತಾ ಹೋಗುತ್ತೆ. ಸೊ ಉದಾಹರಣೆಗೆ ಈ ಒಂದು ಅಮಟೆಕಾಯಲ್ಲಿ ಕೆಲವೊಂದು ಶಾರೀರಿಕ ನ್ಯೂನತೆಗಳು ಬರ್ತಾ ಹೋಗುತ್ತೆ ಅಂತಂದರೆ, ಹೂ ಮತ್ತು ಕಾಯಿ ಉದುರುವಿಕೆ ಆಗಿರ್ಬೋದು, ಹಣ್ಣು ಬಿರುಕು ಬಿಡೋದಾಗಿರ್ಬೋದು, ಹಣ್ಣುಗಳ ಗಾತ್ರ ಚಿಕ್ಕದಾಗಿರ್ಬೋದು, ಅಥವಾ ಎಲೆಗಳು ಹಳದಿಯಾಗಿರೋದನ್ನು ನಾವು ಕಾಣ್ಬೋದಾಗಿದೆ. ಬಿಸಿಲಿನ ಸುಡುವಿಕೆ ಆಗಿರೋದು ಇವೆಲ್ಲ ಏನಾಗುತ್ತೆ ಶಾರೀರಿಕ ನ್ಯೂನತೆಗಳನ್ನು ಕರಿತಾ ಹೋಗ್ತೀವಿ. ಸೊ ಮೊದಲದಾಗಿ ಹೂವು ಮತ್ತು ಕಾಯಿ ಉದುರುವಿಕೆಯ ಒಂದು ಪ್ರಮುಖ ಕಾರಣ ಏನು ಅಂತಂದರೆ ಹೆಚ್ಚಿನ ಉಷ್ಣಾಂಶ ಆಗಿರ್ಬೋದು, ತೇವಾಂಶದ ಕೊರತೆ ಆಗಿರ್ಬೋದು, ನೀರಿನ ಅಭಾವ ಆಗಿರ್ಬೋದು, ಪೋಷಕಾಂಶಗಳ ಕೊರತೆಯಿಂದ ಏನಾಗುತ್ತೆ ಈ ಸಮಸ್ಯೆ ಬರ್ತಾ ಹೋಗುತ್ತೆ. ಇದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂದರೆ ನಿಯಮಿತವಾಗಿರುವಂಥ ಒಂದು ನೀರಾವರಿಯನ್ನು ಕೊಡಬೇಕಾಗತ್ತೆ, ಒಂದು ಗೊಬ್ಬರವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಇಷ್ಟು ಮಾಡಿದಾಗ ಹೂ ಮತ್ತು ಕಾಯಿ ಉದುರುವಿಕೆಯ ಸಮಸ್ಯೆ ನಿರ್ವಹಣೆ ಆಗ್ತಾ ಹೋಗುತ್ತೆ. ಎರಡನೇದು ಹಣ್ಣು ಬಿರುಕು ಬಿಡುವುದು ಅಂತ ಹೇಳಿದೆ ನಿಮಗೆ, ಅಥವಾ ಫ್ರೂಟ್ ಕ್ರ್ಯಾಕಿಂಗ್ ಅಂತ ಕರೆತ ನಿಮಗೆ ಹೇಳ್ಬೋದು. ಇದು ಅಷ್ಟೇ, ನೀರನ್ನ ಒಂದ್ಸರಿ ಜಾಸ್ತಿ ಕೊಡೋದು, ಒಂದ್ಸರಿ ಕಮ್ಮಿ ಕೊಡೋದು, ಅಥವಾ ಮಣ್ಣಿನ ತೇವಾಂಶವನ್ನು ಸರಿಯಾಗಿ ಕಾಪಾಡದಿದ್ದಾಗ ಏನಾಗುತ್ತೆ ಈ ಸಮಸ್ಯೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೈಮಲ್ಲಿ ಗಿಡಕ್ಕೆ ಕೊಟ್ಟಾಗ ಏನಾಗುತ್ತೆ ಹಣ್ಣು ಬಿರುಕು ಬಿಡೋದು ಕಂಟ್ರೋಲ್ ಆಗ್ತದೆ. ನೆಕ್ಸ್ಟು ಹಣ್ಣುಗಳ ಗಾತ್ರ ಚಿಕ್ಕದಾಗುವುದು, ಇದು ಅಷ್ಟೇ ಪೋಷಕಾಂಶಗಳ ಕೊರತೆಯಿಂದ ಇದು ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸೊ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಏನಾಗುತ್ತೆ ಗಿಡಗಳಿಗೆ ನಾವು ಒಂದು ಪೋಷಕಾಂಶಗಳು ಕೊಟ್ಟಾಗ ಏನಾಗುತ್ತೆ ಆ ಒಂದು ಹಣ್ಣಿನ ಗಾತ್ರವನ್ನು ಕಂಟ್ರೋಲ್ ಮಾಡ್ಬೋದಾಗಿದೆ. ನೆಕ್ಸ್ಟು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ, ಇದಕ್ಕೆ ನಾವು ಕ್ಲೋರೋಸಿಸ್ ಅಂತ ಕರಿತಾ ಹೋಗ್ತೀವಿ. ಕೆಲವೊಂದು ಖನಿಜಾಂಶದ ಕಬ್ಬಿಣ, ಸತು, ಮೆಗ್ನೀಷಿಯಂಗಳ ಕೊರತೆಯಿಂದ ಏನಾಗುತ್ತೆ ಒಂದು ಹಳದಿ ಎಲೆಗಳು ಬರ್ತಾ ಹೋಗುತ್ತೆ. ಇದು ಅಷ್ಟೇ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಏನಾಗುತ್ತೆ ಸೂಕ್ಷ್ಮ ಪೋಷಕಾಂಶಗಳನ್ನು ಮಣ್ಣಿಗೆ ಕೊಡಬೇಕಾಗತ್ತೆ. ಇವಿಷ್ಟು ಶಾರೀರಿಕ ನ್ಯೂನತೆಗಳು ಇದಾವೆ. ಇದನ್ನು ನಿರ್ವಹಣೆ ಮಾಡೋದು ಈ ಥರ ಮಾಡಿದಾಗ ಖಂಡಿತವಾಗಲೂ ಕೂಡ ಈ ಸಮಸ್ಯೆಯನ್ನು ನಿರ್ವಹಣೆ ಮಾಡ್ಬೋದು.
0: ಇನ್ನೊಂದು ಡಾಕ್ಟ್ರೆ, ಈಗ ಅಮಟೆಕಾಯಿ ಬಂದಾಗ ನಾವು ಯಾವ ಹಂತದಲ್ಲಿ ಅವನ್ನು ಹಾರ್ವೆಸ್ಟ್ ಮಾಡ್ಬೋದು, ಕಟಾವು ಯಾವಾಗ ಮಾಡ್ಬೋದು?
1: ಸೊ ಆಗಲೇ ಹೇಳ್ದಂಗೆ ಏನಾಗಿರುತ್ತೆ, ಇದು ಬಣ್ಣ ಚೇಂಜ್ ಆಗುತ್ತೆ. ಹೆಂಗೆ ಅಂತಂದರೆ ಹಳದಿ ಬಣ್ಣದಿಂದ ಏನಾಗುತ್ತೆ ಹಸಿರು ಬಣ್ಣಕ್ಕೆ ತಿರುಗ್ತದೆ ಒಂದೇದು. ಎರಡನೇದು ಹಣ್ಣಿನ ತೊಗಟೆ ಏನಾಗಿರುತ್ತೆ ನುಣುಪಾಗ್ಬಿಡುತ್ತೆ. ಮೂರನೇದು ಮಾಗಿದ ಹಣ್ಣುಗಳೇನಾಗುತ್ತೆ ಸ್ವಲ್ಪ ಪರಿಮಳವನ್ನು ಬೀರುತ್ತೆ. ಸೊ ಇಷ್ಟೆಲ್ಲ ಇದ್ರೇನಾಗುತ್ತೆ ಹಣ್ಣು ಮಾಗಿದೆ ಅಂತ ಗೊತ್ತಾಗುತ್ತೆ. ಅವಾಗ ನಾವು ಹಣ್ಣು ಈಸಿಯಾಗಿ ಕೊಯ್ಲು ಮಾಡ್ಬೋದು.
0: ಅಲ್ಲ, ಈಗ ಕೆಲವು ಕಡೆ ಏನಾಗುತ್ತೆ ಅಂದರೆ ಅಮಟೆಕಾಯಿ ಅಂತ ತಕ್ಷಣ ಅದು ಉಪ್ಪಿನಕಾಯಿಗೆ ಬಳಸಲಾಗುತ್ತೆ. ಈಗ ಮಾವಿನ ಮಿಡಿ ಹೇಗೆ ತೆಗಿತಾರೋ ಅದೇ ಥರ ಅಮಟೆ ಮಿಡಿನೂ ಕೂಡ ತೆಗೆಯೋ ಸಾಧ್ಯತೆ ಇದೆ. ಅದು ಕೂಡ ಒಂದು ಪದ್ಧತಿನೇ, ಅದು ಬಳಕೆಯಲ್ಲಿದೆ.
1: ಹೌದು. ಸೊ ಅದಕ್ಕೋಸ್ಕರ ಹಣ್ಣುಗಳ ಗಾತ್ರದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸೊ ಆ ಗಾತ್ರ ಅದಕ್ಕೆ ಸೂಟಬಲ್ ಆಗಿದೆಯೋ ಇಲ್ವೋ. ಮಾಗಿರ ಹಣ್ಣು ಹೇಳಿದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಅಂತೇಳಿ, ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಹೇಳಿದ್ಮೇಲೆ, ಮಾವಿನ ಹಣ್ಣು ಹಿಂಗಾಗುತ್ತೆ ಸ್ವಲ್ಪ ಹಣ್ಣಾದಾಗ ಸ್ವಲ್ಪ ಸ್ಮೆಲ್ ಬರುತ್ತೆ. ಅದೇ ಥರ ಅಮಟೆಕಾಯಿ ಕೂಡ ಹಣ್ಣಾಗ ಸ್ವಲ್ಪ ಪರಿಮಳವನ್ನು ಬೀರ್ತಾ ಇರುತ್ತೆ. ಆ ಟೈಮಲ್ಲೇ ಬೇಕಾದ್ರೆ ನಾವು ಹಣ್ಣನ್ನು ಕೊಯ್ಲು ಮಾಡ್ಬೋದಾಗಿದೆ.
0: ಅಮಟೆಕಾಯಿ ಈಗ ಮಾರುಕಟ್ಟೆಯಲ್ಲಿ ಯಾವ ಥರ ಬಳಕೆ ಆಗುತ್ತೆ?
1: ಸೊ ನಾಗಲೇ ಹೇಳಿದ್ನಲ್ವ, ಈ ಅಮಟೆಕಾಯಿಗಳನ್ನ ಹಲವಾರು ರೀತಿಯ ಕಡೆಯಿಂದ ಉಪಯೋಗ ಮಾಡೋದನ್ನ ನಾವು ಹೇಳಿದೆ ನಿಮ್ಗೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಸೊ ಇದನ್ನ ಉಪ್ಪಿನಕಾಯಿಗಳ ತಯಾರಿಕೆಯಲ್ಲಿ ಇದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಇಲ್ಲ ಅಂತಂದರೆ ಗೊಜ್ಜು ತಯಾರಿಕೆ ಆಗಿರ್ಬೋದು, ಸಾಂಬಾರ್ ತಯಾರಿಕೆ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ವಿವಿಧ ಮೌಲ್ಯವರ್ಧ ಪದಾರ್ಥಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ನಮ್ಮ ರೈತರು ಇದನ್ನು ಹೆಂಗೆ ಮಾರಾಟ ಮಾಡ್ತಾರೆ ನೋಡೋದಾದ್ರೆ, ನೇರವಾಗಿ ಹಣ್ಣುಗಳನ್ನ ರೈತರಿಗೆ ಗ್ರಾಹಕರಿಗೆ ಮಾರಾಟವನ್ನು ಮಾಡ್ತಾ ಹೋಗ್ತಾರೆ, ಇಲ್ಲಾಂದರೆ ಚಿಲ್ಲರೆ ವ್ಯಾಪಾರಗಳಿಗೆ ಮಾರಾಟ ಮಾಡ್ತಾರೆ, ಇಲ್ಲ ಬೀದಿ ಬದಿ ವ್ಯಾಪಾರಗಳಿಗೆ ಇದನ್ನು ಮಾರಾಟ ಮಾಡ್ತಾ ಹೋಗ್ತಾರೆ. ಇನ್ನು ಸಕಟ ವ್ಯಾಪಾರಗಳನ್ನು ಕರಿತಾ ಹೋಗ್ತೀವಿ ಅಂದರೆ ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಮೋರ್ ಆಗಿರ್ಬೋದು, ಬಿಗ್ ಬಜಾರ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಅಂಥ ಕಡೆಯಿಂದ ಮಾರಾಟ ಮಾಡ್ತಾ ಹೋಗ್ತಾರೆ. ಇಲ್ಲ ರೈತರು ಇನ್ನೇನು ಮಾಡ್ತಾರೆ ಅಂದರೆ ಇದನ್ನು ಅವರೇ ಬೆಳೆದ್ಬಿಟ್ಟು ಅವರೇ ಅದನ್ನು ಸಂಸ್ಕರಿತ ಪದಾರ್ಥಗಳನ್ನ ರೆಡಿ ಮಾಡಿಬಿಟ್ಟು ಬೇರೆ ಒಂದು ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತಾರೆ.
0: ಅದು ಪದ್ಧತಿ ಈಗ
1: ಅದು ಕೂಡ ಮಾಡ್ತಾ ಇದ್ದಾರೆ, ಯಾಕಂದರೆ ರೈತರೆಲ್ಲ ಬುದ್ಧಿವಂತರಾಗಿ ಬಿಟ್ಟಿದ್ದಾರೆ ಈಗ. ಸೊ ಆ ಥರ ಮಾಡಿದ್ರೆ ಹೆಚ್ಚಿನ ಆದಾಯವನ್ನು ಪಡೋದಕ್ಕೆ ಅನುಕೂಲ ಆಗ್ತದೆ.
0: ಹೌದಾ? ಹಾಗಿದ್ರೆ ಡಾಕ್ಟರ್, ಈಗ ಯಾವ್ಯಾವ ದೇಶಗಳಿಗೆ ಈ ಒಂದು ಅಮಟೆಕಾಯಿ ಅಥವಾ ಅಮಟೆಕಾಯಿ ಉತ್ಪನ್ನಗಳು ಈಗ ರಫ್ತು ಮಾಡಲಾಗುತ್ತೆ, ನಮ್ಮ ರೈತರಿಗೆ ಆದಾಯ ತಂದು ಕೊಡ್ತಾ ಇದ್ದಾವೆ ಹೇಳಿ.
1: ಸೊ ನಮ್ಮ ರೈತರು ಎಲ್ಲಿ ಎಲ್ಲಿ ಈ ಒಂದು ಬೆಳೆಗಳನ್ನು, ಈ ಒಂದು ಬೆಳೆದಿರುವಂತಹ ಸಂಸ್ಕರಿತ ಮೌಲ್ಯವರ್ಧಿತ ಪದಾರ್ಥಗಳನ್ನ ಯಾವ್ಯಾವ ಒಂದು ದೇಶಗಳಿಗೆ ಕಳಿಸ್ತಾರೆ ನೋಡ್ತಾ ಹೋದರೆ, UAE ಅಂತ ಕರಿತಾ ಹೋಗ್ತೀವಿ, ಅಥವಾ ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಯುನೈಟೆಡ್ ಕಿಂಗ್ಡಮ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಆಸ್ಟ್ರೇಲಿಯಾ, ಸಿಂಗಾಪುರ, ಮಲೇಷ್ಯಾ, ಈ ಥರ ಎಲ್ಲ ಕಂಟ್ರಿಗೂ ಏನಾಗ್ತಿದೆ ಮಾರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ರೈತರು. ಸೊ ಇದನ್ನು ಅಪೇಡ ಸಂಸ್ಥೆ ಒಂದುಗಳಿಗೆ ಕೈ ಜೋಡಿಸ್ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಸೂಕ್ತ ಕ್ರಮಗಳನ್ನು ಪಾಲನೆ ಮಾಡಿಬಿಟ್ಟು ನಮ್ಮ ರೈತರು ನೇರವಾಗಿ ಒಂದು ಮಾರಾಟವನ್ನ ಮಾಡ್ತಾ ಇದ್ದಾರೆ.
0: ಅಪ್ಪಡ ಸಂಸ್ಥೆ ಮೂಲಕನೂ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ.
1: ಖಂಡಿತವಾಗಲು ಖಂಡಿತವಾಗಲು.
0: ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಹೀಗೆ ಕೃಷಿ ವಿಶ್ವವಿದ್ಯಾಲಯ ಅಥವಾ ಇನ್ನೆಲ್ಲಿ ಸಿಗ್ಬೋದು?
1: ಸೊ ಕೃಷಿ ವಿಶ್ವವಿದ್ಯಾಲಯ ಒಂದು ಮುಖ್ಯವಾಗಿ, ಎರಡನೇದಾಗಿ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ, ಈ ಥರ ಹಲವಾರು ರೀತಿಯಂತಹ ಸಂಸ್ಥೆಗಳಿದ್ದಾವೆ. ಸೊ ICAR ಒಂದು ಇರೋದ್ರಿಂದ ಕೆಲವೊಂದು ಸಂಸ್ಥೆಗಳಿರ್ತವೆ. ಆ ಒಂದು ಸಂಸ್ಥೆಗಳಲ್ಲಿ ತಾವು ಹೋಗ್ಬಿಟ್ಟು ತಮಗೆ ಯಾವುದೇ ಬೆಳೆ ಆಗಲಿ ಆ ಬೆಳೆಯ ಬಗ್ಗೆ ಮಾಹಿತಿ ಕೇಳಿದ್ರೆ ಎಲ್ಲ ವಿಜ್ಞಾನಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಇರೋದು ರೈತರಿಗೋಸ್ಕರ, ಖಂಡಿತವಾಗಲೂ ಕೂಡ ತಮಗೆ ಮನವರಿಕೆ ಆಗುವ ರೀತಿಯಲ್ಲಿ ಎಲ್ಲ ಥರದ ಮಾಹಿತಿಯನ್ನು ತಮಗೆ ತಲುಪಿಸ್ತಾರೆ.
0: ಈಗ ಅಮಟೆಕಾಯಿ ಉತ್ಪನ್ನ ಸಾಮಾನ್ಯವಾಗಿ ಯಾವ ರೀತಿಯಲ್ಲಿ ಉಪಯೋಗ ಆಗಿಸ್ತೆ? ಈಗ ಅಮಟೆಕಾಯಿ ಎಲೆನೂ ಉಪಯೋಗಿಸ್ತಾರಾ?
1: ಇಲ್ಲ, ಅಮಟೆಕಾಯಿ ಕಾಯಿ ಹೆಸರು ಹೇಳುತ್ತೆ ಕಾಯಿ, ಆ ಅಮಟೆ ಕಾಯಿ ಅಂದ್ರೆ ಕಾಯಿನ ಮಾತ್ರ ನಾವು ಜಾಸ್ತಿ ಉಪಯೋಗವನ್ನ ಮಾಡ್ತಾ ಹೋಗ್ತೀವಿ.
0: ತುಂಬಾ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಯಾಗಿ ಇವತ್ತು ನಮ್ಮ ರೈತರಿಗೆ ಅಮಟೆಕಾಯಿ ಬೆಳೆ ಬೇಸಾಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ರಿ, ತಮಗೆ ತುಂಬ ಧನ್ಯವಾದ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
1: ಖಂಡಿತವಾಗ್ಲೂ ಸರ್, ನನ್ನ ದೂರವಾಣಿ ಸಂಖ್ಯೆ 9909139935, ಮತ್ತೊಮ್ಮೆ 9909139935. ಧನ್ಯವಾದಗಳು,
0: ನಮಸ್ಕಾರ.
2: ಇದುವರೆಗೆ ಕೃಷಿ ರಂಗದಲ್ಲಿ ಅಮಟೆಕಾಯಿ ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ನೀರುಗುಂದಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.

ಇದುವರೆಗೆ ಕೃಷಿ ರಂಗದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ನಿರುಗುಂದಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಸರಿಯಾಗಿ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ನ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ.

0: ವಾರ್ತೆಗಳ ವಿವರ. ನೀಟ್ ವಿಷಯ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ವೇಳೆ ನಡೆದಿದೆ ಎನ್ನಲಾದ ಪೊಲೀಸ್ ಕ್ರಮ ಕುರಿತು ಪ್ರತಿಪಕ್ಷಗಳು ಗದ್ದಲ ಉಂಟು ಮಾಡಿದ್ದರಿಂದ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿಂದು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಲಾಯಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿ ತರಲಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಿದರು. ಪರೀಕ್ಷಾ ಅಕ್ರಮಗಳಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಮಸೂದೆ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಳು ಪ್ರತಿನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದಕ್ಕೆ ಮಸೂದೆ ಅನುವು ಮಾಡಿಕೊಡುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಆರೋಪಪಟ್ಟಿ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. 2ನೇ ಬಾರಿ ಸದನ ಮಧ್ಯಾಹ್ನ 2 ಗಂಟೆಗೆ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಮಸೂದೆ ಕುರಿತು ಚರ್ಚೆಯನ್ನು ಕೈಗೆತ್ತಿಕೊಳ್ಳಲು ಮುಂದಾದರು. ಈ ಮಧ್ಯೆ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆ ಕೂಗುವುದನ್ನು ಮುಂದುವರೆಸಿದರು. ಮಸೂದೆಗೆ ಸಾಕಷ್ಟು ಸಮಯವನ್ನು ನಿಗದಿಪಡಿಸಲಾಗಿದೆ ಮತ್ತು ಹೆಚ್ಚಿನ ಸಂಖ್ಯೆಯ ತಿದ್ದುಪಡಿ ನೋಟಿಸ್ಗಳನ್ನು ಸಹ ಸ್ವೀಕರಿಸಲಾಗಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದರು. ವಿರೋಧ ಪಕ್ಷಗಳ ನಡವಳಿಕೆ ಸರಿಯಲ್ಲ, ದೇಶದ ಯುವಕರು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ, ಇಂತಹ ಮಹತ್ವದ ಮಸೂದೆಯ ಮೇಲಿನ ಚರ್ಚೆಗೆ ಅಡ್ಡಿಪಡಿಸುವುದು ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಎಂದು ಕಿರಣ್ ರಿಜಿಜು ಹೇಳಿದರು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ದೇಶದ ಕೋಟ್ಯಂತರ ಯುವಕರ ಭವಿಷ್ಯ, ಕಠಿಣ ಪರಿಶ್ರಮ ಮತ್ತು ಆಕಾಂಕ್ಷೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಸೂದೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಪರಾಧಗಳನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸುವ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳ ವಿರುದ್ಧ ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಈ ಮಸೂದೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಮಸೂದೆ ಕುರಿತು ಸರಿಯಾದ ಚರ್ಚೆಗೆ ಅವಕಾಶ ನೀಡುವಂತೆ ಸದಸ್ಯರಿಗೆ ಮನವಿ ಮಾಡಿದ ಅವರು, ಚರ್ಚೆಗೆ 6 ಗಂಟೆಗಳ ಕಾಲಾವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ಮಾಡಿದರೂ ಸಹ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಕಲಾಪವನ್ನು ಸಂಜೆ 5 ಗಂಟೆವರೆಗೆ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷರ ಸ್ಥಾನದಲ್ಲಿದ್ದ ಕೃಷ್ಣ ಪ್ರಸಾದ್ ಟೆನ್ನೇಟಿ ಅವರು ಮಸೂದೆಯನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸಂಸದರು ಘೋಷಣೆಗಳನ್ನು ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಕಲಾಪವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲೂ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಸದನವನ್ನು ಪದೇ ಪದೇ ಮುಂದೂಡಿ ಕೊನೆಗೆ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಸದನ 2ನೇ ಬಾರಿ ಸಮಾವೇಶಗೊಂಡಾಗ ಉಪಸಭಾಪತಿ ಹರಿವಂಶ್ ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಸಂಜೆ 5:15 ಮುಂದೂಡಿದರು. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಅವರು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಪರ್ಯಾಲೋಚನೆಗೆ ಮಂಡಿಸಿದರು. ಈ ವೇಳೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲೆ ಪೊಲೀಸರು ಬಲವಂತದ ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಘೋಷಣೆಗಳನ್ನು ಕೂಗುವುದನ್ನು ಮುಂದುವರೆಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಅಪರಾಹ್ನ 3 ಗಂಟೆವರೆಗೆ ಮುಂದೂಡಿದರು. ಬೆಳಿಗ್ಗೆ ಸದನ ಸಮಾವೇಶಗೊಂಡ ನಂತರ ಸಭಾಪತಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267 ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸ್ ಕ್ರಮ ಕುರಿತ ಚರ್ಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಾಯಿಸಿದರು. ವಿರೋಧ ಪಕ್ಷಗಳ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು. ಸಂಸತ್ನಲ್ಲಿ ಪ್ರತಿಪಕ್ಷಗಳು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿ ಸಾರ್ವಜನಿಕ ಪರೀಕ್ಷಾ ಮಸೂದೆಯ ಚರ್ಚೆಯನ್ನು ತಡೆಯುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಟೀಕಿಸಿದ್ದಾರೆ. ಸಂಸತ್ ಭವನ ಸಂಕೀರ್ಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥರಿಗೆ ಈ ಮಸೂದೆ ಕಠಿಣ ಮತ್ತು ಕಾಲಮಿತಿಯ ಶಿಕ್ಷೆಯನ್ನು ನೀಡುತ್ತದೆ. ಇಂತಹ ಮಹತ್ವದ ವಿಷಯ ಕುರಿತು ಚರ್ಚೆ ತಡೆಯುವುದರಿಂದ ವಿದ್ಯಾರ್ಥಿಗಳು ಮತ್ತು ದೇಶಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತದೆ. ವಿದ್ಯಾರ್ಥಿಗಳ ಭಾವನೆಗಳನ್ನು ಗೌರವಿಸಿ ಪ್ರಸ್ತಾವಿತ ಮಸೂದೆ ಕುರಿತು ಪ್ರತಿಪಕ್ಷಗಳು ರಚನಾತ್ಮಕ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸ್ಥಾಪನಾ ದಿನದ ಅಂಗವಾಗಿ ಪಡೆಯ ಎಲ್ಲಾ ಸಿಬ್ಬಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಅಪ್ರತಿಮ ಧೈರ್ಯ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ ಸಿಆರ್ಪಿಎಫ್ ರಾಷ್ಟ್ರದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸಿಆರ್ಪಿಎಫ್ ಅಚಲ ಧೈರ್ಯ ಮತ್ತು ಕರ್ತವ್ಯಕ್ಕೆ ಬದ್ಧತೆಯ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಆಂತರಿಕ ಭದ್ರತೆಯನ್ನು ಕಾಪಾಡುವುದರಿಂದ ಹಿಡಿದು ಸವಾಲುಗಳ ಸಂದರ್ಭಗಳಲ್ಲಿ ನಾಗರಿಕರಿಗೆ ಸೇವೆ ಸಲ್ಲಿಸುವವರೆಗೆ ಸಿಆರ್ಪಿಎಫ್ನ ಸೇವೆ ಪ್ರಶಂಸನೀಯ, ನಕ್ಸಲೀಯ ಬೆದರಿಕೆಯನ್ನು ತಡೆದುಹಾಕುವಲ್ಲಿ ಪಡೆಯ ಪ್ರಯತ್ನಗಳು ಗಮನಾರ್ಹವಾಗಿವೆ ಮತ್ತು ಅಸಂಖ್ಯಾತ ಜನರ ಜೀವನದಲ್ಲಿ ಶಾಂತಿ ಮತ್ತು ಪ್ರಗತಿಗೆ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಿಆರ್ಪಿಎಫ್ ಅಚಲ ಧೈರ್ಯ, ಅಸಾಧಾರಣ ವೃತ್ತಿಪರತೆ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅಯೋಧ್ಯೆ ರಾಮಮಂದಿರ ಟ್ರಸ್ಟ್ ಪಡೆದಿರುವ ದೇಣಿಗೆಗಳಲ್ಲಿ ಅವ್ಯವಹಾರ ನಡೆದಿದೆ ಎನ್ನಲಾದ ಕುರಿತು ಲಖನೌ ವಲಯದ ಪೊಲೀಸ್ ಮಹಾನಿರೀಕ್ಷಕರ ನೇತೃತ್ವದಲ್ಲಿ 4 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ ಎಂದು ಉತ್ತರ ಪ್ರದೇಶ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ವಿಶೇಷ ತನಿಖಾ ತಂಡಕ್ಕೆ ವಿಧಿವಿಜ್ಞಾನ ಲೆಕ್ಕ ಪರಿಶೋಧಕರನ್ನು 5 ಸದಸ್ಯರಾಗಿ ನೇಮಿಸಬೇಕು ಮತ್ತು 2 ಮೊದಲ ಯಥಾಸ್ಥಿತಿ ವರದಿ ಸಲ್ಲಿಸಬೇಕು ಎಂದು ಸುಪ್ರೀಂಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅಂದುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018 ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 65 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವೇಟ್ ಲಿಫ್ಟರ್ ರಾಜ ಮುತ್ತು ಪಾಂಡೆ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ ಸಾಧನೆಯ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ, ಭವಿಷ್ಯದ ಅವರ ಪ್ರಯತ್ನಗಳಿಗೆ ಶುಭ ಹಾರೈಕೆಗಳು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಪತಿ ತಿಳಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ ಯಶಸ್ಸು ಪ್ರತಿಯೊಬ್ಬ ಭಾರತೀಯರನ್ನು ಸಂತೋಷ ಮತ್ತು ಹೆಮ್ಮೆ ಪಡುವಂತೆ ಮಾಡುತ್ತದೆ ಎಂದು ತಿಳಿಸಿರುವ ಪ್ರಧಾನಿ ಮುತ್ತು ಪಾಂಡೆ ಅವರ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ಐಎಸ್ಎಸ್ಎಫ್ 2026 ವಿಶ್ವಕಪ್ನಲ್ಲಿ ಮಹಿಳೆಯರ 25 ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ ಮತ್ತು ಕಂಚಿನ ಪದಕ ಗೆದ್ದ ಮನು ಭಾಕರ್ ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 7:45:23. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾತು ಮಾಹಿತಿಯೊಂದಿಗೆ ಸುಮಧುರವಾದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋ ಕಾರ್ಯಕ್ರಮ ಈ ಸಿರಿಗಂಧ. ಇಂದಿನ ಸಿರಿಗಂಧ ಕಾರ್ಯಕ್ರಮದ ವಿಷಯವನ್ನು ತಿಳಿಯೋದಕ್ಕೂ ಮೊದಲು ಈ ಗೀತೆ ನಿಮಗಾಗಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಮೂಡಿಬಂದಿರುವ ಈ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದು, ಪರ್ವ ಚಿತ್ರದಿಂದ ಆಯ್ದ ಗೀತೆ ಇದಾಗಿದೆ.

ಹೌದಲ್ವ ಸ್ನೇಹಿತರೆ, ಸಾಧನೆ ಪರಮಪದ. ಸಾಧನೆ ಅಂದರೆ ಒಂದು ನಿರ್ದಿಷ್ಟವಾದ ಗುರಿ, ಕನಸು ಅಥವಾ ಶ್ರಮದ ಫಲವಾಗಿ ಪಡೆಯುವಂಥ ಯಶಸ್ಸಾಗಿದೆ. ಈ ಸಾಧನೆಯು ವಿವಿಧ ಕ್ಷೇತ್ರಗಳಲ್ಲಿ ಹಾಗೂ ಬೇರೆ ಬೇರೆ ರೂಪಗಳಲ್ಲಿ ಇರಬಹುದು. ಹುಟ್ಟಿದವರೆಲ್ಲರಿಗೂ ಸಾಧಕರಾಗೋದಕ್ಕೆ ಅವಕಾಶ ಇದ್ದರೂ ಎಲ್ಲರೂ ಸಾಧಕರಾಗೋದಿಲ್ಲ. ಸಾಧಕರಾಗೋದಕ್ಕೆ ಅಪಾರವಾದ ಪರಿಶ್ರಮ, ಭವಿಷ್ಯತ್ತಿನ ಚಿಂತನೆ, ಛಲ, ಪರಿಶ್ರಮ ಹಾಗೂ ಪ್ರತಿಭೆ ಬೇಕಾಗುತ್ತೆ. ಸಾಧಕರಾಗಲು ಸಾಧನೆಯ ಪಥದಲ್ಲಿ ಎದುರಾಗೋ ಅಡ್ಡಿ ಆತಂಕಗಳನ್ನು ಬಗೆಹರಿಸಿಕೊಂಡು ಸಾಗಬೇಕು. ಅಂತಹ ಅಪರೂಪದ ಸಾಧಕರನ್ನೇ ಸಮಾಜ ಪ್ರತಿದಿನ ನೆನಪಿಸ್ಕೊಳ್ಳೋದು. ಈಗ ಕೇಳಿ ಚಪ್ಪಾಳೆ ಚಿತ್ರದ ಗೀತೆ. ವೃಂದಗಾನದಲ್ಲಿ ಕವಿರಾಜ್ ಅವರ ಸಾಹಿತ್ಯ ಹಾಗೂ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸಾಧನೆ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಧನೆ ಅಂದ್ರೆ ಕಠಿಣ ಪರಿಶ್ರಮ, ಶ್ರದ್ಧೆ ಮತ್ತು ನಿರಂತರ ಪ್ರಯತ್ನದ ಮೂಲಕ ಒಂದು ಗುರಿಯನ್ನ ತಲುಪುವುದು ಅಥವಾ ಛಲವನ್ನ ಪಡೆಯುವುದು, ಫಲವನ್ನ ಪಡೆಯುವುದು ಎಂಬ ಸಾಧಾರಣ ಅರ್ಥದ ಜೊತೆಗೆ ಯಾವುದೇ ಒಂದು ಕೆಲಸವನ್ನ ಕೊನೆಯವರೆಗೂ ಬಿಡದೆ ಎದುರಾಗುವ ಎಲ್ಲ ಅಡೆತಡೆಗಳನ್ನು ಮೆಟ್ಟಿ ನಿಂತು ಪೂರ್ಣಗೊಳಿಸುವ ಪ್ರಕ್ರಿಯೆಯೇ ಸಾಧನೆ ಎಂಬ ವಿಶೇಷ ಅರ್ಥವನ್ನು ಹೊಂದಿದೆ. ಸಾಧಿಸಬೇಕೆಂಬ ಆಸೆ ಎಲ್ರಿಗೂ ಇರುತ್ತೆ, ಆದರೆ ಸಾಧನೆಯ ಹಾದಿಯಲ್ಲಿ ನಡೆಯುವ ಶಿಸ್ತು ಕೆಲವರಿಗಷ್ಟೇ ಇರುತ್ತೆ. ಈಗ ಕೇಳಿ ಹಠವಾದಿ ಚಿತ್ರದ ಗೀತೆ.

ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದು ಶಂಕರ್ ಮಹದೇವನ್, ಸಿ ಅಶ್ವಥ್ ಹಾಗೂ ಬಿ ಜಯಶ್ರೀ ಅವರ ಧ್ವನಿಗಳಲ್ಲಿ ಹಟವಾದಿ ಚಿತ್ರದ ಗೀತೆ ಮೂಡಿಬಂತು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸಾಮಾನ್ಯವಾಗಿ ಸಾಧನೆ ಮತ್ತು ಯಶಸ್ಸನ್ನು ಒಂದೇ ಅಂತ ಪರಿಗಣಿಸಲಾಗುತ್ತೆ. ಆದರೆ ಇವೆರಡಕ್ಕೂ ಸೂಕ್ಷ್ಮವಾದ ವ್ಯತ್ಯಾಸ ಇರೋದನ್ನು ಗಮನಿಸಬಹುದು. ಯಶಸ್ಸು ಇದು ಬಾಹ್ಯ ಪ್ರಪಂಚ ನಮಗೆ ನೀಡುವಂಥ ಗುರುತಿಸುವಿಕೆಯಾಗಿದೆ. ಉದಾಹರಣೆ ಹಣ, ಹೆಸರು, ಪ್ರಶಸ್ತಿ, ಹುದ್ದೆ ಮುಂತಾದದ್ದು. ಆದರೆ ಸಾಧನೆ ಒಂದು ಆಂತರಿಕ ಪ್ರಕ್ರಿಯೆ. ಗುರಿ ತಲುಪುವ ಹಾದಿಲಿ ಒಬ್ಬ ವ್ಯಕ್ತಿ ಪಡುವ ಶ್ರಮ, ಎದುರಿಸುವ ಸವಾಲುಗಳು ಮತ್ತು ಆತನಲ್ಲಿ ಆಗುವಂಥ ವೈಯಕ್ತಿಕ ಬೆಳವಣಿಗೆಯೇ ನಿಜವಾದ ಸಾಧನೆಯಾಗಿರುತ್ತೆ. ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕಾವ್ಯ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ರಚನೆಗೆ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದೆ.

ಅಂದರೆ ನಾನು ಇದನ್ನು ಮಾಡಲೇಬೇಕು ಎಂಬ ತೀವ್ರವಾದ ಆಂತರಿಕ ಆಸೆ ಅಥವಾ ಕನಸು. ಎರಡನೆಯದು ಜ್ಞಾನಶಕ್ತಿ, ನಾವು ಕಂಡ ಕನಸನ್ನು ನನಸು ಮಾಡಲು ಬೇಕಾದ ಸರಿಯಾದ ಮಾಹಿತಿ, ತಂತ್ರಜ್ಞಾನ ಮತ್ತು ಮಾರ್ಗದರ್ಶನದ ಅವಶ್ಯಕತೆ ಇದೆ. ಮೂರನೆಯದು ಕ್ರಿಯಾಶಕ್ತಿ, ಅಂದರೆ ಬರೀ ಯೋಜನೆ ಮಾಡದೆ ದಿನನಿತ್ಯ ಆ ಗುರಿಯತ್ತ ಹೆಜ್ಜೆ ಇಡೋ ಕಾಯಕ ಅಥವಾ ಶ್ರಮ ನಮ್ಮದಾಗಿರಬೇಕು. ಈಗ ಕೇಳಿ 2022 ತೆರೆ ಕಂಡ ಗುರು ಶಿಷ್ಯರು ಚಿತ್ರದ ಗೀತೆ. ಕೈಲಾಶ್ ಖೇರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿದೆ.

ಸರಿಯಾಗಿ 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಸಾರವಾಗುವುದು. ನಂತರ 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು.

0: ಇತರ ನಾಡಿನ ಶಿಲ್ಪಿಗಳು ಜನರಿಂದ ನಾನು ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೇ ನನ್ನ ಜನರಿಂದ ನಾನು ಮೇಲೆ ಬಂದೆ ಜನರನ್ನೇ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಹೆಚ್.ಎಸ್. ವೆಂಕಟೇಶ ಮೂರ್ತಿಯವರ ರಚನೆಗೆ ಸಿ ಅಶ್ವತ್ಥವರ ಸಂಗೀತವಿರುವ ಚಿನ್ನಾರಿ ಮುತ್ತ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅಜಿತ್ ಬೇಬಿ. ರೇಖಾ ಸಂಗೀತ, ಅರ್ಚನಾ ಮತ್ತು ಸಮನ್ವಿತಾ.

ಮುಂದಿನ ಗೀತೆ ಅಮೃತಗಳಿಗೆ ಚಿತ್ರದ್ದು, ಹಾಡಿದ್ದಾರೆ ಬಿಆರ್ ಛಾಯಾ. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಯಿತು. ಸಿರಿಗಂಧ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು ಸರಿಯಾಗಿ 8:45 ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಹಾಡುಗಾರಿಕೆ ಚಿನ್ಮಯಿ ಜೋಶಿ, ತಬಲಾ ಆದರ್ಶ ಶೆಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲ

0: ಆಕಾಶವಾಣಿ ಬೆಂಗಳೂರು, ಸಮಯ 10:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನೀ ಆಪರೇಷನ್ ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು ಕೇಳುತ್ತೀರಿ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವಾದಂತ ಸ್ವಾಗತ. ಇವತ್ತು ಒಂದು ವಿಶೇಷ ದಿನ ಅಂತಾನೆ ಹೇಳಬಹುದು. ಯಾಕೆ ಅಂತೀರಾ? ನಮ್ಮ ಜೊತೆಗಿರುವಂತಹ ಕಲಾವಿದೆ ಈ ದಿನವನ್ನ ವಿಶೇಷ ಮಾಡಿದ್ದಾರೆ. ಡಾಕ್ಟರ್ ಟಿ ಎಸ್ ಸತ್ಯವತಿ. ಸಂಗೀತ ಪ್ರಪಂಚದಲ್ಲಿ ಸುಪರಿಚಿತವಾದಂತ ಹೆಸರು ಇದು. ಎಷ್ಟು ಜನ ಶಿಷ್ಯರನ್ನ ತರಬೇತಿಗೊಳಿಸಿದ್ದಾರೆ ಅನ್ನೋದು ಬಹುಶಃ ಸಂಖ್ಯೆಗೆ ಸಿಲುಕಲಾರದ್ದು ಅಂತ ಅನ್ಸುತ್ತೆ. ಸಂಸ್ಕೃತ ವಿಷಯ ಇರಬಹುದು, ಸಾಹಿತ್ಯಿಕ ವಿಷಯ ಇರಬಹುದು, ಸಂಗೀತದ ವಿಷಯ ಇರಬಹುದು, ಉಪನ್ಯಾಸ ಇರಬಹುದು, ಭಕ್ತಿ ಸಂಗೀತದ ವಿಷಯ ಇರಬಹುದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಛಾಪು ಮೂಡಿಸಿರುವಂತಹ ಈ ಕಲಾವಿದೆಗೆ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವಿವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ಕಾರ.
1: ನಮಸ್ಕಾರ.
0: ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ.

0: ನಿಮ್ಮ ತುಂಬ ಧನ್ಯವಾದಗಳು.
1: ಈ 2025 ಅಕಾಡೆಮಿ ಪ್ರಶಸ್ತಿ ಬಂದಿರೋದು ಆಶ್ಚರ್ಯ ಅಂತೇನು ಅನ್ಸಲ್ಲ, ಯಾಕಂದ್ರೆ ನೀವು ಅಷ್ಟು ದೊಡ್ಡ ಕಲಾವಿದೆ, ವಾಗ್ಮಿ ಕೂಡ. ನೀವು ನಿಮ್ಮ ಉಪನ್ಯಾಸಗಳನ್ನ ಕೇಳದೆ ಇರೋರೇ ಇಲ್ಲ ಅನ್ಸುತ್ತೆ ಕರ್ನಾಟಕದಲ್ಲಿ ಬಹುಶಃ. ಈ ಒಂದು ಪಯಣ ಆರಂಭ ಆಗೋದಕ್ಕೆ ಒಂದು ಬುನಾದಿ ಇರ್ಬೇಕಲ್ವಾ? ಆ ಬುನಾದಿ ಆರಂಭ ಆಗಿದ್ದು ನಿಮ್ಮ ತಾಯಿಯಿಂದ ಅಂತ ನಾವು ಕೇಳ್ತಾ ಇರ್ತೀವಿ, ಅದ್ರ ಬಗ್ಗೆ ಒಂದು ಹೇಳ್ತೀರಾ?
0: ಸತ್ಯವಾದ ಮಾತು, ನಮ್ಮ ಮನೆಯಲ್ಲಿ ನಾವು 4 ಜನ ಮಕ್ಕಳು, ಹಿರಿಯ ಅಕ್ಕಂದ್ರೆ ಇಬ್ರು ಒಳ್ಳೆ ಸಂಗೀತಗಾರ್ತಿಯರು, ಹೆಸರು ಕೇಳೇ ಇರ್ತೀರಾ, ವಸಂತ, ಮಾಧವಿ ಮತ್ತು ವಸುಂಧರ. ನನ್ನ ಅಣ್ಣ ಕೂಡ ನರಸಿಂಹಸ್ವಾಮಿ ಅಂತ, ಅವನಿವ ಅಮೆರಿಕದಲ್ಲಿದ್ದಾನೆ, ಅವನು ಇವತ್ತಿಗೂ ಹಾಡ್ತಾನೆ ಸಂಗೀತ, ತುಂಬ ಪ್ರೀತಿ, ಮತ್ತೆ ತಾನು ಹಾಡುಗಾರ ಸ್ವತಃ. ನಾನು ಕೊನೆಯವಳು. ನಮ್ಮ 4 ಜನಕ್ಕೂ ಸಂಗೀತ ಮತ್ತು ಸಾಹಿತ್ಯ ಸಮವಾಗಿ ಹುಟ್ಟಿದ ದಿನದಿಂದಲೇ ಅಂತ ಬೇಕಾದರೂ ಅನ್ಕೋಬಹುದು ನನ್ನ ಮಟ್ಟಿಗೆ, ಏಕೆಂದ್ರೆ ನನಗೆ ಮತ್ತು ನನ್ನ ಅಕ್ಕಂದಿರಿಗೆ ಸಾಕಷ್ಟು ವಯಸ್ಸಿನ ಅಂತರ ಕೂಡ ಇರೋದ್ರಿಂದ ಹುಟ್ಟು ಹಾಕಿ ಬೆಳೆಸಿ ಕಡ್ಡಾಯವಾಗಿ ನಾವು ಅದನ್ನು ಮಾಡಲೇಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ಅಮ್ಮ. ಅದು ಹೇಗೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಆಯ್ಕೆ ಇಲ್ಲ, ಇದು ಮಾಡಬೇಕು ಅಂದ್ರೆ ಮಾಡಬೇಕು. ಎಷ್ಟರ ಮಟ್ಟಿಗೆ, ಬೆಳಗ್ಗೆ 4:30 ಹೇಳಬೇಕು, ನಿನಗಿಷ್ಟ ಇಲ್ಲ ಗೊತ್ತು, ಆದರೆ ನೀ ಹೇಳಬೇಕು ಈ ಹಾಡು ಹಾಡಬೇಕು, ಮೊನ್ನೆ ಹೇಳ್ಕೊಟ್ಟಿದ್ದು ಒಪ್ಪಿಸ್ಬೇಕದನ್ನ, ಆ ರಾಗ ಹಾಡಬೇಕು. ಹೀಗೆ ಅವರದ್ದು ಒಂದು ತರಬೇತಿ. ಮತ್ತೆ ಆಗಲೇ ಕಾಲದಲ್ಲಿ ಏನೇನು ನಮಗೆ ಪತ್ರಿಕೆಗಳು ಬರ್ತಾ ಇತ್ತು, ಪುಸ್ತಕಗಳು ಬರ್ತಾ ಇದ್ವು, ಮಾಸಿಕಗಳು, ಅದೆಲ್ಲ ಮನೆಗೆ ಬೀಳ್ತಾ ಇತ್ತು.
1: ಓದಬೇಕು,
0: ಓದಲೇಬೇಕು. ಮತ್ತೆ ಅದರ ಬಗ್ಗೆ ಒಂದಿಷ್ಟು ವಿಮರ್ಶೆ, ಚರ್ಚೆ ಎಲ್ಲ ಮನೆಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಡೆಯೋದು. ವಾರಕ್ಕೊಂದು ಸಲ ಅವರು ಕೊಟ್ಟಂತಹ ವಿಷಯವನ್ನ ಕುರಿತು ಒಂದೊಂದು ಪುಟದ, ಎರಡೆರಡು ಪುಟದ, ನಮ್ಮ ನಮ್ಮ ಸ್ವಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ಲೇಖನ ಬರಿಬೇಕು. ಅದಕ್ಕೆ ಅಂಕ ಕೂಡ ಕೊಡೋರು ಸಾಯಂಕಾಲದ ಹೊತ್ತಿಗೆ.
1: ಅಲ್ಲ, ನಿಜವಾಗ್ಲೂ ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರುವು.
0: ಹೌದು, ಇದನ್ನ ನಾನು ಎಲ್ಲ ಕಡೆಯಲ್ಲೂ ಹೇಳಿರ್ತೇನೆ, ಯಾಕಂದ್ರೆ ಅಂಥದ್ದೊಂದು ಇಲ್ಲದೆ ಇದ್ರೆ ನಾವು ಹೇಗೆ ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ? ಯಾವ ಮಕ್ಕಳಿಗೂ ಆ ವಯಸ್ಸಿನಲ್ಲಿ ಸ್ವಯಂ ಪ್ರೇರಿತರಾಗಿ ಏನೋ ಒಂದು ಮಾಡಿಬಿಡ್ಬೇಕು ಅನ್ನೋಂಥದ್ದು ಇರಲ್ಲ, ಏನೋ ಒಂದು ಇನ್ಸೆಂಟಿವ್ ಬೇಕಾಗತ್ತೆ ಒಂದು ಅವ್ರನ್ನ ಆಕರ್ಷಿಸೋದಕ್ಕೆ. ಹಾಗೆ ಒಂದು ಸ್ಕೂಲ್ನಲ್ಲಾಗ್ಲಿ ಯಾವುದೇ ಸ್ಪರ್ಧೆ, ಅದು ಡಿಬೇಟ್ ಆಗಬಹುದು ಅಥವಾ ಚರ್ಚಾ ಸ್ಪರ್ಧೆ, ಇದು ಯಾವುದೇ ಆಗ್ಬೋದು, ಲೇಖನ ಸ್ಪರ್ಧೆ ಆಗ್ಬೋದು, ಅದಕ್ಕೆ ಕಳಿಸ್ಬಿಡೋರು, ಹೋಗಲೇಬೇಕು. ಅವರು ಒಂದಷ್ಟು ಪಾಯಿಂಟ್ಸ್ ಹಾಕೋರು, ಮುಂದೆ ಮುಂದೆ ಮುಂದೆ ನನಗಿದು ಆಗೋಲ್ಲ, ನಿಮ್ಮ ಟೀಚರನ್ನು ಕೇಳು ಅಂತ ಹೇಳಿ ನಮ್ಮ ಟೀಚರ್ಗಳ ಹತ್ರ ಹಾಕಿಸ್ಕೊಂಡು ಹೋಗಿ ಫಸ್ಟ್ ಪ್ರೈಸ್, ಅದು ಬರಲೇಬೇಕು, ಆ ರೀತಿಯಾದಂಥ ಒಂದು ಒತ್ತಾಸೆ. ತಗೊಂಡು ಬಂದರೆ ಪ್ರೈಸು ಮನೇಲಿ ಹಬ್ಬ, ಒಂದು ಸಿಹಿ ಮಾಡಲೇಬೇಕು, ಗೆಳೆಯರನ್ನ ಕರೆದು ಎಲ್ಲರಿಗೂ ಕೊಟ್ಟು ಸಂತೋಷ ಪಡಬೇಕು.
1: ಈಗಿನ ದಿನಗಳಲ್ಲಿ ನಾವು ಇದನ್ನ ಯೋಚನೆ ಮಾಡುವಾಗ ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ,
0: ಕರೆಕ್ಟ್.
1: ಆದ್ರೆ ಈ ಪಿಯರ್ ಪ್ರೆಷರ್ ಅನ್ನೋದಕ್ಕಿಂತ ಇದು ಒಂದು ಒತ್ತಾಸೆ, ಉತ್ತೇಜನ ಇದ್ರೆ ಮಕ್ಕಳು ಮುಂದುವರ್ಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನಿಜವಾದ ಸಾಕ್ಷಿ.
0: ಹೌದು, ಬಲವಂತವಾಗಿ ಏನನ್ನು ಮಾಡಿಸೋದಕ್ಕೆ ಸಾಧ್ಯ ಇಲ್ಲ, ಅವರು ಪ್ರೀತಿಯಿಂದ ಮಾಡುವ ಹಾಗೆ ಒಂದು ವಾತಾವರಣ ನಿರ್ಮಾಣ ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ, ಕೆಲವರಿಗೆ ಮಾತ್ರ ಅದಿರುತ್ತೆ. ಅವರಿಗೆ ಅದು ತುಂಬಾ ಉತ್ಕಟವಾಗಿ ಬೇಕು ಅಂತ ಆಗಬೇಕು ತಂದೆ ತಾಯಂದ್ರಿಗೆ. ಆದರೆ ಹೇಗೆ ಹೇಗೋ ಮಾಡಿದ್ರೆ ಮಕ್ಕಳಿಗೆ ಅದು ತುಂಬ ಒತ್ತಡನೂ ಆಗಬಹುದು, ಮತ್ತೆ ಅವರದನ್ನ ಬಿಟ್ಟು ತೀರ ತದ್ವಿರುದ್ಧವಾಗೂ ಹೋಗುವಂತಹದ್ದೇ ಇದೆ ಎಷ್ಟೋ ಸಲ. ಹಾಗಾಗಿ ಅವರಿಗೆ ಇಷ್ಟವಾಗುವಂತಹದ್ದನ್ನೂ ಮಾಡ್ತಾ ನೀ ಮಾಡ್ತಾ ಇರೋದು ಚೆನ್ನಾಗಿದೆ, ಬೆಂತಟ್ಬೇಕು, ಪ್ರೋತ್ಸಾಹ ಬೇಕು. ಕೇವಲ ಬಯ್ಯೋದಲ್ಲ, ಒಂದೇನೋ ಒಂದು ಸಣ್ಣ ಒಂದು ಬಹುಮಾನ ತಂತು ಅಂದ್ರೆ ಅದು ಫಸ್ಟ್ ಪ್ರೈಸೇ ಆಗ್ಬೇಕು ಅಂತಿಲ್ಲ, ಎಲ್ಲ ಒಂದ್ ಕಡೆ 3ನೇ ಪ್ರೈಸು ಬರುತ್ತೆ, ಬಹುಮಾನ ಬಂದಿರುತ್ತೆ ಆ ಕಾಲ.
1: ಈಗ ನೀವು ಹೇಳ್ತಾ ಇದ್ರಿ ನಿಮ್ ತಾಯಿ ಬಗ್ಗೆ ಹೇಳುವಾಗ, ಒಂದ್ 4 ಸಾಲು ಫಸ್ಟ್ ಒಂದು 4 ಸ್ಟೆಪ್ಸ್ ಹೇಳ್ಕೊಟ್ಬಿಟ್ಟು ಅದಾದ್ಮೇಲೆ ಉಳಿದಿದ್ದಿನ ನಿಮ್ ಟೀಚರ್ ಹತ್ರ ಹೇಳಿಸ್ಕೊ ಅಂತ ನನಗೆ ಗೊತ್ತಿಲ್ಲ. ಈ ಒಂದು ಗೈಡೆನ್ಸ್ ಇದೆಯಲ್ಲ, ಈ ಜೊತೆಗೆ ನಿಲ್ಲುವಂಥದ್ದು, ಅದು ಪೋಷಕರ ಜೊತೆಗೆ ನಿಂತಾಗ ಪಿಯರ್ ಪ್ರೆಷರ್ ಅನ್ನಿಸ್ಕೊಳ್ಳಲ್ಲ.
0: ಆಗೋಲ್ಲ, ಹಲವಂ ಬಲ್ಲವರಿಂದ ಕಲಿತು, ಯಾರ್ಯಾರ ಹತ್ರ ಏನೇನು ಒಳ್ಳೇದಿದೆ ಕಳಿಸೋರು ಅವ್ರ ಹತ್ರ, ಅದು ಅವರು ತುಂಬಾ ಬುದ್ಧಿವಂತರು, ಅದನ್ನ ಅವ್ರ ಹತ್ರ ತಿಳ್ಕೊಂಡು ಬಾ. ಇದು ತುಂಬಾ ತುಂಬಾ ಕೆಲಸ ಮಾಡಿದೆ ಅದು. ಇವತ್ತು ಏನೇನು ನಾವು 4 ಜನ, ನಾನು ಅಂತ ಮಾತ್ರ ಅಲ್ಲ, ನಾವು 4 ಜನ ಇವತ್ತು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನನ್ನ ಸಾಧನೆ ಅಂತ ಮಾಡಿದ್ದೇವೆ, ಅದರಲ್ಲಿ 99% ಅವರಿಗೆ ಹೋಗಬೇಕಾಗತ್ತೆ.
1: ತಂದೆ ತಾಯಿಯ ಅಷ್ಟೇ ಪ್ರಾಧಾನ್ಯತೆ ಬಹುಶಃ ನಿಮಗೆ ಕೊಟ್ಟವರು ಅಂತಂದ್ರೆ ನಿಮ್ಮ ಗುರುಗಳು ಅಂತ ಹೇಳ್ಬೋದು.
0: ಅದು ನಂತರದ ದಿನಗಳಲ್ಲಿ, ಆರಂಭದಲ್ಲಿ ಅಮ್ಮ, ಆಮೇಲೆ ಸರಿಯಾದ ಗುರುಗಳನ್ನ ಹಿಡಿದು, ಏಕೆಂದ್ರೆ ಮನೆಯಲ್ಲಿಯೇ ಇಬ್ಬರು ಅಕ್ಕಂದ್ರೆ ನನಗೆ ಗುರುಗಳು, ವಿದ್ವತ್ತು ಫಸ್ಟ್ ರ್ಯಾಂಕ್ ಬಂತು. ಅಲ್ಲಿಯವರೆಗೂ ಪಾಠ ಎಲ್ಲ ಅಲ್ಲಿದ್ದೇನೆ, ಹೊರಗಡೆ ಹೋಗಿದ್ದೇ ಇಲ್ಲ.
1: ಓಕೆ.
0: ಅದಾಗಿ ನನಗೆ ಒಂದು ರಾಷ್ಟ್ರೀಯ ಇದು ಸಾಂಸ್ಕೃತಿಕ ವಿದ್ಯಾರ್ಥಿ ವೇತನ, ನ್ಯಾಷನಲ್ ಕಲ್ಚರಲ್ ಸ್ಕಾಲರ್ಶಿಪ್

0: ಫೆಲೋಶಿಪ್, ಅದಕ್ಕೆ ಅಪ್ಲೈ ಮಾಡಿದಾಗ ಬಂದುಬಿಡ್ತದು. ಆಗ ನಾನು ಎಮ್ ಎ ಇನ್ನೂ ಸೇರ್ತಾ ಇದ್ದೆ. ಆಗ ಮೇಷ್ಟ್ರು ಶ್ರೀಕಂಠನ್ ಅವರು, ಅವ್ರ ಹತ್ರ ನಾನು ಕೇಳಿಕೊಂಡು ತಮ್ಮ ಹತ್ರ ಕಲಿಬೇಕು ಅಂತ. ಯಾಕೆಂದ್ರೆ ಆಕಾಶವಾಣಿಯಲ್ಲಿ ಅವರು ಗುರುಗಳಾಗದೇ ಇರೋರೇ ಇಲ್ಲ ಅನ್ಸುತ್ತೆ.
1: ಗಾನವಿಹಾರದ ಮೂಲಕ
0: ಎಲ್ಲರೂ ಸಂಗೀತದ ವಿದ್ಯಾರ್ಥಿಗಳೆಲ್ಲ ಅವರ ವಿದ್ಯಾರ್ಥಿಗಳೇ ಪರೋಕ್ಷವಾಗಿ. ನನಗೆ ಪ್ರತ್ಯಕ್ಷವಾಗಿ ಅವ್ರ ಹತ್ರ ಕಲಿಬೇಕು ಅನ್ನೋ ಅಪೇಕ್ಷೆ ಬಹಳ ದಿನಗಳಿಂದ ಇತ್ತು. ಹೊರಗೆ ಹೋಗೋದೇ ಆದರೆ ಅದು ಶ್ರೀಕಂಠನ್ ಮೇಷ್ಟ್ರೇ ಆಗಬೇಕು ಅಂತ. ಹಾಗಾಗಿ ಹೋಗಿ ನಮ್ಮ ತಾಯಿಯವ್ರ ಜೊತೆಯಲ್ಲಿ ಕೇಳಿದೆ. ಅವರು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಅಷ್ಟೊತ್ತಿಗೆ ನನಗೆ ವಿದ್ವತ್ ಆಗಿತ್ತು. ತುಂಬ ಸಂತೋಷ, ಅವರು ಹೇಳ್ಕೊಡ್ತೀನಿ ಅಂತ ಒಪ್ಕೊಂಡ್ರು. ಅಲ್ಲಿಂದ ಮುಂದಕ್ಕೆ ಅವರ ಕೊನೆಯ ದಿನಗಳವರೆಗೂ ವಿದ್ಯಾರ್ಥಿನಿಯಾಗಿ ಮುಂದುವರೆದ್ನಲ್ಲ, ನನ್ನ ಸೌಭಾಗ್ಯ ಅದು.
1: ಆ ಒಂದು ದಾಸರ ಸಾಹಿತ್ಯ, ಭಕ್ತಿ ಸಂಗೀತ ನಿಮ್ಮ ಧ್ವನಿಯಲ್ಲಿ, ಅದ್ರ ಬಗ್ಗೆ ಕೇಳೋದೇ ಒಂದು,
0: ಅದಕ್ಕೂ ಗುರುಗಳೇ ಕಾರಣ. ಅವ್ರದ್ದು ಎಷ್ಟು ದೇವರ ನಾಮಗಳಿಗೆ ರಾಗ ಹಾಕಿದ್ದಾರೆ. ಸುಮಾರು ಜನಕ್ಕೆ ಅವರು ಯಾವ ಯಾವ ದೇವರ ನಾಮಗಳಿಗೆ ಅವರು ರಾಗ ಹಾಕಿದ್ದು ಅಂತ ಗೊತ್ತಿಲ್ಲದೆ ಇರಬಹುದು. ನಾರಾಯಣನನ್ನ ಅದು ಅತ್ಯಂತ ಪ್ರಸಿದ್ಧವಾದ್ದು. ಶುದ್ಧನ್ಯಾಸಿ ರಾಗ ಅದು ಮೇಷ್ಟ್ರ ಹಾಕಿರೋದು. ಅದು ಪ್ರಖ್ಯಾತಿಗೆ ಬಂದದ್ದು ಎಮ್ ಎಸ್ ಅಮ್ಮ ಅವರ ಮೂಲಕ. ತುಂಬ ಜನ ಅಂದ್ಕೊಂಡಿದ್ದಾರೆ ಅವರು ಹಾಕಿದ್ದಾರೆ ಅಥವಾ ಅವ್ರಿಗೆ ಬೇರೆ ಯಾರೋ ಹಾಕ್ಕೊಟ್ಟಿದ್ದಾರೆ ಅಂತ. ಆದರೆ ಅದನ್ನು ಆ ರಾಗ ಹಾಕಿದ್ದು ಗುರುಗಳು.
1: ಆರ್ ಕೆ ಶ್ರೀಕಂಠನವರು ಒಮ್ಮೆ ಆಕಾಶವಾಣಿ ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ಹೇಗೆ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರು ಒಮ್ಮೆ ಬಂದು ಇವ್ರ ಹತ್ರ
0: ಕಲ್ತಿದ್ದಾರೆ ಅಂತ. ಹೌದು ಹೌದು, ಅದೊಂದೇ ಅಲ್ಲ, ಇನ್ನೊಂದು ಎರಡು ನಾಲ್ಕು ದೇವರ ನಾಮಗಳನ್ನು ಕಲ್ತಿದ್ದಾರೆ ಅವರು. ಗುರುಗಳಿಗೆ ಅದೊಂದು ವಿಶೇಷವಾದ ಶಕ್ತಿ ಅಂತಲೇ ಹೇಳಬೇಕು ಭಕ್ತಿ ಸಂಗೀತ. ಯಾಕೆಂದ್ರೆ ಅವ್ರಿಗೆ ಸಂಗೀತ ಉಸಿರು. ನೀವು ಯಾವಾಗ ಅವರ ಮನೆಗೆ ಹೋಗಿ ಅವ್ರು ಯಾವುದೋ ಒಂದು ಕೃತಿಯ ಸಾಹಿತ್ಯದ ಸ್ಕ್ರಿಪ್ಟ್ ಕೈಯಲ್ಲಿ ಇರೋದೇ ಇರೋದು. ಪಾಠಕ್ಕೆ ಹೋದ್ರೆ ಹಾಂ ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಬಾ ಕುತ್ಕೋ ಅಂತ ಆಮೇಲೆ ಪಾಠ ಪ್ರಾರಂಭ ಮಾಡೋರು. ಅದಿಲ್ಲದೆ ಇರೋ ಸಮಸ್ತ ಕಾಲವೂ ಕೂಡ ಅವರ ಪತ್ನಿಯವರು ಅದನ್ನು ಹೇಳಿದ್ದಾರೆ. ಒಂದೊಂದು ತಿಂಗಳು ಒಂದೊಂದು ರಾಗ ಅವರು ತೆಗೆದುಕೊಂಡ್ಬಿಡೋರು. ಮತ್ತೆ ಬೆಳಗ್ಗೆ ಎದ್ದಾಗ್ಲಿಂದ ನಿತ್ಯ ಕರ್ಮಗಳನ್ನು ಮುಗಿಸೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ಸಂಗೀತ. ಆ ರೀತಿಯಾದ ತಪಸ್ಸು ಅವ್ರದ್ದು. ಹಾಗಾಗಿ ಅವರು ರಾಗ ಸಂಯೋಜನೆ ಮಾಡುವಾಗ ಅವರು ನಮಗೂ ಹೇಳೋರು, ಒಂದು ಕೃತಿಗೆ ಯಾರದ್ದೇ ಆಗಲಿ ಕೇವಲ ಸಾಹಿತ್ಯ ಇದೆ ಅಂದಾಗ ನೀನು ಎಂಥ ರಾಗ ಹಾಕಬೇಕು, ಹೇಗೆ ಅದನ್ನು ಹಾಡಬೇಕು ಅಂದರೆ ಉದ್ದೇಶ ಏನಿತ್ತು ಆ ಕೃತಿಕರ್ತರದ್ದು ಅದನ್ನು ನೀನು ಮನಸ್ಸಿಗೆ ತಂದುಕೋಬೇಕು, ಅದಕ್ಕೆ ನೀನು ಧ್ಯಾನಕ್ಕೆ ಹೋಗಬೇಕಾಗತ್ತೆ. ಮತ್ತು ಒಂದು ಸಂಗತಿಯನ್ನು ಹಾಕಬೇಕಾದ್ರೆ ಅದು ಆ ಕೃತಿ ಅದನ್ನು ಒಪ್ಪಿಕೊಳ್ಳುತ್ತಾ ಅಪ್ಪಿಕೊಳ್ಳುತ್ತಾ ನೋಡು, ಇಲ್ಲದೆ ಇದ್ರೆ ಅದನ್ನು ನಮ್ಮ ಭಾಷೆಯಲ್ಲಿ ಹೇಳೋರು ಒತಿಯಂದು ಒದಿಯತ್ತೆ ಅಂತ. ಅದು ಒದ್ದುಬಿಡುತ್ತೆ ಕೃತಿ. ಎಂಥ ದೊಡ್ಡ ಮಾತದು. ನಿನಗೆ ಬೇಕಾದ್ದನ್ನು ಹಾಡಬಾರ್ದು. ನನಗೀ ಕಂಠ ತುಂಬ ಚೆನ್ನಾಗಿದೆ, ಈ ಪಲಕ್ ಹಾಕ್ಬಿಡ್ತೀನಿ ಅದಕ್ಕೆ ಅಂದರೆ ಆ ಸಾಹಿತ್ಯ ಅದನ್ನು ತಗೊಳುತ್ತಾ? ಅದನ್ನು ಯೋಚನೆ ಮಾಡಿಬಿಟ್ಟು ಹಾಕಬೇಕು. ಹಾಗಾಗಿ ಇವತ್ತು ಅವರು ಯಾವ ಯಾವ ದೇವರ ನಾಮಗಳಿಗೆ ಭಕ್ತಿ ರಚನೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅದನ್ನು ಬೇರೆ ಯಾರೂ ಬೇರೆ ಯಾವ ರೀತಿಯಲ್ಲೂ ಹಾಡೋಕ್ಕಾಗಲ್ಲ.
1: ಒಳ್ಳೆ ಗುರುಗಳು ಸಿಕ್ಕಾಗೇನೆ ಗುರುವಿಗೆ ತಕ್ಕಂಥ ಶಿಷ್ಯರು ಸಿಗೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಅನ್ನೋದಕ್ಕೆ ಬಹುಶಃ ನೀವೇ ಸಾಕ್ಷಿ ಅನ್ಸುತ್ತೆ. ನಿಮ್ಮಅಮ್ಮ ಇರಬಹುದು, ಗುರುಗಳಿರಬಹುದು, ಏನ್ ಗೈಡೆನ್ಸ್ ಕೊಟ್ಟರು ಅದನ್ನ ನೀವು ಅಪ್ಕೊಂಡ್ರಿ ಅಲ್ಲ?
0: ನಂದು ಅದು ಬರೀ ನನ್ನ ಹೆಗ್ಗಳಿಕೆ ಅನ್ಸಲ್ಲ, ನಮ್ಮ ಗುರುಗಳ ಶಿಷ್ಯರು ಅಷ್ಟು ಜನ ಇದ್ದಾರೆ. ಅವರ ಹೆಸರನ್ನು ಉಳಿಸೋದಕ್ಕೆ ಇವತ್ತು ಬಹುಶಃ ಇಡೀ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯ ಮತ್ತು ಆ ಗುಣಮಟ್ಟದ ಶಿಷ್ಯರು ನಮ್ಮ ಗುರುಗಳಿಗೆ ಮಾತ್ರನೇ ಇದ್ದಾರೆ. ಅದು ಆಕಾಶವಾಣಿ ಮೂಲಕವೂ ಆಗತ್ತೆ, ಕಲಿತು ತಾವೇ ರೂಢಿಸ್ಕೊಂಡಿರುವಂಥವರು ಕೂಡ ಅದೇ ಪಂಥದಲ್ಲಿ ಬಂದವರು, ಅಷ್ಟೇ ಸೊಗಸಾಗಿ ಹಾಡೋರು ತುಂಬ ಜನ ಇದ್ದಾರೆ. ಅದಕ್ಕೆ ಗುರುಗಳ ಒಂದು ಶಕ್ತಿಯೇ ದೊಡ್ಡದು ಅಂತ ನನ್ನ ಭಾವನೆ.
1: ನೀವು ಸಾಕಷ್ಟು ಶಿಷ್ಯರನ್ನ ತರಬೇತಿಗೊಳಿಸ್ತಾ ಹೋದ್ರಿ. ಸಂಗೀತ ತರಬೇತಿ ಜೊತೆಗೆ ಸಂಸ್ಕೃತದಲ್ಲೂ ಕೂಡ ನೀವು ಸಾಕಷ್ಟು ಅಧ್ಯಯನ ಮಾಡಿದವರು.
0: ಹಾಂ, ಎಮ್ ಎ ಎಮ್ ಫಿಲ್ ಪಿ ಎಚ್ ಡಿ ಕೂಡ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದಲೇ ಮಾಡಿದ್ದು. ಸಂಸ್ಕೃತ ಮತ್ತು ಸಂಗೀತ ಅನ್ನೋದು ಎರಡನ್ನು ಬೇರ್ಪಡಿಸಲಾಗಲ್ಲ ಅಂತ ನನ್ನ ಭಾವನೆ. ಏಕೆಂದರೆ ನಮ್ಮ ದೇಶದ ಯಾವುದೇ ಭಾಷೆಯ ಸಾಹಿತ್ಯ ಬೆಳೆದಿರೋದೇ ಸಂಸ್ಕೃತದಿಂದ. ಸಂಸ್ಕೃತ ಇಲ್ಲದೆ ಭಾರತೀಯ ಸಂಸ್ಕೃತಿಯೇ ಇಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿಯ ಬೇರುಗಳಿರುವಂತಹ ಭಾಷೆ ಅದು. ಸಂಗೀತ ಇನ್ನೆಷ್ಟು ಎಂಥ ದೊಡ್ಡ ಕಲೆ, ಅದರಲ್ಲಿ ಸಂಸ್ಕೃತ ಹೇಗೆ ಹಾಸುಹೊಕ್ಕಾಗಿ ಸೇರಿದೆ, ಇದನ್ನು ಅನುಭವೈಕ ವೇದ್ಯ, ಅದನ್ನು ಅನುಭವಿಸಿ ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ಅದೆರಡನ್ನು ಬೇರ್ಪಡಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ನಮಗೆ ಗೋಚರವಾಗುತ್ತೆ. ಹಾಗಾಗಿ ಇದೆರಡೂ ಕೂಡ ನನ್ನ ಜೊತೆ ಜೊತೆಯಲ್ಲೇ ಬರ್ತಾ ಇದೆ. ಇವತ್ತಿಗೂ, ಹಿಂದಕ್ಕೂ, ಇನ್ನು ಮುಂದಕ್ಕೂ ಕೂಡ ಸಂಗೀತ ಮತ್ತು ಸಂಸ್ಕೃತವನ್ನು ಯಾವ ರೀತಿಯಲ್ಲಿ

0: ಜೊತೆಲಿ ತಗೊಂಡು ಹೋಗಬೇಕು ಅನ್ನೋದೇ ನನ್ನ ಗುರಿಯಾಗಿರುತ್ತೆ. ಇದು ಬರೀ ಎಂ ಎ ಮಾಡಿದ್ದು, ಎಂ ಫಿಲ್ ಮಾಡಿದ್ದು, ಈ ಡಿಗ್ರಿಯಿಂದ ಬರಲ್ಲ ಇದು.
1: ನಿಜ.
0: ಹಾಂ, ಒಂದು ಅದರಿಂದ ಅಂದರೆ ಅದು ಒಂದು ಕೂಡ ನಮಗೆ ಸಹಾಯಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ಆದರೆ ಅದರ ಪ್ರಯೋಜನವನ್ನು ಪಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಹೀಗೆ ಅದು ಎರಡೂ ಹಾಸು ಹೊಕ್ಕಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ಮೇಲೆ ಅದರಲ್ಲಿ ಆಳ ಆಳಕ್ಕೆ ಹೋಗುವಂಥ ಪ್ರಯತ್ನ ಮಾಡೋದು. ಮತ್ತು ಒಂದು ಕೃತಿಯ ಪಾಠ ಮಾಡಬೇಕಾದ್ರೆ ಬರೀ ಸ್ವರ ಸಾಹಿತ್ಯ ಹೇಳ್ಕೊಡೋದೇನೆ, ಮತ್ತು ಪದಶಃ ಅರ್ಥವನ್ನು ಮಾತ್ರ ಹೇಳದೆಯೇ ಆ ವಾಗ್ಗೇಯ ಕಾರಣ ಆಶಯ ಉದ್ದೇಶ ಅದರಲ್ಲಿ ಒಳಗಡೆ ಇರುವಂತಹ ಎಷ್ಟೋ ಸಲ ಪುರಾಣದ ಕಥೆಗಳು, ಪ್ರತಿಮೆಗಳು ಎಷ್ಟು ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಇದೆ ಅಂದರೆ ಆ ವೈಶಿಷ್ಟ್ಯವೇ ಅದರಲ್ಲಿ ಇದೆ ಅಂತ ಅನಿಸುತ್ತೆ ನನಗೆ.
1: ಈ ಪ್ರತಿಮೆ ಮತ್ತು ಉಪಮೆಗಳನ್ನು ಎಕ್ಸ್ಪ್ಲೇನ್ ಮಾಡದಿರೋ ಇದ್ರೆ ಒಂದು ಸಾಹಿತ್ಯ ಅರ್ಥ ಆಗಕ್ಕೆ ಸಾಧ್ಯವೇ ಇಲ್ಲ.
0: ಬರೀ ಸಾಹಿತ್ಯ ಅಲ್ಲ, ಅದು ಅದು ಸಂಗೀತದ ಜೊತೆಗೆ ಹಾಗೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ. ಮತ್ತು ಎಷ್ಟು ಸುಲಭ ಕ್ರಮದಲ್ಲಿ ನಮ್ಮ ಬದುಕನ್ನೇ ಕಟ್ಟಿಕೊಡಬಹುದಲ್ಲ ಮಕ್ಕಳಿಗೆ ಪಾಠ ಹೇಳುವಾಗ. ಇದನ್ನು ನಾನು ಸಮಗ್ರ ಸಂಗೀತ ಅಂತ ಕರೀತೀನಿ. ಬರೀ ಕೀರ್ತನೆ ಪಾಠ ಮಾಡೋದು, ಬರೀ ಆಲಾಪನೆ ಹೇಳ್ಕೊಟ್ಬಿಡೋದು, ಆ ರಾಗದ ಸ್ವರಗಳು ನೋಡಿಕೊಂಡು, ಇದಲ್ಲ. ಒಟ್ಟಾರೆಯಾದ ಹೋಲಿಸ್ಟಿಕ್ ಅಪ್ರೋಚ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ, ಆ ರೀತಿಯಾದ ಒಂದು ಒಟ್ಟಾರೆ ಒಟ್ಟಂದದ ಸ್ವರೂಪವನ್ನು ಶಿಷ್ಯರಿಗೆ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವ ತರಬೇತಿ ಕೊಡಬೇಕು ಅನ್ನೋದು ನನ್ನ ತುಂಬ ತುಂಬ ದೊಡ್ಡ ಆಶಯವೇ. ಅದು ಕಷ್ಟದ ಕೆಲಸ, ಆದರೆ ಅದಕ್ಕಾಗಿ ಪ್ರಾಮಾಣಿಕವಾದ ಪ್ರಯತ್ನ ಪ್ರತಿಯೊಬ್ಬರೂ ಮಾಡಬೇಕು. ಅದರಲ್ಲಿ ಒಂದು ಸ್ವಲ್ಪ ಮಾಡಿದ್ದೇನೆ ಅನ್ನುವಂಥದ್ದು ನನ್ನ ತೃಪ್ತಿ ಅಷ್ಟೆ.
1: ಸ್ವಲ್ಪ ಏನಿಲ್ಲ, ಯಾಕಂದರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇರುವಾಗ, ಎಷ್ಟೋ ಬಾರಿ ನಿಮ್ಮ ಉಪನ್ಯಾಸಗಳನ್ನು ಕೇಳುವಾಗ ಎಷ್ಟು ಸರಾಗವಾಗಿ ಸುಲಲಿತವಾಗಿ ಅಲ್ಲಲ್ಲಿ ಆ ಒಂದು ಪದಗಳು ಅಥವಾ ಒಂದು ನುಡಿಗಟ್ಟುಗಳು ಇವೆಲ್ಲ ತಾನಾಗ್ತಾನೆ ಉದ್ಭವ ಆಗ್ತಿರುತ್ತೆ. ಹೇಗೆ ಇವರು ಎಲ್ಲಿಂದ ಗಾಳಿಯಿಂದ ಹಿಂಗೆ ಹಿಡಿದು ನಮಗೆ ಕೊಟ್ಬಿಟ್ರ ಅನ್ನೋ ಅಷ್ಟು ಸುಲಲಿತವಾಗಿ ಹೇಳ್ತೀರಾ ನೀವು?
0: ಅದೇ, ಅದಕ್ಕೆ ಈ ಒಂದು ಹಿನ್ನೆಲೆಯೇ ಕಾರಣ. ಒಂದು ಅಲ್ಲಿಂದ ಆರಂಭವಾದ ವಾತಾವರಣ, ಮತ್ತು ನಾನು ವಿದ್ಯಾವರ್ಧಕ ಸಂಘದಲ್ಲಿ ಸಂಸ್ಕೃತ ಉಪನ್ಯಾಸಕಿಯಾಗಿ ಒಂದು 32 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿಯ ವಾತಾವರಣ, ಆ ಮ್ಯಾನೇಜ್ಮೆಂಟು, ಎನ್ಲೈಟನ್ಡ್ ಮ್ಯಾನೇಜ್ಮೆಂಟ್ ಅಂತ, ಅವರು ತುಂಬ ತಿಳುವಳಿಕೆ ಇರೋರು ಮತ್ತು ಬೆಲೆ ತಿಳಿದವರು. ಸಂಗೀತಕ್ಕಾಗಲಿ, ಸಾಹಿತ್ಯಕ್ಕಾಗಲಿ, ಕಲೆಗೆ ಯಾವ ಮಹತ್ವ ಕೊಡಬೇಕು ಅಂತ ಈ ಹೊತ್ತಿನವರೆಗೆ ಅದು ಆ ಸಂಸ್ಥೆಯಲ್ಲಿ ಜ್ವಲಂತವಾಗಿಯೇ ಇದೆ. ಹಾಗಾಗಿ ಅಲ್ಲಿ ನಾನು ಬೆಳೆದದ್ದು, ಎಲ್ಲ ನನ್ನ ಸುತ್ತಮುತ್ತ ಇದ್ದಂಥವರೆಲ್ಲ ನನ್ನನ್ನು ಬೆಳೆಸಿದರು. ದೊಡ್ಡವರ ಸಂಪರ್ಕ,
1: ನಿಜ.
0: ಎಂಥೆಂಥವರು, ಎಸ್ ಕೆ ರಾಮಚಂದ್ರ ರಾಯರಾಗ್ಬೋದು, ಪುತಿ ನರಸಿಂಹಾಚಾರ್ಯ ಆಗ್ಬೋದು, ನಮ್ಮ ಗುರುಗಳಾಗ್ಬೋದು, ಬಿ ವಿ ಕೆ ಶಾಸ್ತ್ರಿ ಅವರಾಗ್ಬೋದು, ಈ ಒಂದು 10-15 ಹೆಸರುಗಳನ್ನು ನಾನು ಹೇಳಬಲ್ಲೆ. ಕರ್ನಾಟಕ ಗಾನಕಲಾ ಪರಿಷತ್ತಿನಲ್ಲಿ ದೊಡ್ಡ ವಿದ್ವಾಂಸರ ಸಂಪರ್ಕ, ಅವರ ಸಂಗೀತ ಕೇಳುವ, ನೇರವಾಗಿ ಕೇಳುವ ಅವಕಾಶ, ಕೇಳ್ಮೆ, ಸಂಗೀತ, ಸಂಸ್ಕೃತ, ಈ ಎರಡೂ ಕಡೆಯಿಂದ ನನಗೆ ಒದಗಿದ ವಾತಾವರಣ, ನನಗೆ ಸಿಕ್ಕ ಒಂದು ಅವಕಾಶಗಳು, ಮತ್ತು ಸಿಕ್ಕ ಪ್ರೋತ್ಸಾಹ, ಸಮಯಕ್ಕೆ ಸರಿಯಾಗಿ ಅದನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಆಯಿತು.
1: ಈ ಕೇಳ್ಮೆ ಅಂತಂದ ಕೂಡಲೇ ನಮ್ಮ ಮನಸ್ಸಿಗೆ ಬರೋ ಸಂಸ್ಥೆನೇ ಆಕಾಶವಾಣಿ.
0: ನಿಜ,
1: ಕಿವಿ ಎಷ್ಟು ಪ್ರಾಧಾನ್ಯ, ಶ್ರವಣಕ್ಕೆ ಪ್ರಾಧಾನ್ಯತೆ ಕೊಟ್ಟರು.
0: ಖಂಡಿತ, ಕಣ್ಣಿಗೆ ಆಯಾಸ ಆಗತ್ತಂತೆ, ಅದು ಆಯಾಸ ಆದ ತಕ್ಷಣ ತಾನೇ ಮುಚ್ಕೊಂಡ್ಬಿಡುತ್ತೆ, ಕಿವಿಗೆ ಆಯಾಸ ಆಗೋಲ್ಲ. ನಾವು ಅದನ್ನು ಏನಾದರೂ ಕರ್ಕಶವಾಗಿದ್ದರೆ ಕೈಯಿಂದ ಮುಚ್ಕೋಬೇಕಾಗತ್ತೆ, ಇಲ್ಲದಿದ್ದರೆ ಕಿವಿ ತೆರೆದ ಮನಸ್ಸದು, ಅದನ್ನು ತುಂಬುವಂಥದ್ದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದನ್ನು ಆಕಾಶವಾಣಿ ಮಾಡುತ್ತೆ. ಎಂಥ ಮಧುರವಾದ ಸಂಗೀತ, ಎಷ್ಟು ವೈವಿಧ್ಯಮಯವಾದ ಕಾರ್ಯಕ್ರಮಗಳು, ಎಷ್ಟು ನಾನು ಪುಟ್ಟದವಳಾಗಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಅದರ ವಾದ್ಯ ಸಂಗೀತ ಪ್ರಾರಂಭ ಆಯಿತು ಅಂದರೆ, ಆಕಾಶವಾಣಿದು ಸಿಗ್ನೇಚರ್ ಟ್ಯೂನ್ ಪ್ರಾರಂಭ ಆಯಿತು ಅಂದರೆ ನಮ್ಮ ಮನೆಯಲ್ಲಿ ಅದನ್ನು ಆರಿಸ್ತಾನೇ ಇರಲಿಲ್ಲ, ಅದಲ್ಲಿರಲೇಬೇಕು ಹಿನ್ನೆಲೆಯಲ್ಲಿ. ಒಂದಲ್ಲ ಒಂದು ಒಳ್ಳೆ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳು.
1: ಈ ಆಕಾಶವಾಣಿಯಲ್ಲಿ ನೀವು ನಡೆಸಿಕೊಟ್ಟಂತಹ ಕಾರ್ಯಕ್ರಮಗಳು, ಡಾಕ್ಟರ್ ವಿ ಬಿ ಆರ್ತಿ ಅವ್ರ ಜೊತೆ ಸೇರಿ ಪ್ರಸ್ತುತಪಡಿಸಿದ ಕಾರ್ಯಕ್ರಮ ಇರಬಹುದು, ಸಂಗೀತದ ಕಾರ್ಯಕ್ರಮ, ಮತ್ತೆ ನಿಮ್ಮ ಜೀವನವನ್ನೇ ಪಯಣವನ್ನು ಆಧರಿಸಿದಂತಹ ಸಂಪತ ಇರಬಹುದು, ನೀವು ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವ್ರ ಜೊತೆ ಮಾತಾಡಿದಂತಹ ಸಂದರ್ಶನ ಇರಬಹುದು, ಒಂದೊಂದು ಒಂದು ಜ್ಞಾನದ ಭಂಡಾರವನ್ನೇ ತೆರೆದಿಡ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಸರು ಮಾಡುವಾಗ ನೀವು ನಿಮ್ಮ ಶಿಷ್ಯರಿಗೆ ಏನೆಲ್ಲ ಧಾರೆ ಎರೆದಿದ್ದೀರಿ ಅಂತ ಊಹಿಸೋಕ್ಕೂ ಅಸಾಧ್ಯ ಅನ್ಬೋದು.
0: ಹಾಗೇನಿಲ್ಲ, ಇದು ಅನುಭವ. ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಒಂದು ಏನೋ ಒಂದು ಭಾಷೆಯ ಬೆಂಬಲವೂ ಬೇಕಾಗತ್ತಲ್ಲ, ಅದನ್ನು ಒದಗಿಸಿಕೊಟ್ಟದ್ದು ನನ್ನ ಒಂದು ಉಪನ್ಯಾಸಕ ವೃತ್ತಿ. ಅಲ್ಲಿ ಹೋಗಿ ಮಕ್ಕಳಿಗೆ ಏನಾದ್ರು ಒಂದು ಪಾಠ ಮಾಡಬೇಕಾದ್ರೆ ಹೇಗೆ ಮಾಡಿದರೆ ಅವರಿಗೆ ಅದು ಅರ್ಥ ಆಗುತ್ತೆ ಎನ್ನುವಂಥ ಒಂದು ಪ್ರಯೋಗಶೀಲತೆ ಅದು ಸಂಗೀತ ಹೇಳ್ಕೊಡುವಾಗಲೂ ಬೇಕಾಗತ್ತೆ. ಎಲ್ಲರಿಗೂ ಒಂದೇ ರೀತಿ ಪಾಠ ಆಗೋದಿಲ್ಲ. ಹಾಗಾಗಿ ಅವರವರಿಗೆ ಬೇಕಾಗುವಷ್ಟು ಅವರವರ ಒಂದು ಅಳತೆಗೆ ಸಿಗುವಂತಹ ಭಾಷೆಯನ್ನೂ ಬಳಸ್ತಾ ಮಾಡುವಂಥದ್ದು ಇದೆಯಲ್ಲ. ಇದೆಲ್ಲದಕ್ಕೂ ಕಾರಣ ನಾನು ಬೆಳೆದು ಬಂದಂತಹ ಒಂದು ಪರಿಸರ, ಜನಸಂಪರ್ಕ, ಅವಕಾಶಗಳು, ಅನುಭವ, ಇದಿಷ್ಟು ಸೇರಿಕೊಂಡು ಒಂದಿಷ್ಟು ಮುಂದಕ್ಕೂ ಅದನ್ನು ತೆಗೆದುಕೊಂಡು ಹೋಗೋಕ್ಕೆ ಅವಕಾಶ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೇನೆ.
1: ಈ ಪ್ರಶಸ್ತಿಗಳು ಅಂತಂದಾಗ ಅದು ಒಂದು ರೀತಿ ಉತ್ತೇಜನಕಾರಿನೂ ಹೌದು, ಹಾಗೆ ಒಂದು ರೀತಿಯ ಜವಾಬ್ದಾರಿ,
0: ಅದೇ ಹೆಚ್ಚು ನನ್ನ ಪ್ರಕಾರ. ಮತ್ತೆ ಇನ್ನೊಂದೇನಪ್ಪ ಅಂದರೆ ಪ್ರಶಸ್ತಿಗಾಗಿ ನಾನು ಅನ್ಕೊಳ್ಳೋ ಮಟ್ಟಿಗೆ ಯಾವ ಕಲಾವಿದರೂ ಸಂಗೀತವನ್ನಾಗಲಿ ನೃತ್ಯವನ್ನಾಗಲಿ ಇನ್ನೊಂದು ಕಲೆಯನ್ನಾಗಲಿ ಅಭ್ಯಾಸ ಮಾಡಿರೋದಿಲ್ಲ. ಯಾರಿಗೆ ಆಗಿರುತ್ತೆ ಆ ಥರ? ಅದು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಬಂತು ಅಂದಾಗ ಸಂತೋಷ ಪಡುವುದರ ಜೊತೆಗೆ ನೀವು ಹೇಳಿದ ಹಾಗೆ ಅದು ನಮಗೆ ಏನೋ ಹೇಳ್ತಾ ಇದೆ, ಒಂದು ಸೂಚನೆ ಕೊಡ್ತಾ ಇದೆ, ನೀನು ಇದೀಯ, ಮಾರ್ಗದಲ್ಲಿದೀಯ, ಆದರೆ ನಿನಗಿನ್ನೂ ಹೋಗಲಿಕ್ಕೆ ತುಂಬ ದೊಡ್ಡ ಮಾರ್ಗ ಇದೆ, ನೀನು ಅದನ್ನು ನಿರ್ವಾಹ ಮಾಡಬೇಕು, ಈ ಒಂದು ಸೂಚನೆ ಸಿಗುತ್ತೆ. ಪ್ರತಿಯೊಂದು ಪ್ರಶಸ್ತಿಯೂ ಅಂಥದ್ದೇ ಅದು. ಹಾಗಾಗಿ ಪ್ರಶಸ್ತಿಯನ್ನು ನಾವು ಇರಿಸಿಕೊಳ್ಳಬೇಕು ನಮ್ಮ ಒಳಗೆ, ಅದನ್ನು ಮೆರೆಸಬಾರದು. ನನಗೆ ಆ ಪ್ರಶಸ್ತಿ ಬಂದಿದೆ, ಈ ಪ್ರಶಸ್ತಿ ಬಂದಿದೆ ಅನ್ನೋದಕ್ಕಿಂತ ಆ ಪ್ರಶಸ್ತಿ ನನಗೆ ಏನನ್ನ ಹೇಳ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅಬ್ಬಾ, ಇನ್ನು ಮುಂದಕ್ಕಾದರೂ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಇದು ಪ್ರೇರಣೆ ಆಗಲಿ ಅನ್ನುವ ಭಾವ ಬೆಳಿಬೇಕು ಅಂತ ನನಗನ್ಸುತ್ತೆ.
1: ನೀವು ನಿಮ್ಮ ಗುರುಗಳಿಂದ, ನಿಮ್ಮ ತಾಯಿಯಿಂದ ಪ್ರೇರೇಪಣೆ ಪಡೆದಂಥವ್ರು, ನೀವು ಮತ್ತು ನಿಮ್ಮ ಶಿಷ್ಯವರ್ಗ, ಇದ್ರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿ.
0: ನನ್ನ ಶಿಷ್ಯರು ನಾನು ತುಂಬ ಹೆಮ್ಮೆ ಪಟ್ಕೊಂಡೇ ಹೇಳಬೇಕಾಗತ್ತೆ ಈ ಮಾತನ್ನು. ಸುಮಾರು ಒಂದು 35-40 ಜನ ನನ್ನ ಒಂದು ಸಮಯದ ಮಿತಿಯ ಕಾರಣದಿಂದ ನಾನು ಅದನ್ನು ಹಿಗ್ಗಿಸ್ಲಿಕ್ಕೆ ಹೋಗಲಿಲ್ಲ. ಸುಮಾರು 10-15 ವರ್ಷದ ಹಿಂದೆ ನಾನು ಹೊಸ ವಿದ್ಯಾರ್ಥಿಗಳನ್ನು ತಗೊಳ್ಳೋದನ್ನು ನಿಲ್ಲಿಸ್ಬಿಟ್ಟೆ. ಆದರೆ ಆ ಶಿಷ್ಯರು ಒಬ್ಬೊಬ್ಬರು ಇವತ್ತು ನನ್ನ ಹತ್ರ ಇರೋರು 30 ವರ್ಷ, 25 ವರ್ಷ, 22 ವರ್ಷವೇ ಅಷ್ಟೇ, ಅದಕ್ಕಿಂತ ಇತ್ತೀಚಿನವರು ಇಲ್ಲವೇ ಇಲ್ಲ. ಅಷ್ಟು ವರ್ಷದ ಅಧ್ಯಯನ ನನ್ನ ಹತ್ರ ಮಾಡ್ತಾ ಇರ್ತಾರೆ, ಮಾಡಿರೋರು. ಮತ್ತೆ ಅವರು ಅವರ ಶಿಷ್ಯರನ್ನು ಬೆಳೆಸ್ತಾ ಇದ್ದಾರೆ. ಅನೇಕ ನನ್ನ ಹಿರಿಯ ಶಿಷ್ಯರ ಶಿಷ್ಯರು ವಿದ್ವತ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ತುಂಬ ಒಳ್ಳೆಯ ಅಂಕಗಳು ತಗೊಂಡಿದ್ದಾರೆ. ಕಚೇರಿ ಸ್ಪರ್ಧೆಗಳಲ್ಲಿ ಉತ್ತೀರ್ಣರಾಗಿ ದೊಡ್ಡ ಇದನ್ನು ತಗೊಳ್ತಾರೆ, ಬಹುಮಾನವನ್ನು. ಹೀಗೆಲ್ಲ ಮಾಡೋದಕ್ಕೆ ಕಾರಣ ಅಂದರೆ ನಮ್ಮ ಪ್ರಯತ್ನ ಇದೆ, ಗುರುಗಳದ್ದಾಗಿ ಖಂಡಿತ ಇದೆ, ಆದರೆ ಅವರು ಅದನ್ನು ರೂಢಿಸ್ಕೊಳ್ಳೋವಂಥದ್ದು, ಬೆಳೆಸ್ಕೊಳ್ಳೋವಂಥದ್ದು. ಮತ್ತು ಎಲ್ಲರೂ ಕಚೇರಿ ಕಲಾವಿದರಾಗಬೇಕಾಗಿಲ್ಲ. ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತೇನೆ ನನ್ನ ಶಿಷ್ಯರಲ್ಲಿ. 35-40 ಜನ ಎಲ್ಲರೂ ಏನು ವೇದಿಕೆಯವರಲ್ಲ. 15 ಜನ ಇದ್ದಾರೆ, 16 ಜನ ಆಕಾಶವಾಣಿ ಗ್ರೇಡೆಡ್ ಆರ್ಟಿಸ್ಟ್ ಇದ್ದಾರೆ. ಆದರೆ ಎಲ್ಲರೂ ಕೂಡ ಸಂಗೀತವನ್ನು ಅಷ್ಟೇ ಪ್ರೀತಿಯಿಂದ ಇವತ್ತಿಗೂ ಹಾಡ್ತಾರೆ. ಮನೆಯಲ್ಲೇ ಹಾಡಲಿ, ಅವರ ಶಿಷ್ಯರಿಗೆ ಹೇಳ್ಕೊಡ್ಲಿ, ಇದು ನಾನಾ ಬಗೆಯಲ್ಲಿ ಇದನ್ನು ನಾವು ಆತ್ಮಸಾತ್ ಮಾಡಿಕೊಳ್ಬಹುದು, ಸಂಗೀತವನ್ನು ನಮ್ಮದಾಗಿ ಮಾಡಿಕೊಳ್ಬಹುದು. ಆ ಪ್ರಯತ್ನದಲ್ಲಿ ಶಿಷ್ಯರಿದ್ದಾರೆ, ಅವರು ಅವರ ಶಿಷ್ಯರನ್ನ ಹಾಗೆ ಬೆಳೆಸ್ತಾ ಇದ್ದಾರೆ ಅನ್ನೋದು ತುಂಬ ಸಂತೃಪ್ತಿಗೆ ಕಾರಣವಾದ ವಿಷಯ.
1: ಅಂದರೆ ಕಲಾರಾಧನೆ ಮುಖ್ಯ ಅಂತ ನೀವು ಹೇಳಿ.
0: ಹೌದು ಹೌದು, ಅದನ್ನ ಆರಾಧನೆ ಉಪಾಸನೆ ಈ ಎರಡು ಶಬ್ದಗಳನ್ನ ಇಟ್ಕೊಳ್ಬೇಕು ನಾವು. ನಮಗಾಗಿ ಅದಲ್ಲ, ಅದಕ್ಕಾಗಿ ನಾವಿರಬೇಕು. ಆಗ ಕಲೆ ನಮಗೆ ಏನು ಆನಂದವನ್ನ ಕೊಡುತ್ತೆ, ಯಾವ ಒಂದು ತೃಪ್ತಿಯನ್ನ ಕೊಡುತ್ತೆ, ಅದು ಅಳತೆಗೆ ಮೀರಿದ್ದು, ಮತ್ತೆ ಅದಕ್ಕೆ ಯಾವುದೇ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ.
1: ನಿಮ್ಮ ಸಂಗೀತದ ಆವಿಷ್ಕಾರಗಳ ಬಗ್ಗೆ ಹೇಳಿ. ಸಾಹಿತ್ಯ, ಸಂಗೀತಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ.
0: ನಾನು ವಾಗ್ಗೇಯಕಾರಳಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಇದುವರೆಗಿನ ನನ್ನ ಈ ವೃತ್ತಿ ಸಂಗೀತ ಜೀವನದಲ್ಲಿ ಒಂದೇ ಒಂದು ತಿಲ್ಲಾನವನ್ನು ಮಾತ್ರ ನಾನು ಮಿಶ್ರಚಾಪುವಿನಲ್ಲಿ ತುಂಬ ಇತ್ತೀಚೆಗೆ ಕಳೆದ ವರ್ಷವಷ್ಟೇ ಮಾಡಿದೆ. ಏನೋ ಒಂದು ಸುಮ್ಮನೆ ಮಾಡೋಣ ಅಂತ ಅಷ್ಟೆ. ಆದರೆ ಆ ಕಡೆ ನನ್ನ ಒಲವಿಲ್ಲ. ನಮ್ಮ ಗುರುಗಳು ಇದು ಹೇಳೋರು, ಅವರು ಮಾಡಲೇ ಇಲ್ಲ. ಯಾರೋ ಅವರನ್ನ ಕೇಳಿದಾಗ ಹೇಳಿದ್ರಂತೆ, ಈಗಿರುವಂತಹ ರಚನೆಗಳನ್ನು ಅಭ್ಯಾಸ ಮಾಡೋಕ್ಕೆ ನಾನು ಇನ್ನೊಂದು 100 ಜನ್ಮ ಎತ್ತಬೇಕಾಗತ್ತೆ, 1 ಜನ್ಮ ಎಲ್ಲಿ ಸಾಕಾಗತ್ತೆ, ಇನ್ನು ನಾನು ಎಲ್ಲಿಂದ ಮಾಡಲಿ ಅಂದ್ರಂತೆ ಅವರು. ಅದು ಅವರು ಹೇಳಿದರು ಸರಿ, ಆದರೆ ಅದಕ್ಕಿಂತ ಮುಂಚಿಂದಲೂ ನನಗೂ ಅದರ ಕಡೆ ಗಮನ ಇಲ್ಲ. ಈಗಿರೋದನ್ನು ಅಭ್ಯಾಸ ಮಾಡಬೇಕು, ಎಷ್ಟು ರಚನೆಗಳು, ಎಷ್ಟು ಸ್ವಾರಸ್ಯ ಅದರೊಳಗೆ, ಈ ಕಡೆಗೆ ಹೋಗಿದ್ದೇನೆ. ಆದರೆ ಅನೇಕ ದೇವರ ನಾಮಗಳಿಗೆ, ಜಯದೇವನ ಅಷ್ಟಪದಿಗಳಿಗೆ, ವಚನಗಳಿಗೆ, ಮತ್ತು ಮಾಸ್ತಿಯವರ ಕೆಲವು ರಚನೆ, ಈ ರೀತಿಯಾದ ಕವಿಗಳ ರಚನೆಗಳಿಗೂ ಸ್ವಲ್ಪ ಸಾಂದರ್ಭಿಕವಾಗಿಯೂ ಆಯ್ತದು, ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ದು ಉಂಟು. ಆ ತರದ್ದು ತುಂಬಾ ಚೆನ್ನಾಗಿದೆ. ಅದಷ್ಟು ಕೂಡ ಶಾಲೆ ಎನ್ನುವಂತ ಸಂಸ್ಥೆ SHAALE ಅದು ಅದರಲ್ಲಿ ದಾಖಲಾಗಿದೆ. ಅದು ಅದಷ್ಟು ಕೂಡ ಒಂದು 40-50 ರಚನೆಗಳಿಗೆ ನಾನು ರಾಗ ಸಂಯೋಜನೆ ಮಾಡಿದ್ದನ್ನ ಶಿಷ್ಯರ ಮೂಲಕ ಹಾಡಿಸಿ ಅಲ್ಲಿ ಅದು ಸಿಗುತ್ತೆ. ಇವತ್ತು ಯಾರಿಗೆ ಬೇಕಾದ್ರೂ ಕೇಳೋದಕ್ಕೆ ಸಿಗುತ್ತೆ.
1: ಈ ಇಷ್ಟೆಲ್ಲ ಕ್ಷೇತ್ರಗಳ ಕಡೆ ನೀವು ಹೆಜ್ಜೆ ಇಟ್ಟಿರುವಾಗ, ಅಂದರೆ ಸಾಕಷ್ಟು ಸಂಸ್ಕೃತ ಸಾಹಿತ್ಯ, ಉಪನ್ಯಾಸ, ಸಂಗೀತ ಎಲ್ಲ ಕ್ಷೇತ್ರಗಳಲ್ಲೂ ಡಾಕ್ಟರ್
0: ಎಲ್ಲ ಅದೆಲ್ಲ ಒಂದಕ್ಕೊಂದಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಅದು ಯಾವುದು ಬೇರೆನೇ ಅಲ್ಲ, ಸಂಗೀತ ಸಂಸ್ಕೃತ ಇಷ್ಟೇ. ಮತ್ತೆ ಅದರ ಮೂಲಕ ನಾನು ಅರ್ಥ ಮಾಡಿಕೊಂಡಿರೋ ನಮ್ಮ ಸಂಸ್ಕೃತಿ ಇಷ್ಟೇ ಅದು. ಅದನ್ನು ನಾನಾ ರೂಪದಲ್ಲಿ ಹೊರಹೊಮ್ಮುವಂತಹ ಪ್ರಯತ್ನ, ಹೊಮ್ಮಿಸುವ ಪ್ರಯತ್ನ ಅಷ್ಟೇ.
1: ಒಟ್ಟಾರೆ ನಿಮ್ಮ ಏನು ಹ್ಯುಮಿಲಿಟಿ, ಹಂಬಲ್ನೆಸ್ ಅಂತ ಹೇಳ್ಬೋದು. ನೀವು ನಾನೇನು ದೊಡ್ಡವಳಲ್ಲ ಅಂತ ಹೇಳೋದು ನಿಮ್ಮ ಮಾತು, ಆದರೆ ನಮಗೆ ನೀವು ತುಂಬ ದೊಡ್ಡವರು. ಯಾಕಂದರೆ ಒಂದು ಸಾಧನೆ ಮಾಡೋದಕ್ಕೆ ಸಾಧನೆಯ ಹಾದಿ ತೋರಿಸ್ಬಹುದು, ಆದರೆ ಆ ಹಾದಿಯಲ್ಲಿ ನಡೆಯುವಂಥ ಕೆಪಾಸಿಟಿ ಅಂತೇನು ಹೇಳ್ತಾರಲ್ಲ, ಅದು ವ್ಯಕ್ತಿಗೆ ಇರಬೇಕಾಗತ್ತೆ. ಆ ಗುರುವಾಗುವಂಥ ವ್ಯಕ್ತಿತ್ವ ಇರಬಹುದು, ಕಲಾವಿದರಾಗುವ ವ್ಯಕ್ತಿತ್ವ ಇರಬಹುದು, ಅದು ನಿಮ್ಮಲ್ಲಿ ಸಾಕಷ್ಟಿದೆ.
0: ಓ, ನಿಮ್ಮ ಸಹೃದಯತೆಗೆ ನಮೋ ನಮಃ. ನಿಜವಾಗಿ ಹೇಳಬೇಕು ಅಂದರೆ ಅವಿನಯಂ ಅಪನಯ ವಿಷ್ಣು ಅಂದರು, ಎಂಥ ಆಚಾರ್ಯರೇ ಹೇಳಿದ್ರು. ವಿನಯ ಎಲ್ಲಿದೆ ಅಲ್ಲಿ ವಿದ್ಯೆ ಅಂತ ಸಂಸ್ಕೃತದ ಒಂದು ಮಾತಿದೆಯಲ್ಲ, ವಿದ್ಯಾ ದದಾತಿ ವಿನಯಂ ಅಂತ. ನಾನು ಅದನ್ನು ಮಾರ್ಪಡಿಸ್ಬಿಟ್ಟಿದ್ದೀನಿ, ವಿನಯ ಲಭ್ಯತೆ ವಿದ್ಯಾ ಅಂತ.
1: ಅಲ್ಲ, ವಿನಯ ಯಾತಿ ಪಾತ್ರತಾ ಅಂದ್ರು ನಿಮ್ಗೆ ಆ ಪಾತ್ರ.
0: ಅಲ್ಲ, ವಿನಯ ಇದ್ರೆ ವಿದ್ಯೆ ಬರುತ್ತೆ ಮೂಲತಃ. ವಿದ್ಯೆ ಕೂಡ ವಿನಯ ಇಲ್ಲದೆ ಎಲ್ಲಿ ಬರುತ್ತೆ? ನನಗೆಲ್ಲ ಬಂದಿದೆ ಅಂದಮೇಲೆ ನಾನು ಗುರು ಹತ್ರ ಯಾಕೆ ಹೋಗ್ತೀನಿ? ಹಾಂ, ನನಗೇನು ಬರ್ತಾ ಇಲ್ಲ, ಹೇಳ್ಕೊಡಿ, ಶಾದಿಮಾಂ ಪ್ರಪನ್ನಂ ಅಂತ ಅರ್ಜುನ ಹೇಳಿದಾಗೆ, ನನಗೇನು ಗೊತ್ತಿಲ್ಲ, ತಿಳಿಸ್ಕೊಡಿ ಗುರುಗಳೇ ಅಂದಾಗ ಏನೋ ಒಂದಿಷ್ಟು ಬರಬಹುದು ಅಷ್ಟೇ. ಹಾಗಾಗಿ ವಿನಯ ಮೂಲತಃ ಇದ್ದರೆ ಮಾತ್ರ ವಿದ್ಯೆಯ ಪ್ರಾಪ್ತಿ ಆಗತ್ತೆ, ಮತ್ತೆ ಆ ವಿದ್ಯೆ ಬರ್ತಾ ಬರ್ತಾನುವೆ ವಿನಯ ಹಾಗೆ ಉಳ್ಕೊಳ್ಳಿ ಅನ್ನೋದೇ ಆಶಯ.
1: ನಿಮ್ಮಂಥ ಘನ ವ್ಯಕ್ತಿತ್ವದ ವ್ಯಕ್ತಿ ಮಹಿಳೆ ಒಬ್ಬರನ್ನ ಇವತ್ತು ನಾವು ಮಹಿಳಾ ಕಾರ್ಯಕ್ರಮದಲ್ಲಿ ಕೂಡಿಸ್ಕೊಂಡು ಮಾತಾಡಿಸ್ತಾ ಇರೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಂತ ಹೇಳಬಹುದು. ಅದರ ಜೊತೆಗೆ ಈ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳು ಹೇಳೋದಷ್ಟೇ ಅಲ್ಲ, ನೀವು ಅದಕ್ಕೆ ನಿಜವಾಗಿ ಪಾತ್ರರು ಅಂತ. ಈಗ ನೀವೇ ಹೇಳಿದ ಹಾಗೆ ವಿದ್ಯಾ ದದಾತಿ ವಿನಯಂ ಅದು ನಿಮ್ಗೆ ಕೊಟ್ಬಿಟ್ಟಿದೆ, ವಿನಯಾತ್ ಯಾತಿ ಪಾತ್ರತಮ ಪಾತ್ರ ನಿಮಗೆ ಸಿಕ್ಕಿದೆ. ಹಾಗಾಗಿ ನಮಗೂ ನಿಮ್ಮಷ್ಟೇ ಸಂತೋಷ ಆಗಿದೆ. ಇವತ್ತಿನ ಈ ಮಹಿಳಾ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಒಂದು ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಸಂತೋಷ, ನಮ್ಮ ಕೇಳುಗರಿಗೂ ಅಷ್ಟೇ ಸಂತೋಷ ಆಗಿದೆ ಅಂತ ಭಾವಿಸ್ತೀವಿ. ಭಾಗವಹಿಸಿದ ಧನ್ಯವಾದ.
0: ಆಕಾಶವಾಣಿಗೂ ನಿಮಗೂ ಅನಂತಾನಂತ ಕೃತಜ್ಞತೆಗಳು. ಮತ್ತೆ ವರ್ಧತಾಂ ಅಭಿವರ್ಧತಾಂ ಆಕಾಶವಾಣಿ.
1: ಕೇಳಿದ್ರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ಹಿರಿಯ ಕಲಾವಿದೆ ಡಾಕ್ಟರ್ TS ಸತ್ಯವತಿ ಅವರು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಇವರ ಜೊತೆಗಿನ ಮಾತುಕತೆಯನ್ನ ಇದುವರೆಗೂ ಕೇಳ್ತಾ ಇದ್ರಿ. ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.

0: ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು.
1: ಏನಾಗಲಿ ಮುಂದೆ ಸಾಗುನಿ,
2: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
3: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
2: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
3: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಹಳೆಯ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಅನುರಾಗ ಬಂಧನ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಮುಂದಿನ ಗೀತೆ ಜಿಂದಾ ದಿಲ್ ಚಿತ್ರದ್ದು, ಹಾಡಿದ್ದಾರೆ ಉದಿತ್ ನಾರಾಯಣ್, ಸಮೀರ್ ಅವರ ಸಾಹಿತ್ಯ, ನದೀಮ್ ಶರವಣ್ ಅವರ ಸಂಗೀತ ನಿರ್ದೇಶನ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ಶೋಲೆ ಚಿತ್ರದ ಗೀತೆ. ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ.

ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಮುಂದಿನ ಗೀತೆ ಧರಂ ಕರಂ ಚಿತ್ರದ್ದು. ಹಾಡಿದ್ದಾರೆ ಮುಖೇಶ್, ಕಿಶೋರ್ ಕುಮಾರ್, ಆಶಾ ಭೋಸ್ಲೆ ಮತ್ತು ಸಂಗಡಿಗರು. ಸಾಹಿತ್ಯ ಮಜ್ರೂಹ್, ಸಂಗೀತ ಆರ್ ಡಿ ಬರ್ಮನ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ದೇವರಗುಡಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಇದುವರೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಇನ್ನೀಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಗಣಪತಿ ಭಟ್ ವರ್ಗಸರ್ ಅವರಿಂದ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಶೈಲಜಾ ವಿ ಅವರಿಂದ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೆಪ್ಪಲ್. 11:00 ಸವಿ ನೆನಪು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ನಾಟಕ ಜೀವನ್ಮುಖಿ ರಚನೆ ಗಾಯತ್ರಿ ಸುಂದರೇಶ್ ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೇನು ಲಕ್ಷಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸಂತೋಷ ಹಾಜರೆ ಅವರಿಂದ ಮಾಹಿತಿ. ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಾರಾಯಣ ಕುಮಾರ್ ರಾಯಬಾಗಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:30 ಕ್ಯಾಚ್ ದ ರೈನ್ ಕ್ಯಾಂಪೇನ್ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿ ರಂಗ ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ತುರ್ವೆ

ಚಳ್ಳಕೆರೆ ತಾಲೂಕು ಕೊಳಲದ ತೊಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುತ್ತದೆ. 9:15 ಭಜನೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪದ ಧ್ವನಿ ಮುದ್ರಣ ಪ್ರಸಾರ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಈ ಎಲ್ಲ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು.